107.8 FM. Radio Siren 107.8 FM. Radio Siren. Iga app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran. Ega app nalu kuda labhya.

107.8 FM Radio Saran Ega app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga app nalu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಸಲ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. ಒಮ್ಮೆ ಬಂದಿದ್ದು, ಸಾಕಷ್ಟು ಬುದ್ಧಿ ಬಂತು ಅವನಿಗೆ ಹೋಗೋದ್ರೊಳಗೆ. ಭಾರತಕ್ಕೆ ಬಂದವನು ಒಂದು ರಾಜ್ಯದಲ್ಲಿ ಗೆದ್ದು ಹೋಗ್ತಾ ಇದ್ದ. ಬಂಗಾರದ ಸಾರೋಟು, ಚಕ್ರವರ್ತಿ ಆಗಿರ್ಬೇಕಲ್ಲ ಅವನು. ಚಕ್ರವರ್ತಿ ಆದವನು ಬಂಗಾರದ ಸಾರೋಟಲ್ಲಿ ಹೋಗ್ತಾ ಇದ್ದಾನೆ. ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಚಕ್ರವರ್ತಿ ಬರೋದನ್ನು. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ನ ದೃಷ್ಟಿ ರಸ್ತೆ ಪಕ್ಕದಲ್ಲಿ ನಿಂತಂಥ ಭಿಕ್ಷುಕನ ಮೇಲೆ ಬಿತ್ತು. ಬಟ್ಟೆ ಎಲ್ಲ ಹರಿದು ಹೋಗಿದೆ, ನಿಂತಿದ್ದಾನೆ ಹಾಗೆ ಚಳಿಯಲ್ಲಿ ನಡ್ಕೋ ನಿಂತಿದ್ದಾನೆ. ಕೆಟ್ಟ ಅನಿಸ್ಬಿಡ್ತು ಚಕ್ರವರ್ತಿ ಕಡ್ಡಿಗೆ ಬಿದ್ದಾಗ. ಮಂತ್ರಿಗಳು ಹೇಳಿದ್ದಂತೆ ನೋಡಿ, ಅವನು ಹೋಗಿ ಏನು ಬೇಕೋ ಎಲ್ಲ ಕೊಟ್ಟುಬಿಡಿ, ಅವ್ನಿಗೆ ಏನು ಬೇಕೋ ಎಲ್ಲ ಕೊಟ್ಟುಬಿಡಿ ಅಂತ ಹೇಳಿದಂತೆ. ಕೊಡಿ ಅಂದಾಗ ಮಂತ್ರಿಗಳು ಹೋದರು, ನೀನು ದೈವ ತೆಗಿತಪ್ಪ, ಚಕ್ರವರ್ತಿ ದೃಷ್ಟಿ ನಿನ್ನ ಮೇಲೆ ಬಿತ್ತು, ನೀನು ಏನು ಬೇಕು ಬೇಡ್ಕೋ ಕೊಟ್ಬಿಡ್ತಾನೆ ಚಕ್ರವರ್ತಿ ಅವನು ಅಂತ. ಆ ಭಿಕ್ಷುಕ ಏನು ಕೇಳ್ಕೊಳ್ಳಿಲ್ಲ, ಯಾವ ಚಕ್ರವರ್ತಿ ಅಂತ ಕೇಳ್ದ. ಯಾಕೆ ಬೇಕು ಕರ್ಬಾರ, ಕೇಳಿದ್ರೆ ಕೊಡ್ತಿರ್ಲಿಲ್ವ ಅವನು. ಯಾವ ಚಕ್ರವರ್ತಿ ಅವನು ಹೇಳ್ದು, ಗೊತ್ತಾಗೋಲ್ಲ, ಇಡೀ ಜಗತ್ತಿನ ಅರ್ಧವನ್ನು ಗೆದ್ದಂಥವನು, ಅರ್ಧ ಜಗತ್ತನ್ನು ಗೆದ್ದಾನೆ. 32 ವರ್ಷ ಇನ್ನೂ ಸಣ್ಣ ವಯಸ್ಸಿಗೆ ಇಡೀ ಪ್ರಪಂಚವನ್ನು ಅರ್ಧ ಗೆದ್ದಂಥ ಚಕ್ರವರ್ತಿ ಅಲೆಕ್ಸಾಂಡರ್, ನಿನಗೇನು ಬೇಕೋ ಕೊಡ್ತಾನೆ ಅಂತ. ಇವನು ಮತ್ತೆ ಪ್ರಶ್ನೆ ಕೇಳ್ದ, ಬರೀ ಅರ್ಧ ಜಗತ್ತೇ ಗೆದ್ದದ್ದ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದ. ಇವನಿಗೇನು ಗೊತ್ತು ಜಗತ್ತಂದ್ರೆ ಎಷ್ಟು ದೊಡ್ಡದು. ಭಿಕ್ಷುಕ ಇವನು, ಸುಮ್ಮನಿರಯ್ಯ, ನಿನಗೇನು ಬೇಕು ಕೇಳ್ಕೊಳ್ಳಯ್ಯ, ಅರ್ಧ ಜಗತ್ತು ತೊಗೊಂಡು ಏನು ಮಾಡ್ತೀಯ ನೀನು, ಅರ್ಧ ಜಗತ್ತು ಗೊತ್ತಾಗಿ ದೊಡ್ಡದು ಅಂತ ತಿಳ್ಕೊಂಡು. ಅವನು ಹೇಳಿದ, ಪಾಪ ಅರ್ಧನೇ ಸಿಕ್ಕಿದೆ, ಇನ್ನು ಪೂರ ಸಿಗೋದು ಕಷ್ಟ ಆಗತ್ತೆ ಅವನಿಗೆ ಅಂತ ಒದ್ದಾಡ್ತಾ ಇದ್ದ. ಅಲೆಕ್ಸಾಂಡರ್ ನೋಡಿದಾಗ ಭಾಳ ತಕರಾರು ಆಗ್ತದೆ, ಯಾಕೋ ಅಂತ ತಾನು ಬಂದಂತ ಹೇಳಿದು. ಏನು ತಕರಾರು ಅಂತ ಕೇಳಿದ. ಹುಚ್ಚಸ್ವಾಮಿ ಇವನು, ಅರ್ಥವೇ ಆಗಲ್ಲ, ನಾವು ಹೇಳ್ತಾ ಇದ್ದೀವಿ 32 ವರ್ಷಕ್ಕೆ ಅರ್ಧ ಪ್ರಪಂಚವನ್ನು ಗೆದ್ದಂಥ ಅಲೆಕ್ಸಾಂಡರ್ ಚಕ್ರವರ್ತಿ ಬಂದಿದ್ದಾರೆ, ನಿನಗೇನು ಬೇಕೋ ಕೇಳ್ಕೋ ಅಂತ ಹೇಳ್ತಾರೆ. ಭಿಕ್ಷುಕ, ಇವನೇನಾ ಚಕ್ರವರ್ತಿ ಅಂತ ಕೇಳ್ದ. ಹೌದು, ನಾನೇ ಅಲೆಕ್ಸಾಂಡರು ಅಂದ. ಅಯ್ಯೋ ಪಾಪ, ಅರ್ಧನೇ ಗೆದ್ದಿದ್ದೀಯಾ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದ. ಅವನು ಹೇಳ್ದ, ಜಗತ್ತು ಎಷ್ಟು ದೊಡ್ಡದು ಗೊತ್ತಿಲ್ಲ, ನನ್ನ ಹತ್ರ 400,000 ಜನ ಸೈನಿಕರಿದ್ದಾರೆ, ಭಾರಿ ಯುದ್ಧ ಮಾಡುವಂಥ ಪರಾಕ್ರಮಿಗಳಿದ್ದಾರೆ, ನಾನು ಅಷ್ಟು ದೇಶ ದಂಡೆತ್ತಿ ಬಂದಿದ್ದೇನೆ, ಯಾರು ನನ್ನ ಶರಣಾಗತರಾದರೂ ಅವ್ರನ್ನೆಲ್ಲ ಕಿತ್ಕೊಂಡಿದ್ದೇನೆ, ಯಾರು ಶರಣಾಗತರಾದರೂ ಎಲ್ಲ ಕೊಂದು ರಾಜ್ಯ ಪಡ್ಕೊಂಬಂದಿದ್ದೀನಿ, ಅರ್ಧ ಪ್ರಪಂಚ ಗೆದ್ದುಬಿಟ್ಟಿದ್ದೀನಿ, ಇನ್ನು ಅರ್ಧ ಗೆಲ್ಲೋದು ಬಾಕಿ ಇದೆ ಅಂದ. ಇಷ್ಟೆಲ್ಲ ಮಾಡಬೇಕು ಅರ್ಧ ಪ್ರಪಂಚ ಗೆಲ್ಲಬೇಕಾದ್ರೆ. ಇನ್ನೊಂದು ಮಾತು ಹೇಳ್ತಾ ನಾನು ಮುದುಕ ಬಾಚಂದ ಹೇಳ್ತಾನೆ ಭಿಕ್ಷುಕ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ, ನಾನೊಂದು ಕಲ್ಪನೆ ಕೊಡ್ತೀನಿ ನಿನಗೆ, ನಿನ್ನ ಉತ್ತರ ಕೊಡುವಂದ. ಏನು ಹೇಳುವಂದು,

0: रेडियो सारंग 107.8 FM
1: ಕಲ್ಪನೆ ಮಾಡ್ಕೊ, ನೀನು ಕುದುರೆ ಮೇಲೆ ಹೊರಟಿದ್ಯಾ ಬೇಟೆ ಆಡೋದಕ್ಕೆ, ನಿನ್ನ ಜೊತೆಗಾರರೆಲ್ಲ ಇದ್ದಾರೆ, ನೀನು ಕಾಡಿನಲ್ಲಿ ಹೋದೆ, ನಿಂದು ಬಲಿಷ್ಠವಾದ ಕುದುರೆ, ನೀನು ಬಲಿಷ್ಠವಾದ ವ್ಯಕ್ತಿ, ಕುದುರೆಯನ್ನು ಓಡಿಸ್ಕೊಂಡು ಹೋದೆ, ಅದು ಎಷ್ಟು ವೇಗವಾಗಿ ಹೋಯಿತು ಅಂದರೆ ಕಾಡು ದಾಟಿ ಹೊರಗಡೆ ಹೋಗ್ಬಿಡ್ತು, ಮರುಭೂಮಿಗೆ ಹೋಗ್ಬಿಡ್ತು, ಹೋಯ್ತು ಹೋಯ್ತು ಹೋಯ್ತು ನೋಡ್ತೀಯ ಹಿಂದೆ ಮುಂದೆ ಯಾರೂ ಇಲ್ಲ, ನಿನಗೆ ಒಬ್ಬರೂ ಇಲ್ಲ, ಎಲ್ಲ ಪಾರಾಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ಆಗ ನಿನಗೆ ಕಂಗಾಲಾಗಿ ಹೋದೆ, ನೀರಿಲ್ಲ ಒಂದು ಹನಿ ಕುಡಿಯೋದಕ್ಕೆ, ಇನ್ನು ಅರ್ಧ ಗಂಟೆಯಲ್ಲಿ ನಿನಗೊಂದು ಲೋಟ ನೀರು ಸಿಗದೆ ಹೋದರೆ ನೀನು ಸತ್ತು ಹೋಗ್ತೀಯ, ಆ ಪರಿಸ್ಥಿತಿಗೆ ಬಂದಿದ್ದೀಯಾ ಅಲೆಕ್ಸಾಂಡರ್ ಅಂತ, ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ, ಆಗಿದೆ ಅಂತ ಇಟ್ಕೋ, ಹೀಗೆ ಆಗಿದೆ ಅಂತ ಇಟ್ಕೋ, ನೀನು ನೀರಿಲ್ಲದೆ ಕೂತಿದ್ದೀಯ, ಅರ್ಧ ಒಂದು ಲೋಟ ನೀರು ಸಿಗದೆ ಹೋದರೆ ಅರ್ಧ ತಾಸಲ್ಲಿ ಸಾಯ್ತೀಯ ನೀನು, ಆ ಹೊತ್ತಿಗೆ ನಾನು ಒಂದು ಲೋಟ ನೀರು ಹಿಡ್ಕೊಂಡು ಬರ್ತೇನೆ, ಆ ಲೋಟ ನೀರಿನ ಬದಲಾಗಿ ಏನು ಕೊಡ್ತೀಯ ನನಗೆ ಅಂತ ಕೇಳಿದಂತೆ. ಅವನಂದ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಹಂಗೆ ಆಯಿತು ಅಂತ ಇಟ್ಕೋ, ನೀ ಹೇಳ್ತೀಯಲ್ಲ ಆಯಿತು ಅಂತಂದರೆ ಅರ್ಧ ಪ್ರಪಂಚ ಇಟ್ಕೊಂಡು ಏನು ಮಾಡಲಿ, ನಾನು ಬದುಕಬೇಕಲ್ಲ, ಬದುಕಿದ್ರೆ ತಾನೇ ಮತ್ತೆ ಗೆಲ್ಬೋದು, ಬಾಕಿದೆಲ್ಲ ಈ ನಾನೇನು ಗೆದ್ದಿದ್ದೇನೋ ಅದನ್ನು ಅರ್ಧ ಕೊಟ್ಬಿಡ್ತೇನೆ ನಿನಗೆ, ಅಂದರೆ ಕಾಲು ಪ್ರಪಂಚ ನಿನಗೆ ಕೊಟ್ಬಿಡ್ತೇನೆ ತೊಗೊಂಬಿಡು ಅಂದಂತೆ. ಅವನ ಕೇಳಿದಂತೆ ಅಷ್ಟಕ್ಕೆ ಕೊಟ್ಬಿಡ್ತೇನಾ, ರೇಟ್ ಜಾಸ್ತಿ ಮಾಡು ಅಂತ, ಬೇರೆ ಯಾರೂ ಇಲ್ಲ ನೀರು ಕೊಡೋದು, ನಾನು ಒಬ್ಬನೇ ಇರೋದು, ಪ್ರಾಣನೇ ಹೋಗ್ತದೆ ಎಂದು. ಅವನಂದ ನಾನು ಪ್ರಾಣನೇ ಹೋಗೋ ಸತ್ಯ ಆದರೆ ಇನ್ನು ಅರ್ಧ ಇಟ್ಕೊಂಡು ಏನು ಮಾಡಲಿ, ನಾನು ಏನು ಗೆದ್ದಿದ್ದೇನೋ ಅದೆಲ್ಲ ನಿನಗೆ ಕೊಟ್ಬಿಡ್ತೇನೆ, ನೀರು ಕೊಡಬೇಕು ಅಂದ. ಆಗ ಮುದುಕ ನಕ್ಕು ಅಲೆಕ್ಸಾಂಡರ್ನ ಬೆನ್ ತಟ್ಟಿ ಹೇಳಿದಂತೆ, ಹಾಗಾದರೆ ನೀನು ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾ, ಒಂದು ಲೋಟ ನೀರಷ್ಟೇ. ಆಗ ಇವನಿಗೆ ಅರ್ಥ ಆಯಿತು. ಆ ಮುದುಕ ಹೇಳ್ದ, ನೀನು ಅರ್ಧನೇ ಗೆದ್ದಿದ್ದೀಯೋ, ನಾನು ಪೂರ್ತಿ ಗೆದ್ದಿದ್ದೀನಿ ಅಂದ. ನೀನಾ ಹಾಕೊಳಕ್ಕೆ ಬಟ್ಟೆ ಇಲ್ಲ ನಿನಗೆ, ಪ್ರಪಂಚ ಹೆಂಗೆ ಗೆದ್ದೆ ಅಂತ ಕೇಳ್ದ. ನನ್ನ ಪ್ರಪಂಚನೇ ಬೇರೆ, ಮೇಲೆ ಒಬ್ಬಿದ್ದಾನೆ ಇಡೀ ಪ್ರಪಂಚ ನಡೆಸುವಂಥವನು, ಈ ಪ್ರಪಂಚಕ್ಕೆ ಯಜಮಾನ, ಅವನ ಕಾಲು ಹಿಡ್ಕೊಂಡ್ಬಿಟ್ಟೆ, ಅವನನ್ನು ಒಪ್ಕೊಂಡ್ಬಿಟ್ಟ, ಯಜಮಾನ ನನ್ನವನಾದರೆ ಯಜಮಾನಿಕೆ ನಂದಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ, ಯಜಮಾನನೇ ನನ್ನವರಾದರೆ ಯಜಮಾನಿಕೆ ನಂದೇ ಅಲ್ವಾ, ನಾನು ಏನೂ ಕಷ್ಟಪಡಲಿಲ್ಲ, ಭಕ್ತಿಯಿಂದ ಶರಣಾಗತಿಯಿಂದ ಅವನ ಕಾಲಿಗೆ ಬಿದ್ದೆ, ಅವನು ಕೊಟ್ಟ ನನಗೆ, ನೀನು ರಾಜ್ಯ ತೊಗೊಂಡು ಏನು ಮಾಡೋದು ಹೋಗು ಅಂದ. ನಾನು ಒಬ್ಬರನ್ನೂ ಕೊಲ್ಲಿಲ್ಲ, ಒಬ್ಬರಿಗೂ ನೋಯಿಸಲಿಲ್ಲ, ಯಜಮಾನನ ಗೆದ್ದಿದ್ದೇನೆ. ಆಗ ಅಲೆಕ್ಸಾಂಡ್ರಿಗೆ ಅರ್ಥ ಆಯಿತು ಅಂತ ಹೇಳ್ತಾರೆ. ಅವನಿಗೆ ನೀ ಬರ್ತೀಯಾ ಗ್ರೀಸ್ಗೆ ಅಂತ ಕೇಳಿದಾಗ ನಾನು ಬರಲ್ಲ ಅಂತ ಹೇಳಿದ ಅವನು ಅಂತ ಹೇಳ್ತಾರೆ. ಇದು ಭಾರತದ ಆಧ್ಯಾತ್ಮ ಶಕ್ತಿ.

0: Radio Sarang 107.8 FM.
1: ಇಡೀ ಅರ್ಧ ಪ್ರಪಂಚವನ್ನ ಒಂದು ಲೋಟ ನೀರಿಗೆ ಹೋಲಿಸಿ ಅದಕ್ಕಿಂತ ನೀರು ಪ್ರಾಣ ಉಳಿಸುವಂತ ನೀರು ದೊಡ್ಡದು ಅಂತ ಹೇಳಿದಂತ ಆಧ್ಯಾತ್ಮಿಕ ಶಕ್ತಿ ಭಾರತದ. ಈ ಅಧ್ಯಾತ್ಮದ ಕಲ್ಪನೆಯನ್ನ ನಾವು ಉಜ್ಜೀವನದ ಕಲ್ಪನೆ ಅಂತ ಹೇಳ್ತೀವಿ. ನಮ್ಗೆರಡಿದೆ, ಜೀವನ ಉಜ್ಜೀವನ ಅಂತಿದೆ. ಈ ಬದುಕಬೇಕು, ಬಂದಿದ್ದೇವೆ, ಕ್ರಮ ಕರ್ಮ ಮಾಡಬೇಕು, ಮಾಡ್ತೇವೆ. ಇದೇ ಒಂದು ಜೀವನ ಅಲ್ಲ, ಇದಕ್ಕಿಂತ ಹೆಚ್ಚಿನದಾದಂಥ ಒಂದು ಮಟ್ಟ ಇದೆ ಜೀವನದ್ದು ಅಂತ ತಿಳ್ಕೊಳ್ಳುವಂಥದ್ದು ಉಜ್ಜೀವನ ಅಂತ ಹೇಳ್ತೀವಿ. ಈ ಜೀವನದಿಂದ ಉಜ್ಜೀವನ ಕಡೆಗೆ ಸಾಗಿ ಹೋಗುವಂಥ ಬಗೆ ಇದೆಯಲ್ಲ, ಇದು ಅಧ್ಯಾತ್ಮ ಬೆಳೆದು ಬರುವಂಥ ದಾರಿ ಅಂತ. ಈ ಉಜ್ಜೀವನ ಪ್ರಕೃತಿ ಹೇಗಾಗ್ತದೆ ಅಂತ ಭಾಳ ಚಂದ ಹೇಳ್ತಾರೆ. ಜೀವನ ಬಿಟ್ಟರೆ ಉಜ್ಜೀವನ ಇಲ್ಲ, ಜೀವನದಲ್ಲಿ ಇದ್ರೆ ತಾನೇ ಮೇಲೆ ಹೋಗುವಂಥದ್ದು. ಜೀವನ ಬಿಡೋ ಹಂಗಿಲ್ಲ, ಆದರೆ ಅಲ್ಲಿ ಇರೋ ಹಂಗೂ ಇಲ್ಲ. ಇದಕ್ಕೆ ಉದಾಹರಣೆ ಭಾಳ ಚಂದದ ಕೊಡ್ತಾರೆ ಅಂದರೆ, ಒಂದು ಮಾವಿನ ಗಿಡ ಇದೆ, ಮಾವಿನ ಗಿಡದಲ್ಲಿ ಸಣ್ಣ ಮಾವಿನಕಾಯಿ ಆಯಿತು. ಡಿಸೆಂಬರ್ ಜಾನ್ವರಿ ಹೊತ್ತಿಗೆ ಸಣ್ಣ ಸಣ್ಣ ಕಾಯಿಗಳಾಗ್ತವೆ. ಅವನು ತಿಂದರೆ ಒಗರು ಬಿರ್ಸ್ ತುಂಬ ಕಾಯಿ, ಒಗರು ಏನಿಲ್ಲ, ರುಚಿ ಇಲ್ಲ ತಿನ್ನೋದಕ್ಕೆ, ಹುಳಿ ಕೂಡ ಇಲ್ಲ. ಹಾಗೆ ಬಿಟ್ಬಿಡಿ, ಅದು ಬೆಳೀತಾ ದೊಡ್ಡದಾಗ್ತಾ ಹೋಗ್ತದೆ. ಅದು ಬೆಳೆಯುವಾಗ ಬೇರಿನಿಂದ ಬರುವಂಥ ರಸವನ್ನು ಹೀರ್ಕೊಳ್ತದೆ, ಸಾರು ಸರ್ವಸ್ವವನ್ನು ಪಡ್ಕೊಂಡು ತಾನೇ ದೊಡ್ಡದಾಗ್ತಾ ಹಸಿರು ಹಸಿರಾಗ್ತಾ ಹೋಗ್ತದೆ. ಒಂದು ಹಂತಕ್ಕೆ ಕಿತ್ಕೊಂಡು ತಿಂದುಬಿಟ್ರೆ ಹುಳಿ ಹುಳಿ ಇರುತ್ತೆ, ಅದು ಬಿರಿಸಿದೆ, ಹುಳಿ ಇದೆ. ಅದನ್ನೊಂದ್ಸಲ ಕಿತ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ಹಣ್ಣಾಗಲ್ಲ. ಅದು ಹಾಗೆ ಮರದಲ್ಲೇ ಇರಬೇಕು, ಹಾಗೆ ಮರದಲ್ಲೇ ಬಿಟ್ಟರೆ ಇನ್ನಷ್ಟು ರಸ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಮ್ಮ ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಸಿರಾಗಿರುವಂಥ ಮಾವಿನಕಾಯಿ ನಿಧಾನಕ್ಕೆ ಬಣ್ಣ ಬದಲಾಸ್ತಾ ಬಂಗಾರ ಬಣ್ಣ ಬರುತ್ತೆ, ಮೃದು ಆಗ್ತದೆ, ಒಳಗಿದ್ದಂಥ ಹುಳಿ ರಸ ಸಿಹಿ ಆಗ್ತದೆ. ಒಂದು ಸಲ ಪೂರ್ತಿ ಹಣ್ಣಾಯಿತು, ಟಕ್ ಅಂತ ಮರ ಬಿಟ್ಟು ತೆಳಗೆ ಬೀಳ್ತದೆ. ಇದನ್ನು ಗಮನಿಸ್ಬೇಕಾದ್ರೆ ಭಾಳ ಅದ್ಭುತ ಎಕ್ಸಾಂಪಲ್ ಇದೆ. ಮರ ಹಣ್ಣಾಗೋದಕ್ಕೆ, ಕಾಯಿ ಹಣ್ಣಾಗಬೇಕಾದ್ರೆ ಮರ ಬೇಕೇ ಬೇಕು. ಮರ ಇಲ್ಲದೆ ಕಾಯಿ ಹಣ್ಣಾಗೋಲ್ಲ, ಆದರೆ ಹಣ್ಣಾದ ಮೇಲೆ ಗಿಡ ಬೇಕಿಲ್ಲ. ಎಷ್ಟು ಚಂದ ನೋಡಿ, ಅದು ಹಣ್ಣಾದ ತಕ್ಷಣ ತೊಟ್ಟು ಕಳಿಸಿ ತಕ್ಕಂತ ಬಿದ್ದು ಹೋಗುತ್ತೆ ಅದು. ಹಾಗೆ ಜೀವನನೂ ಹಾಗೇನೆ ಅಂತ. ಜೀವನ ಬೇಕು ಉಜ್ಜೀವನಕ್ಕೆ ಹೋಗೋದಕ್ಕೆ, ಉಜ್ಜೀವನಕ್ಕೆ ಹೋದ ಮೇಲೆ ಜೀವನ ಬೇಕಿಲ್ಲ.

0: रेडियो सारंग 107.8 एफएम।
1: बहुश तु रामकृष्ण आश्रम को हादसे ಎಲ್ಲಿಯಾದರೂ ಹೋದೆ ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12, 1863 ಕೊಟ್ಟಿದ್ದವರು, ದೈಹಿಕವಾಗಿ ಜುಲೈ 4, 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂಥದ್ದು. ಅದೇ ಜೀವನ ಚರಿತ್ರೆಯನ್ನು ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು ಪ್ರತಿ ತಿಂಗಳು ಹೋದರೆ 10 ಪುಸ್ತಕ ಹೊಸದಿರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ದರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ? ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನು? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನು ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂಥ ಜೀವನ ಚರಿತ್ರೆಯನ್ನು ಅಂಥ ಲೇಖನಗಳನ್ನು ಓದ್ತಾ ಇದ್ದರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತಾವೆ ನಮ್ಮನ್ನು. ಆದರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕಾರವಾಗಿರ್ತದೆ ಅಂತ. ಇನ್ಕೊಂದ್ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ, ಏನು ಮೂರ್ತಿ ರಾಯರು ಬರೆದಂಥದ್ದು ಭಾಳ ಇಷ್ಟವಾದಂಥ ಘಟನೆ ನನಗೆ. ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತಿದೆ. ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ ಅಂತ. ಆ ಹಾಳು ಮಂಟಪದಲ್ಲಿ, ಆಗ ಮೂರ್ತಿ ರಾಯರು ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಹಾಳು ಮಂಟಪದಲ್ಲಿ ದಿನಾ ಸಾಯಂಕಾಲ ಒಂದಿಷ್ಟು ಜನ ಸೇರೋರು, ಸೇರಿ ಯಾವುದೋ ಒಂದು ಹರಿಕಥೆನೋ ಚರ್ಚೆನೋ ಆಗೋದು. ಒಂದಿಷ್ಟು ಜನ ಹೋಗಿ ಕೂತ್ ಕೇಳ್ತಾ ಇದ್ರಂತೆ. ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ದಾರೆ. ಪುರೋಹಿತರು ಚಂದ ಹೇಳೋರು,

0: Radio Sarang 107.8 FM.
1: ಸಂದರ್ಭ ಏನು ಬಂತು ಅಂದರೆ ಕೃಷ್ಣ ಇದು ದೂತನಾಗಿ ಬಂದಿದ್ದಾನೆ, ದುರ್ಯೋಧನನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಕೇಳಿದ. 5 ಗ್ರಾಮ ಅಲ್ಲ, ಸೂಜಿ ಮನೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನು ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ರು ಅಂದರೆ ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ಬರು ಮುದುಕರಿದ್ರು, ಆ ಮುದುಕರಿಗೆ ತಡ್ಕೊಳೋಕ್ಕಾಗಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತುಬಿಟ್ರು, ಕೈ ಬಾಯಿ ಮಾಡಿ ಹೇಳೋಕೆ ಶುರು ಮಾಡಿದ್ರು. ಏ ದುರ್ಯೋಧನ, ಹಾಳಾಗಿ ಹೋಗ್ತೀಯೋ ನೀನು? ಆತ ಯಾರು ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ ಅವನು ಮನಸ್ಸು ಮಾಡಿದ್ದೀನಿ, ಹೊಸಕಾಗ್ಬಿಡ್ತಾ ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರಂತೆ. ಸುತ್ತಮುತ್ತ ಇದ್ದವ್ರು, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ, ಭಾಳ ಚಂದ ಬರೀತಾರೆ ಏನು ಮೂರ್ತಿರಾರು, ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದರೆ ಅದನ್ನು ಇನ್ನೂ ವಿಚಾರ ಮಾಡ್ತಾರೆ, ಯಾವಾಗ ಮುದುಕರಿದ್ದು ಕೈ ಬಾಯಿ ಮಾಡಿ ಬೈತಾ ಇದ್ರೋ ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ರು, ಧೃತರಾಷ್ಟ್ರನ ದರ್ಬಾರದಲ್ಲಿದ್ದರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು, ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದರೆ ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮೂರ್ತಿರಾಯರು ಭಾಳ ಚಂದ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದರೆ ಅಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು, ದಯಾದಿಗಳಿಗೆ ಮೋಸ ಮಾಡಬಾರ್ದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ ಅದು ಎಷ್ಟೊತ್ತು ಕೇಳ್ತಾ ಇದ್ರೂ ಅಷ್ಟು ಮನಃಶುದ್ಧವಾಗಿರುತ್ತೆ. ಕೆಲವರು ಅಭ್ಯಾಸ ಇರುತ್ತೆ, ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತಿರುತ್ತೆ, ನೋಡದೆ ಹೋದರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದರೂ ಮನಸ್ಸು ಶಾಂತವಾಗಿರ್ತದ? ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂಥದ್ದು, ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂಥದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಆಗ್ತಾ ಇದ್ದರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ದರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು 10 ಸಲ ಅಲ್ಲ 100 ಸಲ ಓದಿದರೂ ಏನೂ ನಷ್ಟ ಇಲ್ಲ, ಯಾಕಂದರೆ ಅದೊಂದು ವಿಶೇಷವಾದಂಥ ಜೀವನ ಚರಿತ್ರೆ.

ಜೀವನದ ಪ್ರಕೃತಿ. ಅದಕ್ಕೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ನದಿ ದಾಟಿ ಆ ಕಡೆ ಹೋಗ್ಬೇಕು, ನಾನು ನದಿ ದಾಟಿ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ನೀರಲ್ಲಿ ಹಾರ್ಕೋತೀನಿ. ನೀರಲ್ಲಿ ಹಾರ್ಕೊಳ್ಳಾರ್ದೆ ನದಿ ದಾಟೋಕೆ ಸಾಧ್ಯ ಇಲ್ಲ. ನೋಡಿ ಹೇಗಿದೆ ಅದು, ನದಿ ದಾಟಬೇಕಾದ್ರೆ ನದಿಯಲ್ಲಿ ಹಾರಬೇಕು, ನದಿ ಬಿಟ್ಟರೆ ಹೋಗೋಕ್ಕಾಗಲ್ಲ, ಅಂದರೆ ನದಿಯಲ್ಲೇ ಹಾರ್ಕೋಬೇಕು. ಹಾರದ ಈಜೋ ಪ್ರಕೃತಿಯ ಪ್ರವೃತ್ತಿ ಅಂದರೆ ಏನು ಹೇಳಿ, ಈಜೋದೇನು ಮಾಡ್ತೀವಿ ನಾವು, ಕೈಯಿಂದ ನೀರನ್ನು ಹಿಂದೆ ತಳ್ಳುತ್ತೀವಿ. ನೀರನ್ನು ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ. ಜೀವನದಲ್ಲಿ ಬರುವಂಥ ಎಲ್ಲ ಕರ್ಮಗಳನ್ನು ತಗೊಂಡು ಹಿಂದೆ ತಳ್ಳುತ್ತಾ ಹೋಗಬೇಕು, ಅಲ್ಲಿ ಉಳ್ಕೋಬಾರ್ದು. ಉಳ್ಕೊಂಡ್ರೆ ಮುಂದೆ ಹೋಗ್ತೀವಿ, ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸಂಭ್ರಮದಿಂದ ಇದ್ದು ಅದನ್ನು ತಳ್ಳುತ್ತಾ ತಳ್ಳುತ್ತಾ ಮುಂದೆ ಹೋಗಿ ದಾಟ್ಕೊಂಡು ಹೋಗಬೇಕು. ಪಕ್ಷಿ ಹಾರೋದು ಹಾಗೆ ಅಲ್ವಾ, ಆಕಾಶದಲ್ಲಿ ಹಾರೋದಾಗಲಿ ನೀರಲ್ಲಿ ಈಸೋದಾಗಲಿ ಇದ್ದಂಥ ವಸ್ತುವನ್ನು ಹಿಂದೆ ತಳ್ಳಿ ಮುಂದೆ ಹೋಗುವಂಥದ್ದು. ಜೀವನ ಇದ್ದರೆ ಮಾತ್ರ ಉಜ್ಜೀವನ ಸಾಧ್ಯ, ಜೀವನ ಇಲ್ಲದೆ ಹೋದರೆ ಉಜ್ಜೀವನ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಜೀವ ನದಿಯಲ್ಲಿದ್ದುಕೊಂಡು ಜೀವನದ ಸಂಭ್ರಮವನ್ನು ಹಿಡ್ಕೊಂಡು ಹೋಗಬೇಕು ಅಂತ. ಜೀವನವನ್ನು ನಿರಾಕರಿಸುವುದೇ ಅವರಿಗೆ ನಿರಾಕರಿಸುವುದು ಉದ್ದೇಶ ಅಲ್ಲ, ಜೀವನವನ್ನು ಸಂಭ್ರಮದಿಂದ ಬದುಕಬೇಕು, ಉತ್ಸಾಹದಿಂದ ಶೌರ್ಯದಿಂದ ಸಮಾಜಮುಖಿಯಾಗಿ ಬದುಕಬೇಕಾದದ್ದು ಮೊದಲೇ ಕೆಲಸ, ಉಜ್ಜೀವನದ ಕೆಲಸ. ಇದು ಯಾಕೆ ಹೇಳ್ತೀನಿ ಅಂದರೆ, ವಿವೇಕಾನಂದರು ಬದುಕಿದ್ದು ಹೀಗೆ, ಸನ್ಯಾಸ ಆದರೂ ಕೂಡ ಕರ್ಮದಿಂದ ವಿಮುಖನಾಗಲಿಲ್ಲ, ಜೀವನದಲ್ಲಿ ಇರಬೇಕು, ಸಂಭ್ರಮದಿಂದ ಇರಬೇಕು, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಇದೇ ಶಾಶ್ವತ ಅಲ್ಲ ಅಂತೂ ತಿಳ್ಕೋಬೇಕು, ಅದು ಮುಖ್ಯ. ಇದೇ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಹಿಂದೆ ತಳ್ಕೊಂಡು ಒಳಮುಖ ಮಾಡಿ ಒಂದು ಭದ್ರತೆಯಿಂದ ನಿತ್ಯತೆಯ ಬಗ್ಗೆ ಚಿಂತೆ ಮಾಡ್ತಾ ಹೋಗುವಂಥದ್ದು ಎರಡನೇದು. ಈ ಎರಡೂ ದೃಷ್ಟಿಗಳು ವಿವೇಕಾನಂದರ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದದ್ದನ್ನು ಕಂಡಿದ್ದೇವೆ ನಾವು. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಈ ದಿನದ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಕೆಲವೊಂದು ಮುಖ್ಯಾಂಶಗಳು. 2026 ಸಾಲಿನ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪ್ರಕಟ. ಎಲ್ಲಾ ಪೈಲಟ್ಗಳಿಗೆ ಡ್ರಗ್ಸ್ ಪರೀಕ್ಷೆ ಕಡ್ಡಾಯಗೊಳಿಸಿದ ಏರ್ ಇಂಡಿಯಾ. ಶ್ರೀಲಂಕಾ ನೌಕಾಪಡೆಯಿಂದ 9 ಭಾರತೀಯ ಮೀನುಗಾರರ ಬಂಧನ. ಕಾಡಾನೆಗಳ ಹಾವಳಿ, 7 ಮನೆಗಳೇ ಖಾಲಿ. ಇದು ಸುಳ್ಯದ ಪರಿಸ್ಥಿತಿ. ಬನ್ನಿ ಈಗ ಸುದ್ದಿಗಳ ವಿವರ. ಕಾಡಾನೆಗಳ ಹಾವಳಿಯಿಂದ 7 ಮನೆಗಳೇ ಖಾಲಿಯಾದಂತಹ ಪ್ರಕರಣ ನಡೆದಿದೆ. ಕರ್ನಾಟಕ ಕೇರಳ ಗಡಿಭಾಗದ ಆಲೆಟ್ಟಿ ಗ್ರಾಮದ ಕೆಳಗಿನ ಭಟ್ಟಂಗಾಯದ ಕುಟುಂಬಗಳ ವಲಸೆ. ಇಲ್ಲಿ ಮನೆಗಳಿವೆ, ಅಂಗಳವಿದೆ, ಹಸಿರು ತೋಟಗಳಿವೆ, ತಲೆಮಾರುಗಳಿಂದ ಬಂದಂತಹ ಬದುಕಿನ ನೆನಪುಗಳಿವೆ. ಆದರೆ ಈ ಮನೆಗಳು ಈಗ ಖಾಲಿ ಖಾಲಿಯಾಗಿವೆ, ಯಾಕೆಂದರೆ ಇದು ಆನೆಗಳ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ. ಆನೆಗಳ ಭಯದಿಂದ ಜನರು ಇಲ್ಲಿಂದ ಓಡೋಗಿದ್ದಾರೆ. ಬೆಳಗಿನ ಜೀವ ತುಂಬ ಮುಖ್ಯ. ಬಾಡಿಗೆ ಮನೆಗಳನ್ನು ಕೂಡ ಕೊಡುವಂತಹ ಪ್ರಯತ್ನ ಮಾಡಿದರೆ ಇಲ್ಲಿ ಜನರು ಬರ್ತಾ ಇಲ್ಲ. ಹಾಸ್ಟೆಲ್ಗಳೇ ಆಸರೆ. 6 ತೋಡು ದಾಟಿ ಮನೆ ಸೇರಬೇಕೆಂಬಂಥ ಪರಿಸ್ಥಿತಿ ಸುಳ್ಯ ಒಂದು ಪರಿಸರದು ಆಗಿದೆ. ಕುದುರೆಮುಖ ಪಶ್ಚಿಮ ಘಟ್ಟಕ್ಕೆ ಆಫ್ ರೋಡಿಂಗ್ ಕಂಟಕ ಎಂದಿದೆ ಇನ್ನೊಂದು ಸುದ್ದಿ. ಮೋಜು ಮಸ್ತಿಗಾಗಿ ಸೂಕ್ಷ್ಮ ಪರಿಸರದಲ್ಲಿ 100 ವಾಹನಗಳ ಸಂಚಾರ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರಕ್ಕೆ ಅರಣ್ಯ ಒತ್ತುವರಿ ಅಕ್ರಮ ಚಟುವಟಿಕೆಗಳ ಬೆನ್ನಲ್ಲೇ ಇದೀಗ ಆಫ್ ರೋಡಿಂಗ್ ಕಾಟವು ಶುರುವಾಗಿದೆ. ಸಾಹಸ ಕ್ರೀಡೆ, ಪ್ರವಾಸೋದ್ಯಮದ ಹೆಸರಿನಲ್ಲಿ ಕಾಡಂಚಿನ ಪ್ರದೇಶಗಳಿಗೆ 100 ಜೀಪುಗಳನ್ನು ಕೊಂಡೊಯ್ದು ಭಾರಿ ಶಬ್ದದೊಂದಿಗೆ ಮೋಜು ಮಸ್ತಿ ನಡೆಸುವ ಪ್ರವೃತ್ತಿ ಆತಂಕ ಮೂಡಿಸಿದೆ. ಇತ್ತೀಚೆಗಷ್ಟೇ ಸಕಲೇಶ್ಪುರ ಭಾಗದಲ್ಲಿ ಅರಣ್ಯಾಧಿಕಾರಿಗಳು ಆಫ್ ರೋಡಿಂಗ್ ನಡೆಸುತ್ತಿದ್ದ ಕೆಲವು ಜೀಪುಗಳನ್ನು ವಶಪಡಿಸಿಕೊಂಡಿದ್ದರು. ಇದೀಗ ಕುದುರೆಮುಖ ಭಾಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ಆಫ್ ರೋಡಿಂಗ್ ಚಟುವಟಿಕೆಗಳಿಗೆ ಸಿದ್ಧತೆ ನಡೆದಿದೆ ಎಂದು ಕೇಳಿಬರ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆ ಬಂದಿದೆ. ಜಿಲ್ಲಾದ್ಯಂತ ನಿನ್ನೆ ಬೆಳಗ್ಗೆ ಮತ್ತು ಸಂಜೆ ಸಾಮಾನ್ಯ ಮಳೆಯಾಗಿತ್ತು. ಉಳಿದಂತೆ ಮೋಡ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಬುಧವಾರ ರಾತ್ರಿ ಉಡುಪಿ ಮಣಿಪಾಲ ನಗರ ಸುತ್ತಮುತ್ತ ಉತ್ತಮ ಮತ್ತು ಗಾಳಿ ಮಳೆಗೆ ಸಂಪೂರ್ಣ ಹಾನಿಗೆ ಒಳಗಾಗಿದ್ದು ಗಾಣಿಗವರ ಮನೆ 7 ಲಕ್ಷ ರೂಪಾಯಿ ನಷ್ಟವನ್ನು ಅನುಭವಿಸಿದೆ ಎಂದು ಹೇಳಬಹುದು. ದಕ್ಷಿಣ ಕನ್ನಡದಲ್ಲಿ ಕೂಡ ನಿನ್ನೆ ಮಳೆ ಬಿಡುವು ನೀಡಿತ್ತು. ಬಿರುಸಿನ ಮಳೆ ಕಡಿಮೆಯಾಗಿತ್ತು. ಮಂಗಳೂರು ಸಹಿತ ಪುತ್ತೂರು, ಬೆಳ್ತಂಗಡಿ, ಮೂಡುಬಿದಿರೆ, ಬಂಟ್ವಾಳ, ಸುಳ್ಯ, ಸುಬ್ರಹ್ಮಣ್ಯ ಸಹಿತ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆ ಸುರಿದಂತೆ ಉಳಿದಂತೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಭಾರತೀಯ ಹವಾಮಾನ ಇಲಾಖೆ 14 ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಡಾಜಿಯಲ್ಲಿ ಕಾಡಾನೆ ಹಾವಳಿ, ಕೃಷಿ ಹಾನಿ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ 2026 ಸಾಲಿನ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪ್ರಕಟಗೊಂಡಿದೆ. ಯಕ್ಷಗಾನ ಅಕಾಡೆಮಿಯು 2026 ಸಾಲಿನ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಖ್ಯಾತ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಯಕ್ಷಗಾನ ಕಲಾವಿದ ಎಂಕೆ ರಮೇಶ್ ಆಚಾರ್ಯ ಅವರನ್ನು ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ತೆಂಕುತಿಟ್ಟು ಕಲಾವಿದರಾದ ಜಿಪ್ಪು ದಯಾನಂದ ಶೆಟ್ಟಿ ಅವರಿಗೆ ಗೌರವ ಪ್ರಶಸ್ತಿಗಳನ್ನು ನೀಡಲಾಗಿದೆ. ತೆಂಕುತಿಟ್ಟು ಭಾಗವತರಾದ ಸಿರಿಬಾಗಿಲು ರಾಮಕೃಷ್ಣಯ್ಯ, ತೆಂಕುತಿಟ್ಟು ಮದ್ದಾಳೆ ಕಲಾವಿದ ಪದ್ಮನಾಭ ಉಪಾಧ್ಯಾಯ, ಬಡಗುತಿಟ್ಟು ಕಲಾವಿದರಾದ ಮಹಬಲ್ ದೇವಾಡಿಗ ಮತ್ತು ಮೂಡಲ್ಪಾಯ ಯಕ್ಷಗಾನ ಭಾಗವತರಾದ ದೊಡ್ಡಮಲ್ಲಯ್ಯ ಅವರನ್ನು ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಎಲ್ಲಾ ಪೈಲಟ್ಗಳಿಗೆ ಡ್ರಗ್ಸ್ ಪರೀಕ್ಷೆ ಕಡ್ಡಾಯಗೊಳಿಸಿದ ಏರ್ ಇಂಡಿಯಾ ಎಂದಿದೆ ಸುದ್ದಿ. ಡ್ರಗ್ಸ್ ಅವಳಿ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಾಗ ಆಕಾಶದಲ್ಲಿ ಹಾರಾಡುವಾಗಲೇ ತೀವ್ರ ಗಾಳಿ ಅಡಚಣೆಗೆ ಟರ್ಬುಲೆನ್ಸ್ಗೆ ಒಳಗಾಗಿದ್ದ ಏರ್ ಇಂಡಿಯಾದ ಮುಖ್ಯ ವಿಮಾನ ಪೈಲಟ್ ಡ್ರಗ್ಸ್ ಸೇವಿಸಿ ವಿಮಾನ ಹಾರಿಸುತ್ತಿದ್ದರು ಎಂಬ ವಿಚಾರ ಹೊರಬಿದ್ದ ಬೆನ್ನಲ್ಲೇ ಇದೀಗ ಏರ್ ಇಂಡಿಯಾ ತನ್ನ ಎಲ್ಲ ಪೈಲಟ್ಗಳಿಗೆ ಮಾದಕ ದ್ರವ್ಯ ಸೇವನೆ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದೆ. ಪ್ರಯಾಣಿಕರ ಭದ್ರತೆ ಮತ್ತು ವೈಮಾನಿಕ ಸುರಕ್ಷತೆ ಹಿತದೃಷ್ಟಿಯಿಂದ ಏರ್ ಇಂಡಿಯಾ ಆಡಳಿತ ಮಂಡಳಿಯ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎರಡೂ ಸಂಸ್ಥೆಗಳು ತಮ್ಮ ಪೈಲಟ್ಗಳಿಗೆ ಆಂತರಿಕ ಸಂದೇಶ ರವಾನಿಸಿದ್ದು, ವಿಮಾನಯಾನ ರಂಗದ ಪ್ರಸ್ತುತ ನಿಯಮಾವಳಿಗಳ ಅಡಿಯಲ್ಲಿ ಅನುಮತಿಸದ ಯಾವುದೇ ಮಾದಕ ವಸ್ತುಗಳು ಅಥವಾ ಔಷಧಗಳ ಸೇವನೆಗೆ ಸಂಬಂಧಿಸಿದಂತೆ ಸ್ಕ್ರೀನಿಂಗ್ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಈ ಪರೀಕ್ಷೆಗಳದು ಕಡ್ಡಾಯವಾಗಿದ್ದು ಆಗಸ್ಟ್ 13 ಅಂದರೆ ನಿನ್ನೆಯಿಂದ ಆರಂಭವಾಗಿದೆ ಎಂದು ವರದಿ ಹೇಳಿದೆ. ಆಗಸ್ಟ್ 4 ಪುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾದ A320neo ವಿಮಾನ ಹಾರಾಟದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಸುಮಾರು 300 ಎತ್ತರದಿಂದ ಕೆಳಕ್ಕೆ ಕುಸಿದಿತ್ತು. ಈ ವಿಮಾನದ ಕ್ಯಾಪ್ಟನ್ ಗಾಂಜಾ ಸೇವಿಸಿರುವುದು ಪರೀಕ್ಷೆಯಲ್ಲಿ ದೃಢಪಟ್ಟಿತ್ತು. ಹೀಗಾಗಿ ಏರ್ ಇಂಡಿಯಾ ಸಂಸ್ಥೆ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ವರದಿ ಹೇಳಿದೆ. ಕ್ರೀಡಾಂಗಣದ ವರದಿಗಳಲ್ಲಿ ಆಸ್ಟ್ರೇಲಿಯಾ ಬಾಂಗ್ಲಾದೇಶ ನಡುವಿನ ಪ್ರಥಮ ಟೆಸ್ಟ್ ಪಂದ್ಯ ಧಾವಿನಲ್ಲಿ ಸಾಗ್ತಾ ಇದ್ದು, ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 198 ರನ್ನಿಗೆ ಆಲ್ ಔಟ್ ಆಗಿದ್ದು, ಸದ್ಯದ ವರದಿ ಬಂದಾಗ ಬಾಂಗ್ಲಾದೇಶ 173 ರನ್ನಿಗೆ 2 ವಿಕೆಟ್ಗಳನ್ನು ಕಳೆದುಕೊಂಡು ಸುಸ್ಥಿತಿಯಲ್ಲಿ ಇತ್ತು ಎಂದು ವರದಿ ಹೇಳಿದೆ. ಈ ನಡುವೆ ಶ್ರೀಲಂಕಾ ನೌಕಾಪಡೆಯಿಂದ 9 ಭಾರತೀಯ ಮೀನುಗಾರರ ಬಂಧನ ಎಂದಿದೆ ಸುದ್ದಿ. ಶ್ರೀಲಂಕಾದ ಜಲಪ್ರದೇಶದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ನಡೆಸಿದ ಆರೋಪದ ಮೇಲೆ 9 ಮಂದಿ ಭಾರತೀಯ ಮೀನುಗಾರರನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತಲೈಮನ್ನಾರ್ನ ಉರುಮಲ್ಗಾಯಿ ಪಾಯಿಂಟ್ ಬಳಿ ಬುಧವಾರ ರಾತ್ರಿ ಮೀನುಗಾರರನ್ನು ಬಂಧಿಸಲಾಗಿದೆ ಎಂದು ಶ್ರೀಲಂಕಾ ನೌಕಾಪಡೆ ತಿಳಿಸಿದೆ ಎಂದು ಪಿಟಿಐ ವರದಿ ಹೇಳಿದೆ. ಬಂಧಿತ 9 ಭಾರತೀಯ ಮೀನುಗಾರರನ್ನು ಮತ್ತು ಮೀನುಗಾರಿಕಾ ಹಡಗನ್ನು ಮುಂದಿನ ಕಾನೂನು ನಡವಳಿಗಾಗಿ ಮನ್ನಾರ್ನ ಮೀನುಗಾರಿಕಾ ಇನ್ಸ್ಪೆಕ್ಟರ್ಗೆ ಹಸ್ತಾಂತರಿಸಲಾಗುವುದು ಎಂದು ಶ್ರೀಲಂಕಾ ನೌಕಾಪಡೆಯು ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಎಂದು ವರದಿ ಹೇಳಿದೆ. ಬ್ರಹ್ಮಾವರ ಸಾಲ ವಸೂಲಿ ನೆಪದಲ್ಲಿ ಕಿರುಕುಳ ಎಂದಿದೆ ವರದಿ. ಇದು ಇವತ್ತಿನ ಪ್ರಮುಖ ವರದಿಗಳಲ್ಲೊಂದು. ಇದರ ಹಿನ್ನೆಲೆಯಲ್ಲಿ 3 ಬಂಧನ. ಮಂಗಳೂರು ಮೂಲದ ಹಣಕಾಸು ಕಂಪನಿಯೊಂದು ಬಡ್ಡಿದರದಲ್ಲಿ ಸಾಲ ನೀಡಿ ಸಾಲದ ಕಂತಿನ ಬಾಕಿ ಇರುವ ಹಣದ ಮರುಪಾವತಿಗೆ ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಬ್ರಹ್ಮಾವರ ಪೊಲೀಸರು 3 ಬಂಧಿಸಿದ್ದಾರೆ. ರಾಜೇಶ್ ನಾಯಕ್ ನೀಡಿದ ದೂರಿನ ಆಧಾರದ ಮೇಲೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಗಳು ಕುಂಜಲ್ನ ಗಣೇಶ್ ಕಾಣಿಗ ಎಂಬುವರಿಗೆ ಸೇರಿದ ಬೈಕನ್ನು ಅಧಿಕ ಬಡ್ಡಿ ಸಾಲಕ್ಕೆ ಸಂಬಂಧಿಸಿದಂತೆ ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದು ಆರೋಪಿಸಲಾಗಿದೆ. ಜಾಮೀನ್ದಾರನಾಗಿ ನಿಂತಿದ್ದ ರಾಜೇಶ್ ನಾಯಕ್ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಆಗಸ್ಟ್ 13 ಮಂಗಳೂರಿನ ಮಳವೂರಿನ ಬಜಪೇಯ ಸಂಪತ್ ಎಂಬ ಮತ್ತೊಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದರು. ತನಿಖೆಯ ಸಮಯದಲ್ಲಿ ಆರೋಪಿಗಳು ತೆಗೆದುಕೊಂಡು ಹೋಗಿದ್ದರೆನ್ನಲಾದ ಬೈಕ್ ಮತ್ತು ಅಪರಾಧ ಮಾಡಲು ಬಳಸಲಾಗಿದೆ ಎಂಬ ಕಾರನ್ನು ಕೂಡ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಬಜಾಲ್ ಪಚ್ಚನಾಡಿ ಎಸ್ಟಿಪಿ ಮೇಲ್ದರ್ಜೆಗೆ, ಸಂಸ್ಕರಿತ ನೀರು ಕೈಗಾರಿಕೆಗಳಿಗೆ ಒದಗಿಸಲು ಕ್ರಮ, ಆಯುಕ್ತ ರಾಹುಲ್ ರತ್ನಂ ಪಾಂಡೆ. ಬಜಲ್ ಪಚ್ಚನಾಡಿಯ ಎಸ್ಟಿಪಿಯಲ್ಲಿ ಪ್ರಾಥಮಿಕ ಹಂತದ ಸಂರಕ್ಷಣೆ ಮಾತ್ರ ನಡೆಯುತ್ತಿದೆ. ಇಲ್ಲಿ ದ್ವಿತೀಯ ಹಂತದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ರಚನೆಯ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತ ರಾಹುಲ್ ರತ್ನಂ ಪಾಂಡೆ ಭರವಸೆ ನೀಡಿದ್ದಾರೆ. ಪಾಲಿಕೆ ಕಚೇರಿಯಲ್ಲಿ ಗುರುವಾರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಸಂವಾದದ ವೇಳೆ ಮಾತನಾಡಿದ ಅವರು, ಆಯುಕ್ತನಾಗಿ ಅಧಿಕಾರ ವಹಿಸಿಕೊಂಡ 15 ದಿನಗಳಲ್ಲಿ ಪಾಲಿಕೆ ವ್ಯಾಪ್ತಿಯ ವಿವಿಧ ಕಡೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಸಂಕಷ್ಟದಲ್ಲಿ ನಗರದ ಮಾರುಕಟ್ಟೆ ಕಟ್ಟಡಗಳು, ವಾರದೊಳಗೆ ಆಯುಕ್ತರಿಂದ ವಿಶೇಷ ಸಭೆ ಎಂದಿದೆ ವರದಿ. ನಗರದ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಗ್ರಾಹಕ ವ್ಯಾಪಾರ ಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಈ ನಿಟ್ಟಿನಲ್ಲಿ ವಾರದೊಳಗೆ ವಿಶೇಷ ಸಭೆ ನಡೆಸುತ್ತೇನೆ ಎಂದು ಪಾಲಿಕೆ ಆಯುಕ್ತ ರಾಹುಲ್ ರತ್ನ ಪಾಂಡೆ ತಿಳಿಸಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ವೇದಮ್ ಆರೋಗ್ಯ ಆಯುರ್ವೇದ ಆಸ್ಪತ್ರೆ 1,000+ ಮಂದಿಗೆ ಆಟಿ ಕಷಾಯವನ್ನು ನೀಡಿದ್ದಾರೆ ಎಂದು ವರದಿ ಹೇಳಿದೆ. ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ರಾಷ್ಟ್ರ ಮಟ್ಟದ 11 ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಭಾರತೀಯ ಮಜ್ದೂರು ಸಂಘದ ನೇತೃತ್ವದಲ್ಲಿ ದೇಶವ್ಯಾಪಿ ನಡೆಸಲಾಗುವ ಪ್ರತಿಭಟನೆ ಆಗಸ್ಟ್ 18 ಬೆಳಗ್ಗೆ 11 ಮಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ನಡೆಯಲಿದೆ ಎಂದು ವರದಿ ಹೇಳಿದೆ. ಕಂಕನಾಡಿ ಉಪಕೇಂದ್ರದಿಂದ ಹೊರಡುವ 11 kV ಮಿಷನ್ ಕಾಂಪೌಂಡ್ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ಇರುವುದರಿಂದ ಮಿಷನ್ ಕಾಂಪೌಂಡ್ ಏರಿಯಾ, ಐವರಿ ಜಂಕ್ಷನ್, ಬಲ್ಮಟ್ಟ ನ್ಯೂ ರೋಡ್, ಕೆಎಂಸಿ ಆಸ್ಪತ್ರೆ, ಅಥೇನ ಆಸ್ಪತ್ರೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಗಸ್ಟ್ 14 ಬೆಳಗ್ಗೆ 10 ಸಂಜೆ 5 ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ವರದಿ ಹೇಳಿದೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಮತ್ತು ಯೂತ್ ರೆಡ್ ಕ್ರಾಸ್ ಘಟಕದ ವತಿಯಿಂದ ವಿಶ್ವ ಅಂಗಾಂಗ ದಾನ ದಿನಾಚರಣೆ ಗುರುವಾರ ನಗರದ ರೆಡ್ ಕ್ರಾಸ್ ಶತಮಾನೋತ್ಸವ ಭವನದ ಪ್ರೇರಣಾ ಸಭಾಂಗಣದಲ್ಲಿ ನಡೆಯಿತು. ಆಗಸ್ಟ್ 20 ಕೊಂಕಣಿ ಮಾನ್ಯತಾ ದಿವಸ್. ಕೊಂಕಣಿ ಮಾನ್ಯತಾ ದಿವಸದ ಅಂಗವಾಗಿ ಯುವಜನತೆಯಲ್ಲಿ ಕೊಂಕಣಿಯ ಅರಿವು ಮೂಡಿಸುವ ಉದ್ದೇಶದಿಂದ ಆಗಸ್ಟ್ 20 ವಿಶ್ವ ಕೊಂಕಣಿ ಕೇಂದ್ರದಲ್ಲಿ ಕೊಂಕಣಿ ಮಾನ್ಯತಾ ದಿವಸ ಆಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗುವುದು ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ವಿಚಾರಗಳಿಗೆ ನಾವು ನೋಡಿದರೆ ಬೆಳಗ್ಗೆ 9 ಕಾರ್ಯಕ್ರಮಗಳು ಆರಂಭವಾಗಲಿದೆ. ಆಹ್ವಾನಿತ ತಂಡಗಳಿಂದ ಕೊಂಕಣಿ ಭಾಷೆಯಲ್ಲಿ ವಿವಿಧ ಕಾರ್ಯಕ್ರಮ ನಡೆಯಲಿದೆ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ 5,000, 3,000, 2,000 ರೂಪಾಯಿಗಳ ಬಹುಮಾನವನ್ನು ಕೂಡ ನೀಡಲಾಗುವುದು ಎಂದು ಕೂಡ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡಿದರೆ ರೋನ್ ಕಾರ್ಪೊರೇಷನ್ ಆಯೋಜಿಸಿದ್ದ ಫ್ರೀಡಂ ಪ್ಯಾಲೇಸ್ 2020 ಸುತ್ತು ಬಿಜೆಯಲ್ಲಿ ನಿನ್ನೆ ನಡೆಯಿತು. 16 ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಆಯೋಜಿಸಿದ ಮೊದಲ ಸುತ್ತಿನಲ್ಲಿ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಒಟ್ಟು 2,857 ಚಿತ್ರಗಳು ಸ್ಪರ್ಧೆಗೆ ಸಲ್ಲಿಕೆಯಾಗಿದ್ದವು. 60 ಮಂದಿ ಸ್ಪರ್ಧಿಗಳು ಅಂತಿಮ ಕಣದಲ್ಲಿ ಇದ್ದಾರೆ ಎಂದು ವರದಿ ಹೇಳಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 25,000, ದ್ವಿತೀಯ 15,000 ಮತ್ತು ತೃತೀಯ 10,000 ರೂಪಾಯಿ ಬಹುಮಾನವನ್ನು ನೀಡಲಾಗುವುದು ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಮಂಗಳೂರಿನ ಅಮೃತ ವಿದ್ಯಾಲಯಗಳಲ್ಲಿ ಗುರು ಪೂರ್ಣಿಮೆ, ವಿದ್ಯಾರ್ಥಿಗಳಿಂದ ಹೆತ್ತವರ ಪಾದಪೂಜೆ ಎಂದಿದೆ ಇನ್ನೊಂದು ಸುದ್ದಿ. ಸೊ ಕೇಳುಗರೆ, ಇನ್ನೂ ಕೆಲವೊಂದು ವರದಿಗಳನ್ನು ನಾವು ನೋಡೋದಾದರೆ, ನಿನ್ನೆಯ ಒಂದು ದಿನಕ್ಕೆ ಸಂಬಂಧಿಸಿದಂತೆ ಮತ್ತು ನಾಳೆ ದೇಶಾದ್ಯಂತ 80th ಸ್ವಾತಂತ್ರ್ಯೋತ್ಸವದ ಆಚರಣೆ ನಡೆಯಲಿದೆ. ಸೊ ಅದಕ್ಕಾಗಿ ಎಲ್ಲ ಕಡೆ ಭರದ ಸಿದ್ಧತೆಗಳು ನಡೀತಾ ಇವೆ ಎಂದು ನಾವು ನೋಡಬಹುದು. ಜೊತೆಯಲ್ಲಿ ಲಂಕಾ ಟೆಸ್ಟ್ಗೆ ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದೆ. ನಾಳೆಯಿಂದ 2 ಪಂದ್ಯಗಳ ಸರಣಿ. ಲಂಕಾದ ಸ್ಪಿನ್ ಮಂತ್ರಕ್ಕೆ ತಂತ್ರ ಎಣಿಯುತ್ತಿರುವ ಭಾರತ. ನೆಟ್ನಲ್ಲಿ ಬೆವರುಳಿಸಿದ ರಾಹುಲ್ ಜುರೇಲ್ ಪಡಿಕಲ್, ನಾಯಕ ಗಿಲ್ ಕೋಚ್ ಗೌತಿಗೆ ಕೂಡ ಪರೀಕ್ಷೆ ಇದಾಗಿದೆ. ಮೂವರು ಎಡಗೈ ಸ್ಪಿನ್ನರೊಂದಿಗೆ ಭಾರತಕ್ಕೆ ಕಣಕ್ಕೆ ಇಳುವಂಥ ಒಂದು ನಿರೀಕ್ಷೆ ಕೂಡ ಇದೆ ಎಂದು ವರದಿ ಹೇಳಿದೆ. ಸರಣಿ ಗೆದ್ದರೂ ಸೋತರೂ ಕೋಚ್ ಗಂಭೀರ್ ಸೇಫ್ ಇರುತ್ತಾರ ನೋಡಬೇಕಾಗಿದೆ. ರಾಹುಲ್ ಮೇಲೆ ಹೆಚ್ಚಿನ ನಿರೀಕ್ಷೆ ಕೂಡ ಇದೆ ಎಂದು ವರದಿ ಹೇಳಿದೆ. ಈ ನಡುವೆ ಹಸನ್ 55 ರನ್ನಿಗೆ 6 ವಿಕೆಟ್ ಪಡೆದು ಕಂಗರುಗಳನ್ನು ನಿನ್ನೆ ಕಾಡಿದ್ದರು ಎಂದು ಕೂಡ ನಾವು ನೋಡಬಹುದು. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, 10 ನಿಮಿಷ ತಡವಾದರೆ ಅಪಘಾತ ಸ್ಥಳ ತಲುಪದಿದ್ದರೆ ದಂಡ. ರಾಷ್ಟ್ರೀಯ ಹೆದ್ದಾರಿ ಆಂಬ್ಯುಲೆನ್ಸ್ಗೆ ಹೊಸ ಮಾರ್ಗಸೂಚಿಯನ್ನು ಈಗ ಪ್ರಕಟಪಡಿಸಿದೆ. ಚಿನ್ನಧಾರಣೆ 25 ರೂಪಾಯಿ ಏರಿಕೆಯಾಗಿದ್ದು 14,220 ರೂಪಾಯಿ. ಬೆಳ್ಳಿಧಾರಣೆ 241,300 ರೂಪಾಯಿ, 400 ರೂಪಾಯಷ್ಟು ಏರಿಕೆಯಾಗಿದೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದು ಇಷ್ಟು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು. ಇನ್ನು ಕೆಲವೇ ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ ಮೂಡಿಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಗಜಲ್ ಹಾಡುಗಳು, ಜಗದೀಶ್ ಸಿಂಗ್ ಅವರ ಹಾಡುಗಳನ್ನು ನಾವು ಕೇಳಲಿದ್ದೇವೆ. 9:30 ಇವತ್ತಿನ ಕನ್ನಡ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಹಲೋ ಡಾಕ್ಟರ್ ನೇರ ಪ್ರಸಾರ KMC ಸಹಯೋಗದೊಂದಿಗೆ ಇವತ್ತು ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು ನಮ್ಮ ಜೊತೆಗೆ ಇರಲಿದ್ದಾರೆ. ಹೊಟ್ಟೆಯ ಅಥವಾ ಕರುಳಿನ ಸಮಸ್ಯೆಗಳು, ಸ್ಪೆಷಲಿ ಯುವಜನರಲ್ಲಿ ಈ ಸಮಸ್ಯೆಗಳ ಕುರಿತು ಅವರು ಮಾತಾಡ್ತಾರೆ. ಉದರದ ಅಂದರೆ ಹೊಟ್ಟೆಯ ಅಂದರೆ ಕರುಳಿನ ಸಮಸ್ಯೆಗಳು. ಸೊ ಅವಿನಾಶ್ ಕೃಷ್ಣ ಡಾಕ್ಟರ್ ಒಬ್ಬರು ಲೆಪ್ರೋಸ್ಕೋಪಿಕ್ ಮತ್ತು ಇತರ ದೊಡ್ಡ ಮಟ್ಟದ ಸರ್ಜನ್ ಆಗಿ KMC ಜ್ಯೋತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮೊಂದಿಗೆ ಇರಲಿದ್ದಾರೆ. 11:00 ಯಕ್ಷಗಾನ ಮೂಡಿ ಬರಲಿದೆ. ಕೌರವ ಪೌರುಷಕಂತೂ 6. ತುಳು ಕಾರ್ಯಕ್ರಮ ಮಾಣಿ ಎಂ ರಾಯ್ ಅವರ ಮಾತುಗಳು 11:30. 12:00 ತುಳು ಹಾಡುಗಳು. 12:30 ಬಾವಲಾರಿ. 1:00 ಜನಪದ ಹಾಡುಗಳು. 3:00 ಒಲವಿನ ಹಾಡು ನೇರ ಪ್ರಸಾರ. 4:00 ಮಾರ್ಗದರ್ಶಿ ಕಾರ್ಯಕ್ರಮ. 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು. ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಇದಲ್ಲ, ನಂಗೆ ಪಿಕ್ನಿಕ್ ಹೋಗ್ಬೋಯ. ಪೊಯ್ ಪೊಯ್ ಪೊಯ್ ಪೊಯ್ ಪೊಯ್. ನಿಲ್ಲಿ ತುಲ್ಲಾಮಾ, ಪೊಯ್ ಪೊಯ್ ಪೊಯ್ ಪೊಯ್ ಪೊಯ್ ಪೊಯ್. ನಂಗೆ ಕಾಶ್ಮೀರತ್ತಿಗೆ ಪೋಯಾಮಾ. ಪೊಯ್ ಪೊಯ್ ಪೊಯ್ ಪೊಯ್ ಪೊಯ್.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: Hi, this is Mohit Chauhan and you're listening to Sarang Radio 107.8 FM.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಮಸ್ಕಾರ, ನಿಖಿಲೇಡ್ ದಾತಿನ ಕುಶಲ್ದರ ಸಿನ ವಿಂಡಿ ಪಟೇಲ್. ನಿಖಿಲ್ ಕೇಳೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಬಾರು ನದಿಗಳು. 107.8 FM ರೇಡಿಯೋ ಸರಣ. 107.8 FM ರೇಡಿಯೋ ಸರಣ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: Pozovnasa sam udeo su tolo sarang. Ekšen sat point RFM i za unasa rungrung galčini.
1: Kani je če nao? Free check-up. Kathakar, Dr. Edward Nazareth. Vachan, how Lavi Ganjumata. Zubel baya ku kyo unu jenni, Kailas Memorial Medical College cha aspatri cha geti kade pautana, sakalin cha sade aat vora zalli. Huile bas sukong nu zamil lekatir, avoy ku kyo unu, sade saat vora aras jenni, ಗೋಲಿ ಮಾರ್ಪೆಂಟೆಂತ ಪೌಲ್ನೆ ವೆಗ್ಗಿ ಚೆಕ್ಅಪ್ ಜಲ್ಲಾರ್ ವೆಳಾರ್ ಘರ ಪಾಟಿ ಪವಿಯತ್ ಮುಂತಾನೆ ಲೆಕ್ಕಿಲ್ಲೆ ಆಸ್ಪತ್ರೆ ಚ ಗೇಟಿರ್ ತಕ್ಲೆ ಫಡಾಫಡಿ ಚ ಧರ್ಮಾರ್ಥ ಚೆಕ್ಅಪ್ ಕ್ಯಾಂಪಾಚೆ ವೋಡ್ ಏಕ ಫ್ಲೆಕ್ಸ್ ಬ್ಯಾನರ್ ಘಲ್ಲೆ ಕ್ಯಾಂಪ್ ನೋವರ್ ಅರ್ಥವನು ಚಾರ್ ವರ ಪುರಿಯಾಂತ ಮುನಾಸಿಲ್ಲೆ ಗೋಲಿ ಮಾರಿಗರ್ ಜ ನೋಟಿಸ್ ಬೋರ್ಡಾರ್ ಚಿಡ್ಕಾ ಇಲ್ಲ ಹ್ಯಾಂಡ್ ಬಿಲ್ ಅಂತ ಕ್ಯಾಂಪ್ ಆಟಾನ್ ಸುರುಸತ್ತ ಮುನಾಸಿಲ್ಲೆ ನಾವು ದಖಲ್ ಕೊರೋಂ ಫೋನ್ ಕೆಲ್ಲಾಕ ಸಡೆ ಆಟ್ ವರಾರ್ ಯೋಂ ಸಂಗಿಲ್ಲೆ ರಿಸೆಪ್ಷನ್ ಅದ ಸಿಲ್ಲ ಸಿಲಿಯನ್ ಕಳೆ ಇಲ್ಲ ಬರಿ ಜೋಬೆಲ್ ಬಾಯಾನಿ ಜೆನ್ನಿ ಲಿಫ್ಟರ್ ದೂಸರೆ ಮಳಿಯ ಹೊಲಾಗ್ಗೆನಿ ಫ್ರೀ ಕ್ಯಾಂಪ್ ರಿಜಿಸ್ಟ್ರೇಷನ್ ಮುನ್ ಬ್ಯಾನರ್ ಶಿರ್ಕಾಯಿಲ್ಲ ಕುಂದ್ಯಾಚ ಸಕ್ಲ ಧೋವೋ ಕೋಟ್ನೆ ಸುಲ್ಯೋ ದೋನ್ ಬಾಯೋ ಬೋಸೋನು ಕ್ಯಾಂಪ ಕೈಯಿಲ್ಲ್ಯಾನ್ಸೋ ವಿವರ್ ಕಂಪ್ಯೂಟರ್ ಚರ್ ಘಾಲ್ನ ಲಾನ್ ಕಾರ್ಡ್ ದಿತಾನೆ ಜೆನ್ನೆ ಮುಖಾರ ಆಣಿ ತಾಚಾ ಪಟ್ಲ್ಯಾನ್ ಜೋಬೆಲ್ ಬಾಯ್ ಲೈನೇಚರ್ ರವ್ಲಿ ತಂಚೆ ಮುಖಾರ ಸತ್ತ ಆಟ ಜನ ಆಸಿಲ್ಲೆ ಸಕ್ಕಡ ತಪಾಸನೆಕ್ನೆ ತೊಡಿ ಚೆಕ್ ಅಪ್ಪಾಕ ಇಲ್ಲಂಕ ಸಂಘಾತ ದಿವಂಕ ಐಲ್ಲೆ ಜಾಯ್ಚೆ ಮುನ್ ಚಿಂತ್ಲೆ ಜೊ ಬೆಲ್ ಬಾಯ ತಿಕ ಕಿತ್ಲೆ ವೆಗ್ಗಿ ಜಾತಾ ತಿತ್ಲೆ ವೆಗ್ಗಿ ಗರ ಪಾಟಿ ವಸೋಂಗ್ ಜಾಯ್ ಆಸಿಲ್ಲೆ ಕ್ಯಾಂಪ್ ಫ್ರೀ ಮುನ್ ಆಸ ರಿಜಿಸ್ಟ್ರೇಷನಾಕ ಫೀಸ್ ದಿವಂಕ ಸಾಯ್ ಜೆನ್ನಿ ಚ ಮುಖಾರ ಆಸಿಲ್ಲ ಮಲ್ಗಡ್ಯಾನ ಆಪ್ಲಿ ಸರ್ತಿ ಎತ್ತಾನ ದುಡು ವಿಸಾರಲಿಲ್ಲ ರಿಜಿಸ್ಟ್ರೇಷನ್ ಕೌಂಟರ ಚಸಲಿಯಕ ಪುರ್ಪುರೋನ್ ವಿಸಾರಲಿ ಚೆಕ್ಅಪ್ ಫ್ರೀ ಅಂಕಲ್ 100 rupees ದೇವನು ರಿಜಿಸ್ಟ್ರೇಷನ್ ಕೆಲ್ಯಾರ ತವೆ ಕೆದಾಳೆ ಹಂಗೆ ಆಸ್ಪತ್ರೆಗೆ ವಿಯತ ಹೇ ಔಟ್ ಪೇಷಂಟ್ ರಿಜಿಸ್ಟ್ರೇಷನ್ ರೀವಿಸಿಟಾಕ 50 rupees ಮಾತ್ರ ಅನಿ ಹೆಲ್ತ್ ಕಾರ್ಡ್ ಕೆಲ್ಯಾರ ತಂತು ಈ 50% ಡಿಸ್ಕೌಂಟ್ ಕೃತಕ್ ಹಸೋ ದೇವನು ಮನಾರೀತಿ ಸಲಿ ಫ್ರೀ ಮುನ್ನು ಬೋರ್ಡ್ ಮಾತ್ರ ಮುನತ್ ತಾ ಮಲ್ಗಡ್ಯಾನ ಅಪ್ಲ ಕೊಂಸಾಸೋ ಬಾಲ್ಸ್ ಸಸ್ಪಿತಾನ ಜೆನ್ನೇನ್ ಅಪ್ಲಿ ಪರ್ಸ್ ಉಕ್ತಿ ಕರ್ನ 100 rupees ಸುಟೆ ಹತಾನ್ ಗೆತ್ಲೆ ರಿಜಿಸ್ಟ್ರೇಷನ್ ಸಾಂಗ್ 15 minutes ಲಾಗ್ಲಿ ಪಾಟಿಂಗ್ ಹುಂತಾನ ಆಪ್ನ ಪಟ್ಲ್ಯಾನ ಅನೇಕಿ 10-12 ಜನ ಲೈನಿಚ ರಾವುಲ್ನಿ ಪುಣನು ಆಪಣ ವಿಜ್ಞಾ ಇಲ್ಲ ಬರೇನ್ ಜಾಲೆ ಮುನ ಭೋಗ್ಲೆ ಜೊ ಬೆಲ್ ಬಾಯ್ ಚೆಕ್ ಅಪಾಕ್ ಲಕ್ಷಿಲ್ಲ ಅನೇಕ ಹೊಲಾ ಕೋಸೋಂಗ್ ಸಂಗ್ಲೆ ತ್ಯಾ ಹೊಲಾಚ ಬಿತರ್ ಸಲಾನ್ ಮಾಡುನ್ ದೌರಲ್ಲ ಕದೆಲಾಂಚರ್ ಇತ್ಲ ಅರಸ 100 ವೈರ್ ಜನ್ ಬೋಸೋ ನಾಸಿಲ್ಲ ಪುಣನು ಜೊ ಬೆಲ್ ಬಾಯನ್ ಘುವನು ಥೋಡೋ ಸೊಜನ್ ಆಸಾ ಥೋಡೋ ಉಜತಾ ಕೊಣ್ಣ ಮನ್ನು ಜೆನ್ನೇಗ್ ಸಂಗ್ಲೆ ಜೆನ್ನೇನ ಪೊಳೆಯ ಮುಂಚ ಪೊರಿ ದೊಳೆ ಭಾಸ್ಕೇಲಿ ಗೋಲೆ ಮಾರ್ಚ ವಿಗಾರನ ಅದ್ಲ ಐತಾರ ಮಿಸಾಚೆರ್ ಮೆಡಿಕಲ್ ಕಾಲೇಜಿಂತ್ಲ ತಕ್ಲಿ ಫಡಾಫಡಿಚ ಫ್ರೀ ಕ್ಯಾಂಪ್ ಆವಿಷಿ ಕೊಳೋನ ಸಂಗ್ತಾನ ಕುಂಗಾರ ಉಪ್ರಾಂತ ಸೊವಯ್ಯ ಪ್ರಮಾಣೆ ತೀರ್ಸ ಗುಣಗುಣ ನಷ್ಟ ಜೋಪೆಲ್ ಬಾಯನ ಗುಮಾನಿಸದಿಲ್ಲೇನ ತಿಚ್ಚ ಪಟ್ಲ ಸೌತ್ಯ ಬಾಂಕಾಚೆರ್ ಬೋಸೋನಾಸಿಲ್ಲ ಜೆನ್ನೇನ ತಕ್ಲೆ ಫಡಾಫಡ ಮನು ನೋಳಿ ಸಾರಾಚೆ ಪಾನ ತೊಗೊಳ್ ತೊಗೊಳ್ ತಕ್ಲೆಗ್ ಬಾಂಧು ನಷ್ಟ ಆಪ್ಲ ಆವೈಕ ಕ್ಯಾಂಪಾಗ ವರ್ಷಾ ಮನು ತಳಸ್ ನಿಚ್ಚವು ಕೆಲ್ಲು ನಾಕ ಗುಪುತ ತಶೆ ಮಾಕ ಕಿತ್ಲ ವರ್ಷ ಅಂತ ತಕ್ಲೆ ಫಡಾಫಡ ಸಾ ತೀಯ ಕತಾರಾಚೆ ಊರ್ಕೆನ್ನಿಗೋ ಸಂಜೀವಣ್ಣಚ ದೋನ್ ಮೆಟಾಸಿನ್ ಗುಳಿಯೋ ಖಾವನು ತಕ್ಲೆಗ್ ಥಂಡಾಯಿ ಕೆಲ್ಯಾರ 2 ಮಹಿನೆ ದೂಕಿಯನ ಆತ ಪೊಯ್ಲೆ ಜಬರಿನಾ ಕಾಲ್ಯಾಗ ಚೆಕ್ಅಪ್ ಮನು ಜೋಪೆಲ್ ಬಾಯನ್ನು ಕಶೆ ಕಶೆ ಪೊರಾತಿಲ್ಯಾರಿ ಜೆನ್ನೇನ ಜೋಪೆಲ್ ಬಾಯಚ ತಕ್ಲೆ ಪಡಾಪೊಡಿಚ ಚೆಕ್ಅಪ್ ಕರಿ ಜಸ್ ಮನು ಹಟ್ಟು ಧರಿಲ್ಲೆ ತುಕ ಗೊತ್ತು ನಮಾಯ್ ತೊಡೆ ಪೋಟಿ ಮಂಡ್ಯ ಬಿತ್ತರ್ ಟ್ಯೂಮರ್ ಅಸ್ತ ಮುಜ ಯಾಕ ಫ್ರೆಂಡ ಕಶನ್ಸ್ ತಕ್ಲಿ ಫಡಾಫುಡ್ ಮನ 2 ವರ್ಷ ಪ್ಯಾನಾಡೋಲ್ ಖಾವನ್ ಆಸಿಲ್ಲೆ ಟ್ಯೂಮರ್ ಮನ್ ಕಳ್ತಾನ ವೇಳು ಉತ್ತರಲ್ಲು ಅವು ಈಗ ಸಂಜೋನ್ ಚೆ ಪ್ರೇತನ್ ಜೆನ್ನಿಚೆ ಮಕ್ಕ ಟೆನ್ಷನ್ ಹಚ್ಚಿ ತಕ್ಲಿ

0: ಕಿಟಿಯಿಂದ ಸ್ಲ್ಯಾರ್ ತಿತೊಂಡಾಗೆ ತಿಕೊಂಡ. ಏ ಪೂರ ಸರ್ಕ್ಯಾನ್ಸ ಬುಕ್ಲ್ಯಾ ಕೂಡ ಆಗೋಸ್ ನ್ಯೂರೋಲಜಿಸ್ಟ್ ಪೊಳೆತ ತಿಚಾ ಫೈಲಾಂತ ಕಿತ್ತೆ ಬೊರೆಯಿತ್ತ ಮುನಾಲೋತೋ ದಾಕ್ತೇರ್ ನ್ಯೂರೋಲಜಿಸ್ಟ್ ದಾಕ್ತೇರಚ್ಚಾ ಭೈರ್ ದೋಗಾ ಬುಸೋನ ಸಿಲ್ಲ್ಯಾನ ಜೋಬೆಲ್ ಬಾಯಕ್ ರಾಕಾಜ ಪಡ್ಲೆ ತಕ್ಲೆ ಫುಡಾಫುಡೇಕ ತಕ್ಲಿ ಏಕ ಸೋಡ್ನು ಊರಲ್ಲೆ ಕಿತ್ತ ತಾಪಾಸನ ಪೊಳೆತಾತ ತೆ ಜೋಬೆಲ್ ಬಾಯಕ್ ಸುಸ್ತಾಲೇನ ವಾಟ್ಸುಕೊಂಡು ಕೈ ಪಾವಲ್ಯಾ ದಶ ಭೋಗ್ಲೆ ತಿಕ್ಕ ತಿಚೆ ತಕ್ಲೆ ಫುಡಾಫುಡ್ ಹಳ್ತಾನ್ ಸೊಡೋನ ಇಲ್ಲಿ ಜೆನ್ನಿಕ್ ದುಸ್ರಿ ಕಾಮಾನ ಅಂತ ಅಪ್ನ ಇತ್ಲ್ಯಾ ಕುರ್ಪುರ್ಲಿ ಜೋಬೆಲ್ ಬಾಯ್ ಹೇ ಚೆಕಪ್ ಮುಜೆ ಬರಿ ಅಷ್ಟಾ ಪ್ರಾಯಸ್ತಾನ್ ಕಾಲ್ಯಾಕ ಗಟ್ಟ ಸಾ ಅನಿ ಆತ ಸಟಕ್ ಪುಡೋರ್ ಮೇಲೆ ಅರ್ಪುರು ಚೆಕಪ್ ಅನಿ ಹೋಗ್ತಾಮನ್ ಕೋಣ ಕತಿರ್ವಾನ್ ಸಜೆ ಗ್ರೇಸ್ತರ ಸಂತೆ ಗೆಲ್ಲ ಕಡೆನ ಸುಂದರನ್ನ ದಾಕ್ತರ ಕಡೆನ ಗೆಲ್ಲ್ಯಾರ ತೋ ಪ್ರೆಷರ್ ಪುಳೈತಲು ನಾಡ್ ಪುಳೈತಲು ಅನಿ ಸಕ್ಕಡ ಸರ್ಕೆ ಆಸಬಾಯ್ ಮೊನ್ನ ಸಂಗತ್ ತರ ಪಿಡಾನ ಮೊನ್ನ ಜಲೆ ಹೇ ಸಾಂಗ್ಲರ್ ಜೆನ್ನಿ ಕೈ ಒಪ್ಪತ ತೋ ದಾಕ್ತೇರಾದ್ಲು ತಚಿ ಡಿಗ್ರಿ ಪೂರ್ಣಿ ತೋ ಸ್ಪೆಷಲಿಸ್ಟ್ ನೈ ಉಂಟ ಬೆಸ್ಟೆನ್ಸ್ ಜೀವನು ಒಗೆಸ ಹಾಡ್ ಕೊಡ್ತಿ ಆಸಿಲ್ಲ ಜೋಬೆಲ್ ಬಾಯ್ ವಿರಾರ್ಜಲ್ಲಿ ನ್ಯೂರೋಲಜಿಸ್ಟ್ ದಾಕ್ತೇರ್ ಕೈ ಶಿಕ್ಸೋ ದಾಕ್ತೇರ್ ಜಾಯ್ಜೆ ತ್ಯಾ ದಾಕ್ತೇರಾನ ಮಲಯಾಳಿ ಬರ್ಷಿಲ್ಲ ಕಾಂದ್ರೆ ಭಾಷೆಂತ ವಿಸಾರಲ್ಲ ಸವಾಲಾಂಕ ಆಪ್ನಾಗ ಸಮದತ್ತ ದಶೆ ಕಾಂದ್ರಿ ತುಳು ಅನಿ ಕೊಂಕಣಿ ಬರ್ಸೋನು ಜಾಪ್ ದಿಲಿ ಜೋಬೆಲ್ ಬಾಯ್ ದಾಕ್ತೇರಾನ ಸುಚ್ಚಯಿಲ್ಲ ಪರಿ ನರ್ಸಾನ ಜೋಬೆಲ್ ಬಾಯಕ್ ಮೆಜಾರ್ ನಿದೈಲೆ ನ್ಯೂರೋಲಜಿಸ್ಟ್ ದಾಕ್ತೇರ್ ತಿಚ್ಚ ಹತಾಪಾಯಂಚ ಗಂಟಿ ದೋಡ್ನು ಸೊಡ್ನು ಉಪ್ರಾಂತ ತಿಚ್ಚ ಹತಾಪಾಯಂಚ ಗಂಟಿಗೆ ಸುತ್ತಾಪುರಿ ದಿಷ್ಟ ಸಾಧಾನ ಅಂತ ಬೋಡೋನ್ ಬೋಡೋನ್ ತಪಾಸೋಕ್ ಲಗ್ಲು ಅಳೆರೆ ಅಪ್ಪ ಮಕಾ ತಕ್ಲೆ ಫಡಾಫಡಿಚೆ ಚೆಕಪ್ ತು ಪಾಯಂಚ ಮಣಿ ಗಂಟಿ ಕಾಲ್ಯಾ ಬೊಡೈತಾಯಿ ಒನ್ ಆಕ್ಷೇಪು ಸಾರು ಮೋನೈಲ್ಯಾರಿ ಜೋಬೆಲ್ ಬಾಯ್ ಸಕ್ರಿಫಿಸಾಚಿ ಶೇಳಿ ಸರಿಯೇರ್ ನಿದಿಲ್ನ ಪುರಿ ಥೋಡೋ ವೇಳ ನಿದ್ಲಿ ಉಪ್ರಾಂತ ದಾಕ್ತೇರಾಕ ಅಪ್ನ ತಕ್ಲೆ ಫಡಾಫಡ್ ಮುನ್ ಅಶೆ ತರಿ ಸುಮಸೋನ್ ದಿ ಮುನ್ನು ಫೊಡ್ಚಾ ತಕ್ಲೇಚರ್ ಉಜ್ವ್ಯಾ ಹತಾಚಾ ತಳ್ವ್ಯಾಂತ ಘಸಿ ಲಾಗ್ಲಿ ಜೋಬೆಲ್ ಬಾಯಕ್ ನಿದಿಲ್ಲ ಕಡೆಸ್ ಸೋಟ್ನು ಡಾಕ್ಟರಾನ ನರ್ಸಾಗ ಸಂಗೋನು ಭೈರ್ ಬಸಿಲ್ಲ ಜೆನ್ನಿಕ್ ಅಪೋಂಗ್ ಧಡ್ಲೆ ತಿಚಾ ದಾವ್ಯಾ ಖುಷಿಚ ಶಿರೋ ಉಜ್ವ್ಯಾ ಖುಷಿ ಪ್ರಾಸ್ ಅಸ್ಕತ ಅಸಾತ್ ಇಂಗ್ಲಿಷ್ ಅಂತ ಜೆನ್ನಿ ಕಡೆನ್ ಸಂಗ್ಲೆ ಡಾಕ್ಟರ ತಿಚಾ ಗೋಮ್ಟೆಚ ಶಿರೋ ಬಿತರ್ ಒಡ್ಸೋನು ಮೆಂದುವಾಗ ರಗತ್ ಉನೆ ವಳ್ತಾ ತಶೇ ದಿಸ್ತಾ ತಿಚಿ ಎಮ್ ಆರ್ ಐ ಕರಿಜೆ ಅನಿ ತಿಚಾ ದೋಳ್ಯಾಂಜಿ ತಪಾಸಣಿ ಜಾಯ್ಜೆ ಸಡಿತ್ ತೀ ತುಮಕಾ ಸಂಗ್ತಾ ಮನತ್ ಜೋಬೆಲ್ ಬಾಯಚ ಫೈಲ್ ತ್ಯಾ ನರ್ಸಾಚ ಹಾತಾನ್ ದಿಲೆ ಎಮ್ ಆರ್ ಐ ಅನಿ ದೋಳ್ಯಾಂಚನ್ ಚೆಕಪ್ ಹ್ಯಾ ತಕ್ಲೆ ಫಡಾಫಡಿಚ ಚೆಕಪ್ ಅಂತ ಏನಾ ಮನಾಲೆ ತ್ಯಾ ನರ್ಸ್ ಜೋಬೆಲ್ ಬಾಯ್ ಅನಿ ಜೆನ್ನಿಕ ಬೈರ್ ಅಪೋಣ ಹಾಡ್ನು ಪುನಃ ಆಜ್ ಕ್ಯಾಂಪ್ ಆಗತ್ತಿರ ಡಿಸ್ಕೌಂಟ್ ಅಸಾ ಹೇರ್ ವೇಳಾರ ಎಮ್ ಆರ್ ಐಕ್ ಪಾಂಚ್ ಹಜಾರ್ ಆಜ್ ಚಾರ ಅಂಕ್ ಕರ್ತಾತ್ ಅನಿ ದೋಳ್ಯ ಚೆಕಪ್ಪಾಗ 300 ರೂಪಾಯಿ ಆಜ್ ದೊನ್ಶನೆ ಜತಾ ಆಜ್ ನಾಕ ಅನೇಕ ಪೌಟಿ ಮುನ್ ಸಂಗೋಂಕು ಜೋಬೆಲ್ ಬಾಯನ್ ತೋಂಡ್ ಉಕ್ತೆ ಕರಿ ಜತರ್ ಆಜಸ್ ಕರೆಯ ಆಜಸ್ ಜಾಯ್ಜೆ ಫಲ ಮುನ್ ತೋಡೋಕರಿ ನಾಯ ಮುನಾಲೆ ಜೆನ್ನಿ ತಕ್ಲೆ ಫಡಾಫಡ ಚೆಕಪ್ ಮುನ್ನು ಹೇ ನಾಕ ಜಲ್ನೆ ಪುರ ಕಿತ್ಯಾಕ ಮುಜೆ ದೋಳೆ ಸೋಮಾ ಸಾತ್ ದೋಳೆ ಪೊಣಂಚೆ ಕಿತ್ಯಾಕ ಪುತ್ತ ಜೋಬೆಲ್ ಬಾಯ್ ರಾಜಾ ಉಲೇರಿ ತೂ ಒಗೆಸ್ ರಾವ್ ತಕ್ಲೆ ಫಡಾಫಡ ಕಿತ್ಯಾಗ ಎತ್ತ ಮುನ್ನು ಕಳ ಜಗಿ ನಾಕ ಕಪ್ಪಲಾರ್ ಮಿರಿಯೋ ಹಡೋನು ನಾ ಖುಷಿ ಉಸಾರ್ಲಿ ಜೆನ್ನಿನ್ ಜೋಬೆಲ್ ಬಾಯ್ ಅಸಹಾಯಕ್ ಜಲ್ಲಿ ನರ್ಸಾನ್ ಕಳೆ ಇಲ್ಲ ಪುರಿ ಜೆನ್ನಿ ಅನಿ ಜೋಬೆಲ್ ಬಾಯ್ ಪೊಯ್ಲೆ ಎಮ್ ಆರ್ ಐಕ್ ಗೆಲಿ ಚಂದ್ರಿ ಗುಡೆ ಅರಸ ತಾನೇಕ್ ಹಂಬೆ ತಕೊಂಡ ಚೆಕಪ್ ಮುಳರ್ ಹೆಂ ಸಕ್ಕಡ್ ಸಂಕಾಪಾಶ ನಾಸ ಮುನ್ನ ಜಲ್ಯಾರ ಚಂದ್ರಿಗ್ ಬೈರಸ್ ಬಂತಿ ನಾಮು ಎಮ್ ಆರ್ ಐ ಕೊರೋನ್ ಚಕ್ ಬಿಲ್ ಬಂದುಂಕು ಲೈನಿಚ ರೌಲ್ಯ ಕಡೆನ ಲೋ ಜೆನ್ನಿ ಕಡೆನ ಸಂಗ್ಲೆಂತಿನಿ ತುಕಾ ತೆ ಏಕ್ ಚಂದ್ರಿ ಅನಿ ಚಂದ್ರಿಗ್ ಏಕ್ ತೂ ಅಂಬೆಲ್ಯಾರ ಕಿತೆ ಮೋರ್ತಾಯೆ ಸಂಜರ್ ಹಣ್ ಹಟ್ಟಿಯಂತ ಬಂದ್ಯಾ ತುಕಾ ತುಜ ಭೊಲಾಯ್ಕೆ ಚಪಡೋನ್ ಗೆಲ್ಲೆನ ಜೆನ್ನಿ ಚಿಡ್ಲೆ ಚಂದ್ರಿಗ್ ತಾನಿಲ್ಲಿ ಸಡ್ ತಾನೇ ಹಂಬೆ ತಗೊಂಡ ಜೋಬೆಲ್ ಬಾಯನ್ ಖಂತ ಉಸಾರ್ಲಿ ತು ತಕ್ಲಿ ತಪ್ಪಯ್ನಾಕ ಹಾವು ರೊಕ್ಕಿ ಮಾಮಾಗ ಫೋನ್ ಕರ್ ಸಂಗ್ತ ತುಜ ಚಂದ್ರಿಗ್ ತಂಗೇರ್ ಓರ್ನು ತಾಳ್ನೆ ದೇವನು ಬಂದನ್ ಘಲುಂದಿ ಸಂಜೆ ರಾಮುಂಡ್ ಹಾಡಿಯಾ ಜೆನ್ನಿನ್ ಸಂಗುಲ್ಲೋ ಪರಿಹಾರ ಜೋಬೆಲ್ ಬಾಯಕ್ ಪಸಂದ ಜಲು ಕ್ಯಾಂಪ್ ಆಗ ಇಲ್ಲಂಗ ಸಕಡಾಂಗ ಎಮ್ ಆರ್ ಐ ಕೊರೋಂಗ್ ದಡ್ಲ್ಯಾರ್ ಖರ್ಚೆಂಗ್ ಕೆತ್ನ ಮುನೋಲೋ ಎಮ್ ಆರ್ ಐ ಕೊರ್ಸೋ ಮುನೀಸ್ ಜೆನ್ನಿನ ದುಡು ಬುರುಲಿ ರಶೀದ್ ಘೆತಾನ ಇತ್ಲಾರಸ್ ಎಮ್ ಆರ್ ಐ ಕೊರೋಂಕು ತೆಗ ಆಸಿಲ್ಲ್ಯಾನ ಉಣ್ಯಾರ ದೇಡ್ ಓರ್ ರಾಕೊಂಗ್ ಕೊಡಾತ್ ಮುನ್ ಸಂಗ್ಲೆಂತಾನೆ ಜೋಬೆಲ್ ಬಾಯಚ ಸರ್ತಿ ಏನ್ ಚಾ ಪೊಯ್ಲೆ ದೋಳೆ ಚೆಕಪ್ ಕೊರೋನ್ ಎತ್ತಾವ ಮುನ್ನು ಜೆನ್ನಿ ಜೋಬೆಲ್ ಬಾಯಕ ಗೆವನು ಸೌತ್ಯ ಮಳಿಯರಷ್ಟ ದೋಳ್ಯಾಂಚ ವಿಭಾಗ ಗೆಲೆ ಚಂದ್ರಿಸೋ ಸಮಸ್ಯೋ ಪರಿಹಾರಜಲ್ಲಿ ಅಂದಿಸ್ತಾ ಜೋಬೆಲ್ ಬಾಯಚ ತಕ್ಲಿ ಫಡಾಫಡು ಉನಿಜಲ್ಲಿ ಹುಯ್ಶಿಲೆವ ಸುಂಕು ಲಕ್ಷಿಲೆವ ಸುಂಕು मेशिनाचेर दोळे उक्ते कन पळोवंक अशें तशें म्हणून दोळ्यांच्या दाक्तरान अर्दें वर तिचे दोळे तपासून पळयलें. उदारें न्हिदवन दोळ्यांचेर मेशीन दवरलें. दोळ्यां भितर लक्षल्यान उजवाड फांकोवन दोळे परिक्षा करून दोळे तपासल्ल्याक 200 रुपये, मेशिनार पळयल्ल्याक 150 रुपये अशें 350 रुपये बिल्ल दिलें. बिल्ल भरून जेन्नी आयिल्लेंच जोबेल बायक सद्याक दोळ्यान कितेंच समजचो ना म्हूण सांगून दाक्तरान तिचें फायल फाटीं दिलें. दोळे सारके आसात म्हूण म्हाका पयल्यांच कळीत आसलें म्हूण सांगया म्हूण भोगल्यारी जेन्नीक बेजार जायत म्हूण जोबेल बाई ओगेस रावली. दोळ्यांची तपासणी जाल्लीच कॅन्टिनाक वचून रांदयेचें जेवण जेवन आयल्या उपरांत सुमार 1 वर राखोवन MRI करोवच्याक भितर व्हेलें. आंगार आसलें जोबेल बायचें वस्तू निखळावन कैद्यांक न्हेसयल्ल्या परी कितें न्हेसोवन MRIच्या मेशिना मुखल्या मेजार न्हिदोवन हालनांतल्या बरी बांदलें. मेशिनाच्या सुरंगा भितर तें मेज आपआपींच भितर वेताना भिरांतेन बोबाट मारली जोबेल बायन. मेशिनांत हांव रुई रुई आवाजा मुखार तिची बोबाट लिपोवन गेली. दोळे अरणून धांपून आपणसो प्राण तुट्टा काय तशें राखून रावली ती. वांसोन उरल्यार गोले मारच्या सांतांतोनीक 10 रुपयांच्यो वाती पेटयता म्हूण आंगवण केली तिणें. 20 मिनटांनी मेज आपआपींच भायर आयलें. रिपोर्ट मेळोवंक मुक्काल वर दाखयलें. कशीय रिपोर्ट घेवन पाटी वेताना जेवणाचो जेवणाक गेल्लो न्युरोलॉजिस्ट येवंक नातुल्लो. फांत्या फरार उठोवन आयल्यार इतलो वेळ जालो म्हणालें जेन्नी राखून बसिल्ल्या कडेन. उशा जेन्नी की तकले फडाफड सुरू जाल्ली. जेन्नीन आपणाक गोली मार वचूंक आसा म्हूण नर्सा कडेन आडदोस मागल्ल्याक तिणें जोबेल बायाचें फायल वयर दवरिल्लें दिसता. कशीं वरां 4:30 जाताना शिरांचो दाक्तर आयलो. सकाळीं जोबेल बायाक तपासलो दाक्तर दुसरोस आनी रिपोर्ट पळोवंक मेळिल्लो दाक्तर बोलतोस. सकड सारकें आसा, MRI नॉर्मल म्हणालो हो दाक्तर. पूण तिका तो व्हड तो व्हड तकले फडाफड येता म्हणालें जेन्नी. भोवशा टॅन्शनार आशिल्लें, टॅन्शन हेडेक म्हणालो दाक्तर. चड आसल्यार 1-2 दीस मेटासीन घेवं येता, नथींग टू वरी. तो मेटासिनाचें प्रिस्क्रिप्शन बरोवंक लागलो.
1: संगीत सम्राट हेन्री डिसोजान जायतीं पदां कोंकणी खातीर दिल्लीं आसात ताचें एक पद आतां आमी आयकुया.

0: ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ ಆಗಸ್ಟ್ 14 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ, ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಗಜಲ್ ಹಾಡು ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಗಜಲ್ ಗಾಯಕರಾದ ದಿವಂಗತ ಜಗಜೀತ್ ಸಿಂಗ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬರೋಣ. ಈ ತಲೆಮಾರಿನ ಶ್ರೇಷ್ಠ ಗಜಲ್ ಗಾಯಕರೆಂದರೆ ಅದು ಜಗಜೀತ್ ಸಿಂಗ್. ಯಾವುದೇ ಅನುಕರಣೆ ಇಲ್ಲದೆ ತಮ್ಮದೇ ಶೈಲಿಯಲ್ಲಿ ಗಜಲ್ನ ಕಂಪನ್ನು ಕೇಳುಗರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಂತಹ ರೀತಿ ಅದು ಅನನ್ಯ. ದೇಶ ವಿದೇಶಗಳ ಕೋಟಿ ಕೋಟಿ ಜನರ ಹೃದಯ ತಟ್ಟಿದ ಮಹಾನ್ ಗಾಯಕ ಅದು ಜಗಜೀತ್ ಸಿಂಗ್. ಈ ಸಂಗೀತ ಪರಂಪರೆಯಲ್ಲಿ ಗಜಲ್ ಪ್ರಕಾರದ ಹಾಡುಗಾರಿಕೆಗೆ ಒಂದು ವಿನೂತನ ಮತ್ತು ವಿಭಿನ್ನ ಆಯಾಮ ನೀಡಿದವರು ಕೂಡ ಈ ಪದ್ಮಭೂಷಣ ಜಗಜೀತ್ ಸಿಂಗ್. ಹಿಂದಿ, ಪಂಜಾಬಿ, ನೇಪಾಳಿ, ಗುಜರಾತಿ, ಬಂಗಾಳಿ, ಪಂಚಭಾಷೆಯಲ್ಲಿಯೂ ಕೂಡ ಈ ಗಜಲ್ನ ಸವಿಯನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ. ಇದೀಗ ಇಂದಿನ ಕಾರ್ಯಕ್ರಮದ ಮೊದಲನೇ ಹಾಡು ಪ್ರೇಮ್ ಗೀತ್ ಎಂಬ ಒಂದು ಚಿತ್ರ. ಆ ಚಿತ್ರದಲ್ಲಿ ಹೋಟೋ ಸೆ ಚೂಲೋ ತುಮ್ ಅಂತ ಪ್ರಾರಂಭವಾಗುವ ಒಂದು ಸುಮಧುರ ಗೀತೆ, ಅದು ಜಗಜೀತ್ ಸಿಂಗ್ ಅವರ ಸಿರಿಕಂಠದಿಂದ ಹೊರಹೊಮ್ಮಿ ಬಂದದ್ದು. ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸುಪ್ರಸಿದ್ಧ ಮಾರೋ ಬಿಹಾಗ್ ರಾಗದ ಆಧಾರಿತ ಗೀತೆ. ಸಂಗೀತ ಇಷ್ಟಪಡದೇ ಇರುವವರನ್ನ ನಾದಲೋಕದಲ್ಲಿ ಕಟ್ಟಿಹಾಕಿದಂತಹ ಒಂದು ಗೀತೆ. ಮನದ ಭಾವನೆಗಳನ್ನ ಅದುಮಿಡದೆ ಹೆದೆಯಾಂತರಾಳದಿಂದ ಹಾಡಿ ಕೇಳುಗರನ್ನ ರೋಮಾಂಚನಗೊಳಿಸಿದಂತಹ ಈ ಗೀತೆ ಬಹಳಷ್ಟು ಜನಪ್ರಿಯ ಕೂಡ ಆಗಿತ್ತು. ಈ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಇಂಡಿಯವರ್, ಹಾಗೇನೆ ಹಾಡಿದವರು ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ, ಈ ಹಾಡು ಇದೀಗ ನಿಮಗಾಗಿ.

ಈ ಗಜಲ್ನಲ್ಲಿ ಸದಾ ಹೊಸತನ ನೀಡುವುದು ಅದು ಜಗಜೀತ್ ಸಿಂಗ್ ಅವರ ಮಹತ್ವದ ಸಾಧನೆ. ಗಜಲ್ ಪ್ರಿಯರು ಎಂದಿಗೂ ಇಷ್ಟಪಡುವಂತಹ ಮತ್ತೊಂದು ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಈ ಅರ್ಥಪೂರ್ಣವಾದ ಗಜಲನ್ನು ಹಾಡಿ ಗಜಲ್ ಎಂಬ ಸಂಗೀತ ಪ್ರಕಾರವನ್ನು ಜನಪ್ರಿಯಗೊಳಿಸುತ್ತಾರೆ. ಸಂಗೀತ ಸಂಯೋಜನೆ, ನಿರ್ದೇಶನ ಮತ್ತು ಗಾಯನ ಅವರ ಪರಿಪೂರ್ಣ ಸಂಗೀತ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇದೀಗ ಕೈಫಿ ಅಜ್ಮಿ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಹಾಡು, ಸಂಗೀತ ನಿರ್ದೇಶನ ಮತ್ತು ಗಾಯನ ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ ಜುಕ್ಕಿ ಜುಕ್ಕಿ ಸಿ ನಜರ್.

ಗಜಲ್ನಲ್ಲಿರುವ ಸಂಗೀತ ರಚನೆ ಕೇವಲ ಒಂದೇ ರಾಗದ ಮೇಲೆ ಆಧಾರಿತವಾಗಿರದೆ ಅನೇಕ ರಾಗವನ್ನು ಒಳಗೊಂಡ ಸಮ್ಮಿಶ್ರ ರಾಗದಿಂದ ಕೂಡಿರುತ್ತೆ. ಒಂದು ಗೀತೆಯ ಚರಣವನ್ನು ಒಂದು ರಾಗದಿಂದ ಹಾಡಲು ಆರಂಭಿಸಿ ಮಧ್ಯ ಮಧ್ಯೆ ಬೇರೆ ಬೇರೆ ರಾಗಗಳ ಸ್ವರವನ್ನು ಸೇರಿಸಿ ಹಾಡುತ್ತಾ ಕೊನೆಗೆ ಮೊದಲ ರಾಗದ ಸ್ವರ ಸಮೂಹವನ್ನೇ ಹಾಡಿ ಮುಗಿಸುವುದು, ಅದು ಗಜಲ್ನ ವೈಶಿಷ್ಟ್ಯ. ಇದೀಗ ಗುಲ್ಜರ್ ಅವರ ಸಾಹಿತ್ಯದಲ್ಲಿ ಜಗಜೀತ್ ಸಿಂಗ್ ಅವರ ಸಂಗೀತ ನಿರ್ದೇಶನ ಮತ್ತು ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಹಾತು ಚೂಟೆ ಬಿ. ಈ ಒಂದು ಹಾಡನ್ನು ಇದೀಗ ಕೇಳ್ತಾ ಬರೋಣ.

ಅನೇಕ ಹಿಂದಿ ಸಿನಿಮಾಗಳಿಗೆ ಕಂಠದಾನ ಮಾಡಿದ ಕೀರ್ತಿ ಅದು ಜಗಜೀತ್ ಸಿಂಗ್ ಅವರದ್ದು. ಅಮೀರ್ ಖಾನ್, ಸೋನಾಲಿ ಬೇಂದ್ರೆ, ನಾಸುರುದ್ದೀನ್ ಶಾ ಅವರ ಅಭಿನಯದ ಪ್ರಸಿದ್ಧ ಚಿತ್ರ ಸರ್ಫರೋಶ್, ಈ ಸಿನಿಮಾದಲ್ಲಿ ಕೇಳಿಬರುವಂತಹ ಇಂಪಾದ ಹಾಡುಗಳು ಕೂಡ ಅದು ಜಗಜೀತ್ ಸಿಂಗ್ ಅವರ ಕಂಠದಲ್ಲೇ ಮೊಳಗಿದ್ದವು. ಇದಲ್ಲದೆ ಅನೇಕ ಹಿಂದಿ ಸಿನಿಮಾ ಹಾಡುಗಳನ್ನು ಕೂಡ ಅವರು ಹಾಡಿದ್ರು. ಈ ಗಜಲ್ ದೊರೆ ಅಕ್ಟೋಬರ್ 2011 ಈ ಲೋಕವನ್ನು ಕೂಡ ಅಗಲಿದ್ರು. ಆದರೆ ಇವರ ಗಾಯನದ ಜೇನಹಣಿ ಮಾತ್ರ ಇಂದಿಗೂ ನಿತ್ಯ ನೂತನ. ಇದೀಗ ಕೇಳ್ತಾ ಬನ್ನಿ, ಸಂತೋಷ್ ಆನಂದ್ ಅವರ ಸಾಹಿತ್ಯದಲ್ಲಿ, ದೀಪಕ್ ಪಂಡಿತ್ ಅವರ ಸಂಗೀತ ನಿರ್ದೇಶನದಲ್ಲಿ, ಜಗಜೀತ್ ಸಿಂಗ್ ಅವರ ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಏಕ್ ಪ್ಯಾರ್ ಕಾ ನಗಮಾ ಹೇ.

ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ ಒಂದು ವಿಶಿಷ್ಟ ಪ್ರಕಾರ, ಮನಸೆಳೆಯುವ ಒಂದು ಗಾನಕಲೆ. ಕನ್ನಡದಲ್ಲಿ ಈ ಸುಮಧುರವಾದಂತಹ ಭಾವಗೀತೆಗಳು ಇರುವ ಹಾಗೆ ಹಿಂದಿಯಲ್ಲಿ ಗಜಲ್ ಮಾಧುರ್ಯ ತಮ್ಮ ಮನದ ಭಾವನೆಗಳನ್ನು ಮನ ಮುಟ್ಟುವಂತೆ ನವೀರಾಗಿ ರೂಪಿಸಲು ಗಜಲ್ ಒಂದು ಅತ್ಯುತ್ತಮ ಸಂಗೀತ ಪ್ರಕಾರ. ಹೀಗಾಗಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ಗೆ ಒಂದು ವಿಶೇಷ ಸ್ಥಾನ. ಆ ಗಜಲ್ನ ಸಾಹಿತ್ಯ ಮನಸ್ಸಿಗೆ ತಟ್ಟುವಂತಿದ್ರೆ ಸಂಗೀತ ಹೃದಯ ತುಂಬಿ ಬರುತ್ತೆ. ಆ ರೀತಿ ಹೃದಯ ತುಂಬಿ ಹಾಡುವವರು ಜಗಜೀತ್ ಸಿಂಗ್. ಇವರು ಹಾಡಿರುವಂತಹ ಹೋಶ್ ವಾಲೋ ಖೋ ಖಬರಿಕೆಯ ಇದೊಂದು ಅದ್ಭುತವಾದಂತಹ ಗಜಲ್ ಪದ್ಯ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ನಿದಾ ಫಜಲಿ, ಸಂಗೀತ ನಿರ್ದೇಶನ ಜತಿನ್ ಲಲಿತ್, ಹಾಡಿದವರು ಜಗಜೀತ್ ಸಿಂಗ್.

0: ಕೇಳುಗರೆ, ಇದುವರೆಗೆ ಜಗಜೀತ್ ಸಿಂಗ್ ಅವರ ಗಜಲ್ ಹಾಡುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ ಆಗಸ್ಟ್ 14 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: ರೇಡಿಯೋ ಸಾರಂಗ್ 107.8 FM.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಶ್ರೀ ಮುಳಿಯ ಶಂಕರ ಭಟ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ನಿಜವಾಗಿ ಈ ಸಾಹಿತಿಯಾದವನು ಬೀಗಬಾರದು, ಬಾಗಬೇಕು, ಆಂತರಿಕವಾಗಿ ಮಾಗಬೇಕು. ಆಗಲೇ ಅವನಿಂದ ಸಮಾಜ ಹಿತದ ಕೃತಿ ರಚನೆಯಾದೀತು. ಇನ್ನೊಂದು, ಸಮಾಜ ಗುರುತಿಸಿದರೆ ಅವ ಸಾಹಿತಿ. ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ, ಕಲೆ ಕಲೆಗಾಗಿ ಅಲ್ಲ, ಕಲೆ ಸಮಾಜಕ್ಕಾಗಿ. ಸಮಾಜ, ನಾವು ಸಮಾಜದಲ್ಲಿರುವ ನಮಗಾಗಿ ಕಲೆ, ಸಮಾಜದಲ್ಲಿರುವ ನಮಗಾಗಿ ಸಾಹಿತ್ಯ. ಸಾಹಿತ್ಯಕ್ಕಾಗಿ ಸಾಹಿತ್ಯ, ಕಲೆಗಾಗಿ ಕಲೆ ಎನ್ನುವ ತೀರ್ಮಾನವೇ ತಪ್ಪು. ಇವು ಎಲ್ಲವೂ ಸ್ವಸ್ಥ ಸಮಾಜಕ್ಕಾಗಿ, ಸಮಾಜದ ಹಿತಕ್ಕಾಗಿ. ಆದ್ದರಿಂದ ನಾವು ಈ ಸಮಾಜದ ಹಿತಕ್ಕೆ ಕಾರಣವಾದ ಪೂರಕವಾದಂತಹ ಸಾಹಿತ್ಯ ಸಂಸ್ಕೃತಿಯನ್ನು ನಾನು ಸಮ್ಮೇಳನದ ಅಧ್ಯಕ್ಷ ಅನ್ನುವುದಕ್ಕಿಂತಲೂ ಹೆಚ್ಚಿಗೆಯಾಗಿ ಕನ್ನಡದ ಒಬ್ಬ ಪರಿಚಾರಕ, ನಿಮ್ಮ ಎಲ್ಲರ ಪ್ರೀತಿಯ ಅಭಿಮಾನದ ಪೂರ ಬಂದು ನನ್ನನ್ನು ಅಧ್ಯಕ್ಷ ಸ್ಥಾನದ ಮನೆಯಲ್ಲಿ ಕುಳ್ಳಿರಿಸಿದೆ. ಹಾಗಾಗಿ ಅಧ್ಯಕ್ಷ ದೊಡ್ಡವನಲ್ಲ, ಇಂಥವನು ಅಧ್ಯಕ್ಷ ಅಂತ ಹೇಳಿ 500,000 ಮನಸ್ಸುಗಳು ಬಂದು ಯಾರನ್ನು ಕೂರಿಸುತ್ತೆಯೋ ಆ ಮನಸ್ಸುಗಳು ದೊಡ್ಡವು. ಕನ್ನಡ ಬೆಳೆಯುವುದು ಅದರಿಂದ, ನನ್ನಂಥ ಒಬ್ಬ ಬರಹಗಾರನಿಂದ ಕನ್ನಡ ಬೆಳೆಯುವುದಿಲ್ಲ. ಇದು ಕನ್ನಡ, ಇದು ಕನ್ನಡ ನಮ್ಮ ಆಸ್ತಿ. ಇವರು ಕನ್ನಡಿಗರು, ನಾವು ಕನ್ನಡಿಗರು. ಸಾಹಿತ್ಯ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ಇದು ಸಂಸ್ಕೃತ ಅಂತ ಯಾರು ಅಂತರಂಗದಲ್ಲೂ ಬಹಿರಂಗದಲ್ಲೂ ಕನ್ನಡದಲ್ಲಿ ನನ್ನದಾಗಿಸಿಕೊಳ್ತಾರೋ, ನಾವು ಕನ್ನಡವಾಗುತ್ತೇವೋ, ಆಗ ಕನ್ನಡ ಮನೆ ಮನದ ಉಸಿರಾಗುವುದರಲ್ಲಿ, ನಮ್ಮ ಚೇತನ ಶಕ್ತಿಯಾಗುವುದರಲ್ಲಿ, ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗುವುದರಲ್ಲಿ ಯಾರಿಗೂ ಅನುಮಾನ ಬೇಡ. ಈ ನನ್ನದು ಒಂದು ಅರಿಕೆ ಏನು ಅಂತ ಕೇಳಿದರೆ, ಈ ಯಾರು ಬರಹಗಾರರಾಗಿ ಮುಂದುವರಿಯಕ್ಕೆ ಪ್ರಯತ್ನ ಪಡ್ತಾರೋ ಸಾಕಷ್ಟು ಓದಬೇಕು. ಅವಿರತವಾದಂಥ ಅಧ್ಯಯನ, ಓದು. ಯಾಕೆ ಓದು ಅಂತ ಕೇಳಿದರೆ, ಓದು ತಿಳಿವಿಂಗಾಗಿ, ಓದು ಜ್ಞಾನಕ್ಕಾಗಿ, ಓದು ನಿನ್ನನ್ನು ನೀನು ತಿಳಿದುಕೊಂಬುದಕ್ಕಾಗಿ. ಅದಕ್ಕಾಗಿಯೇ ನಾವು ಓದಬೇಕು. ನಿರಂತರವಾದಂಥ ಓದು ನಮ್ಮ ಜ್ಞಾನವನ್ನು ಪಕ್ವಗೊಳಿಸ್ತದೆ, ನಮ್ಮ ತಿಳಿವನ್ನು ಗಟ್ಟಿಗೊಳಿಸ್ತದೆ. ಈಗ ಚೆನ್ನಪ್ಪರು ಹೇಳಿದ್ರು, ತುಳು ಭಾಷೆಯಲ್ಲಿ ಕೃತಿ ರಚನೆ ಅಥವಾ ನನ್ನ ಇದು ನಾಟಕ ರಚನೆ, ಕವಿತೆ ರಚನೆ ಕಷ್ಟವಾಗುತ್ತದೆಯೋ ಅಂತಲೋ, ಅಥವಾ ಭಾಷೆಯ ಸಮಸ್ಯೆ ಇದೆ ಅಂತಲೋ, ಅಥವಾ ತುಳು ಭಾಷೆ, ನಾನು ತುಳು ಮಾತೃಭಾಷೆಯವನಲ್ಲ, ಈರ್ಫಣ್ಣವು ಸಮಾವು, ನಾನು ನಿಜವಾದ ಅಲ್ಲ, ತುಳುವೇ ಇತ್ತು, ತುಳಿತ ಮಟ್ಟಕ್ಕೆ ಅಂತ ಕಳುವೇನೆ

ತುಳು ಕನ್ನಡ ಅನುವಾದವನ್ನು ಗಮನಿಸಿದಾಗ ಮಂದಾರ ಕೇಶವ ಭಟ್ರ ತುಳು ರಾಮಾಯಣವನ್ನು ಮಂದಾರ ರಾಮಾಯಣವನ್ನು ಗಮನಿಸಿದಾಗ ಅದರ ಕನ್ನಡ ಅನುವಾದವನ್ನು ಗಮನಿಸಿದಾಗ ಯಾವುದು ಸರಿಯಾದಂತಹ ತುಳು ಅಂತ ಅರ್ಥ ಆಗ್ತದೆ. ನಾನಿದಕ್ಕೆ ಒಂದು ತಮಾಷೆಗೆ ಹೇಳ್ತಿದ್ದದುಂಟು. ನಾನು ಕೇರಳ ಸರ್ಕಾರದ ಪಠ್ಯಪುಸ್ತಕ ಇಲಾಖೆಯಲ್ಲಿ ಒಂದು 12 ವರ್ಷ ಇರಬೇಕಾದಂತಹ ಪ್ರಾರಬ್ಧ ಬಂತು ನನಗೆ. ಆ ಸಮಯದಲ್ಲಿ ಕಲ್ಲಿಕೋಟೆಯಿಂದ ಆಚೆ ತಿರುವನಂತಪುರವೋ ಅಲ್ಲಿಗೆ ನಾವು ಹೋಗಬೇಕು ಟೆಕ್ಸ್ಟ್ ಬುಕ್ ವರ್ಕ್ಶಾಪಿಗೆ, ಕಾರ್ಯಾಗಾರಕ್ಕೆ. ನನಗೆ ಮಲಯಾಳ ಬರುವುದಿಲ್ಲ. ಆಗ ಎಂ ರಾಮ ಅಂತ ಪೈವಳಿ ಕೆವರಲ್ಲಿ ಯೂನಿವರ್ಸಿಟಿ ಹೆಡ್ ಆಗಿದ್ದರು, ಅವರು ನಮ್ಮನ್ನು ಸಂಯೋಜಿಸ್ತಾ ಇದ್ರು. ಅವರು ನನ್ನನ್ನು ತಮಾಷೆ ಮಾಡ್ತಿದ್ರು, ಏನು ಶಂಕರಣ್ಣ ನಿಮಗೆ ಮಲಯಾಳ ಬರ್ತದೆ? ನಾನು ಹೇಳಿ ನನಗೆ ಮಲಯಾಳದಲ್ಲಿ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಎಲ್ಲರೂ ಬಿದ್ದು ಬಿದ್ದು ನಾಕು ಯಾಕನಾಗುವುದು? ನಾನು ಹೇಳಿ ಸಂಸಾರಿಕನು ಅನ್ನುವುದು ಮಲಯಾಳದಲ್ಲಿ ಮಾತನಾಡುವುದು ಅಂತ ಅರ್ಥ. ನನಗೆ ಅಷ್ಟೇ ಗೊತ್ತಿರುವುದು. ಅದಕ್ಕೆ ಹೇಳಿ ನಾನು ನನಗೆ ಮಲಯಾಳದಲ್ಲಿ ಸಂಸಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಈಚೆಯಲ್ಲಿ ಸಂಸಾರ ಮಾಡುವುದಂದ್ರೆ ಅರ್ಥವೇ ಬೇರೆ. ಹಾಗೆ ಒಂದು ಭಾಷೆಯಲ್ಲಿ ಒಂದು ಪದಪ್ರಯೋಗ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅರ್ಥಕ್ಕೆ ಕಾರಣವಾಗ್ತದೆ. ಹಾಗೆ ಚೆನ್ನಪ್ಪರು ಹೇಳಿದಂಥ ಈ ನನ್ನ ತುಳು ಸಾಹಿತ್ಯ ರಚನೆಗೆ ಬೇರೆ ಬೇರೆ ಕಾರಣಗಳು. ನಮ್ಮಲ್ಲಿ ಮಿತ್ರ ಕಲಾವೃಂದ ಅಂತ ಒಂದು ಸಂಸ್ಥೆ ಇತ್ತು ಅಡಿಕೆಯಲ್ಲಿ. ಕೊಲ್ಯ ರಘುನಾಥ್ ರೈಗಳು, ಮೆಣಸಿನಕಂಡಿ ತ್ರಿಮಣೇಶ್ವರ ಭಟ್ರು, ಆಮೇಲೆ ಹಲವು ಕೃಷ್ಣ ಬೆಲಿಚಾರರು ಇವರೆಲ್ಲ ನಮ್ಮ ಅಳಿಕೆಯವರೇ ಸೇರಿ ನಾವು ನಾಟಕ ಹಟ್ಟಿ ಅಳಿಕೆ ಚೆಂಡು ಕಳಕಬೇಕಾಗಿ ಆಡ್ತಾ ಇದ್ದೆವು. ಎಲ್ಲ ಇದು 21-22 ಕಾಲದಲ್ಲಿ, ನನ್ನ ವಯಸ್ಸಿನ ಕಾಲದಲ್ಲಿ. ಆಮೇಲೆ ಕಡಬದಲ್ಲಿ ಜೆಸಿಸ್ನವರು ತುಳುನಾಟಕ ಸ್ಪರ್ಧೆಗಳನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಇಲ್ಲಿಂದ ತುಳುನಾಟಕವನ್ನು ತೆಗೆದುಕೊಂಡು ಹೋಗೋದು. ನಮ್ಮ ನಾಟಕ ಹೇಗೆ ಒಂದು ಸ್ಕ್ರಿಪ್ಟ್ ಇರ್ತಿತ್ತು, ಆದರೆ ಹಿರಣ್ಣಯ್ಯನವರ ಹಾಗೆ ಇದರ ಕಂಟ್ರೋಲ್ ನನ್ನ ಕೈಯಲ್ಲಿ ಇರ್ತಿತ್ತು. ನಾಟಕದ ಪೂರ್ತಿ ಲಕ್ಷಣ ನನ್ನ ನಿಯಂತ್ರಣದಲ್ಲಿ, ನಮಗೆ ಅಲ್ಲಿ ಸಮಯ ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ನಿಲ್ಲಿಸಬೇಕು ನಾವು. ಹೀಗಾಗಿ ಭೂಮಸೂದೆಗೆ ಸಂಬಂಧಪಟ್ಟಂತಹ ಕೈಬುಡಂದಿ ದೈವ ಅನ್ನುವ ನಾಟಕ, ಏರಗು ಮರಳು ಅನ್ನುವ ನಾಟಕ, ಹೀಗೆ ಹಲವು ನಾಟಕಗಳು ನಾವು ಪ್ರದರ್ಶಿಸಬೇಕಾಯಿತು. ಆಮೇಲೆ ನನ್ನ ಜೊತೆಗೆ ತುಳು ನನಗಿಂತ ಹೆಚ್ಚು ಬಲ್ಲವರಿದ್ದರು. ಅವ್ರ ಹತ್ರ ಕೇಳ್ತಿದ್ದೆ ನನ್ನ ತುಳು ಸರಿಯೋ ತಪ್ಪೋ ಅಂತ. ಮಂದಾರ ರಾಮಾಯಣವನ್ನು ಓದ್ತಾ ಇದ್ದೆ, ಪುಂಚಿತಾಯರ ತುಳುವನ್ನು ನೋಡ್ತಾ ಇದ್ದೆ. ನಾನು ಎಲ್ಲಿ ಕಳಪೆ ಅಂತ ನನಗೆ ಅನ್ನಿಸ್ತದೋ ನನ್ನನ್ನು ನಾನು ಹುಡುಕುತ್ತಾ ಇದ್ದೆ, ನನ್ನನ್ನು ನಾನು ಶೋಧಿಸ್ತಾ ಇದ್ದೆ. ನನಗೆ ಆಮೇಲೆ ಒಡಿಯೂರಿನಲ್ಲಿ 32 ವಾರಗಳ ಕಾಲ ಮಂದಾರ ರಾಮಾಯಣದ ತುಳು ವಾಚನ ಪ್ರವಚನ ಆಯಿತು. 32 ವಾರಗಳ ಕಾಲ ಪದ್ಯಾಣದವರು ಹಾಡ್ತಾ ಇದ್ರು, ನಾನು ತುಳು ವ್ಯಾಖ್ಯಾನ ಮಾಡ್ತಾ ಇದ್ದೆ. ಹಾಗಾಗಿ ಒಂದಿಷ್ಟು ನನ್ನ ನಾಲಿಗೆ ಸಾಣೆಗೆ ಕೊಟ್ಟದ್ದಿದ್ರೂ ಇರಬಹುದು ಅಲ್ಲಿ ತುಳು. ನನಗೆ ತುಳು ಭಾಷೆ ಸಮಸ್ಯೆ ಅಂತ ಆಗಲಿಲ್ಲ. ಆಮೇಲೆ ನಾನು ಪಾಡ್ದನವನ್ನು ಹಿಂದೆ ಹೋಗ್ತಾ ಇದ್ದೆ, ಎಲ್ಲೆಲ್ಲ ಇದು ನಿಯಮಗಳಾಗುತ್ತವೆ. ನನ್ನ ದೃಷ್ಟಿ ಚುಟ್ಟಿ ಬಳಿಯುವುದರಲ್ಲಿ ಇರಲಿಲ್ಲ. ಅವ ಪಾಡ್ದನ ಏನು ಹೇಳ್ತಾನೆ, ಆ ದೈವ ಎಲ್ಲಿಂದ ಬಂದದ್ದು, ಕೊಡಗಿನಿಂದ ಯಾಕೆ ಬಂತು, ಇದು ನನ್ನ ತಲೆ ಒಳಗಿರ್ತಿತ್ತು. ಹಾಗಾಗಿ ನನಗೆ ಬಹುಶಃ ತುಳುನಾಡು ಇದ್ದದ್ರಿಂದ ಏನೋ, ತಾಯಿ ಸತ್ತ ಕಾರಣದಿಂದ ನನಗೆ ವಿಶೇಷ ಕೊರತೆ ಆಗಲಿಲ್ಲ. ಒಂದೆಡೆಯಲ್ಲಿ ತುಳುನಾಡು ತಾಯಿ ಇದ್ಲು, ಇನ್ನೊಂದರಲ್ಲಿ ಕನ್ನಡ ತಾಯಿ ಇದ್ಲು. ಹಾಗಾಗಿ ಕನ್ನಡ ತಾಯಿಯ ತುಳುದೇವಿಯ ಎರಡು ಮಕ್ಕಳ ಆರೈಕೆಯಲ್ಲಿ ನಾನು ಬೆಳೆದಿದ್ದೇನೆ. ಹಾಗೆ ಅಂತ ನನಗೊಂದು ಆಸೆ ಇತ್ತು. ತುಳುವಿನ ಈ ವಿವಾಹಾದಿ ಕಾರ್ಯಗಳು ಮದರಂಗಿ ಎಲ್ಲ ಉಂಟಲ್ಲ, ಮಂಜಲ್ ಮದಿಮೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಲ್ಲಿ ಆ ದ್ರವ್ಯಗಳನ್ನು ಬೆರೆಸ್ತಾರೆ ಯಾಕೆ, ಅದರ ಹಿಂದಿನಂತಹ ಧಾರ್ಮಿಕ ಉದ್ದೇಶ ಏನು, ಶಾರೀರಿಕವಾಗಿ ವೈಜ್ಞಾನಿಕವಾಗಿ ಹಾಗೆ ಅದು ಅಪ್ಲೈ ಆಗ್ತದೆ, ಇದನ್ನು ತುಳುವಿನಲ್ಲಿಯೇ ಬರೆಸಬೇಕು ಅಂತ ಒಂದು ಆಸೆ ಇತ್ತು, ಇದೆ. ಪ್ರಕಟಿಸುವ ಆಸೆ ಇಲ್ಲ. ಈಗ ನನ್ನ ದೊಡ್ಡತಂದೆಯವರಾದಂಥ ನೀರ್ಪಾಜೆ ಭೀಮ್ ಭಟ್ರು ಅಭ್ಯುದಯ ಪ್ರಕಾಶನ ಅಂತ ಅವರೇ ಪ್ರಕಾಶನ ಮಾಡಿದರು. ಶ್ರೀರಂಕಲ್ ಈಶ್ವರ ಭಟ್ರು ಸಂಸ್ಕೃತಿ ಪ್ರಕಾಶನ ಅಂತ ಅವರದೇ ಪ್ರಕಾಶನ ಸಂಸ್ಥೆ ಮಾಡಿದರು. ಅವರವರ ಪ್ರಕಾಶನ ಸಂಸ್ಥೆಗಳು. ಇದರಲ್ಲಿ ಒಂದು ಕಾಲದಲ್ಲಿ ಕವಿತೆಗಳೇ ಜನರಿಗೆ ಇಷ್ಟವಾಗುವಂತಹ ಸಮಯ ಇತ್ತು. ಮಕ್ಕಳ ಕವಿತೆ ಆಗಲಿ, ಪ್ರಬುದ್ಧ ಕವಿತೆಗಳಾಗಲಿ, ಈಗ ನೀವು ಡುಂಡಿರಾಜರಾಗಲಿ, ಲಕ್ಷ್ಮಣ್ ರಾವ್ ಆಗಲಿ, ನಾನೀಗ ಹೇಳ್ತಿರೋದು

0: ಸಾಹಿತಿಗಳು ಬರಹಗಾರರು ಒಂದಾಗಿ ಸಹಕಾರಿ ಸಂಸ್ಥೆಯನ್ನು ಕೋಆಪರೇಟಿವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ ಆದ್ಯತಾ ವಲಯದಲ್ಲಿ ಕೃತಿಗಳನ್ನು ಪ್ರಕಟಿಸಿ ಅದರ ವಿತರಣೆಯ ಅಥವಾ ಮಾರಾಟದ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಒಂದೇ ವರ್ಷ ಎಲ್ಲವೂ ಆಗಲಿಕ್ಕಿಲ್ಲ, ಆದರೆ ಕಷ್ಟ ಉಂಟು. ಯಾಕೆಂದ್ರೆ ಈ ನುಂಗಣ್ಣಗಳಿಂದ ನಾವು ಸಹಕಾರಿ ಕ್ಷೇತ್ರವನ್ನು ಬದುಕಿಸಿಕೊಳ್ಳುವುದು ಕಷ್ಟ, ಅದಾಗಲಿಕ್ಕಿಲ್ಲ, ಸುಲಭ ಇಲ್ಲ. ಇನ್ನು ಸಾಹಿತಿಗಳಲ್ಲಿ 100 ಜನವು ಪ್ರಾಮಾಣಿಕ ಅಂತ ಮುಳಿಯ ಶಂಕರ ಭಟ್ಟ ಒಪ್ಪಿಕೊಳ್ಳಿಕ್ಕೆ ನಿಮಗೆ ಅಗ್ರಿಮೆಂಟ್ ಬರೆದುಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಯಾವ ಸಹಕಾರಿ ಸಂಸ್ಥೆಗಳು ನಿರ್ಭಯವಾಗಿ ಹೋಗ್ತವೆ ಧೈರ್ಯ, ಅಲ್ಲಿ ಅಷ್ಟು ಹೋಯಿತು, ಇಲ್ಲಿ ಇಷ್ಟು ಕೋಟಿ ಹೋಯಿತು, ಅಲ್ಲಿಯ MD ಪರಾರಿ, ಇಲ್ಲಿಯ CEO ಇಲ್ಲ ಅಂತ ಹೇಳಿದರೆ ನಾನು ಬರಹಗಾರ ಸಂಗ್ರಹಿಸಿಟ್ಟ 10,000 20,000 ಡಿಪಾರ್ಟಿಗೆ ಮುಳಿಯ ಶಂಕರ ಭಟ್ಟ ನನ್ನ ಹಣ ಎಲ್ಲಿ ಉಂಟು ಅಂತ ಕಾಲರ್ ಕೇಳಿದರೆ ನಾನು ಕೋಟೆ ಹಾಕಿಕೊಳ್ಬೇಕಷ್ಟೇ, ಕಾಲರ್ ಸಿಕ್ಕದಾಗೆ ಬೇರೆ ಗತಿ ಇಲ್ಲ. ಆದರೆ ಒಂದು ಪ್ರಯತ್ನ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ. ಯಾಕೆಂದರೆ ಈಗ ಬರೀ ಸಾಹಿತಿಗಳು ಮೊದಲಿನ ಹಾಗೆ ಶಿಕ್ಷಣ ಕಡಿಮೆ ಇರುವವರಲ್ಲ, ಪ್ರೊಫೆಸರ್ ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ನ್ಯಾಯವಾದಿ ವಕೀಲರಿದ್ದಾರೆ, ನ್ಯಾಯವಾದಿ ವೈದ್ಯರಿದ್ದಾರೆ, ನ್ಯಾಯವಾದಿ ಸಾಹಿತಿಗಳಿದ್ದಾರೆ, ವೈದ್ಯ ಸಾಹಿತಿಗಳಿದ್ದಾರೆ. ಪ್ರಯತ್ನ ಪಟ್ಟರೆ ಇಂದಿಗೂ ಕೂಡ ದೊಡ್ಡ ಒಂದಿಷ್ಟು ಸಾಹಿತಿಯೂ ಉದಾಹರಣೆಯಾಗಿರಬೇಕು, ಬರಹಗಾರನೂ ಉದಾಹರಣೆಯಾಗಿರಬೇಕು. ಸಹಕಾರಿ ತತ್ವದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಮಾಡಬಹುದು, ಮಾಡಬೇಕು ಅನ್ನೋದು ನನ್ನ ಇಷ್ಟ. ಸಕ್ಸಸ್ ಆಗ್ತದ ಅಂತ ಹೇಳುವ ಪ್ರಶ್ನೆ, ನಾವು ಪ್ರಯತ್ನ ಮಾಡಿದ್ದನ್ನು ಹೇಗೆ ಹೇಳುವುದಕ್ಕೆ ಹಕ್ಕು ಬರ್ತದೆ ನಮಗೆ? ಈಗ ಸಹಕಾರಿ ಸಂಸ್ಥೆಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೇಕಷ್ಟುಂಟು, ಆದರೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಮುಳುಗಿದಂಥ ಸಂಸ್ಥೆಗಳಿಲ್ಲ, ಒಂದೋ ಎರಡೋ ಉಂಟೋ ಏನೋ, ಇಲ್ಲದಿದ್ದರೆ ಇಲ್ಲ. ಯಾಕೆಂದರೆ ದಕ್ಷಿಣ ಕನ್ನಡದವರು ಆರ್ಥಿಕ ತಜ್ಞರು ಹೌದು, ಬರೀ ರಾಜಕೀಯ ಧುರೀಣರು ಮಾತ್ರವಲ್ಲ. ಈಗ ಸಮಾಜ ಸೇವಾ ಸಹಕಾರ ಸಂಘ ಇದೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ, ಕುಂಬಾರರ ಗುಡಿ ಕೈಗಾರಿಕೆ ಇದೆ, ಸಾಕಷ್ಟು ಸಹಕಾರಿ ಸಂಸ್ಥೆಗಳಿವೆ. ಆದರೆ ಇಲ್ಲಿ ಸಾಹಿತಿ ಇತರ ಕೃತಿಯನ್ನು ಪ್ರಕಟವಾಗಲಿ ಅನ್ನುವ ಔದಾರ್ಯವೊಂದು ತೋರಿಸ್ತಾನೋ ಅಂತ ಇರೋದು. ಮೊದಲು ನನ್ನ ಕೃತಿಯೇ ಪ್ರಕಟವಾಗಬೇಕು ಅಂತ ಹೇಳಿದರೆ ಇದು ಆಗಬಹುದಾದಂಥ ಸಂಭವನೀಯವಾದಂಥ ಅಪೇಕ್ಷೆ. ಅದು ಬಿಟ್ಟು ಯಾರು ಬರದ ಪ್ರಕಟಣೆಯಲ್ಲಿ ಹಿಂದುಳಿದಿದ್ದಾರೆ ಅವರ ಕೃತಿಗಳನ್ನು ಹೊರತರುವ ಅನ್ನುವ ಸಜ್ಜನಿಕೆಯನ್ನು ಔದಾರ್ಯವನ್ನು ತೋರಿಸಿದರೆ ಸಹಕಾರಿ ಸಂಘವನ್ನು ಕಟ್ಟಬಹುದು, ನಾವು ಖಂಡಿತ ಕಟ್ಟಬಹುದು. ಯಾಕೆಂದರೆ ಇವು ಸಾಹಿತಿಗಳಲ್ಲಿ ವಿಶೇಷ ಹಣ ಸಂಪತ್ತಿ ಇಲ್ಲದಿರಬಹುದು, ಆದರೆ ಸಾಹಿತಿಗಳು ಹೇಳಿದರೆ ಹಣ ಕೊಡುವ ಕೆಲವು ಜನರಿದ್ದಾರೆ, ಇದು ಪ್ರಾಮಾಣಿಕ ಅಂತ ಗೊತ್ತಾದರೆ. ಇಲ್ಲದಿದ್ದರೆ ಉಳಿದ ನುಂಗಣ್ಣಗಳ ಹಾಗೆ ಸಾಹಿತಿಗಳಿಗೂ ಅದೇ ಹೆಸರು ಬಂದಿತ್ತು, ಮಾಡಬಹುದು ಅಂತ ಕಾಣ್ತೇವೆ ನನಗೆ. ಸಾಧ್ಯ ಆದರೆ ಇದಕ್ಕೆ ಸಮಾನ ಮನಸ್ಕರು, ಸಮಾನ ವಯಸ್ಕರು ಬೇಕು ಅಂತ ಹೇಳುವುದಿಲ್ಲ, ಸಮಾನ ಮನಸ್ಕರು ಸೇರಿ ಒಂದೆಡೆ ಕುಳಿತು ಸಾಹಿತ್ಯದ ಬಗ್ಗೆ ಹೇಗೆ ಚರ್ಚೆ ಆಗಬೇಕೋ, ಸಾಹಿತ್ಯದ ಪ್ರವೃದ್ಧಿಗೆ ಪ್ರಗತಿಗೆ ಹೇಗೆ ಚರ್ಚೆಯಾಗಬೇಕೋ, ಸಾಹಿತ್ಯದ ಉಳಿವಿಗೆ ಪ್ರಕಟಣೆಗೆ ಮಾರಾಟಕ್ಕೆ ಪೂರಕವಾಗುವಂತಹ ತತ್ವದ ಅಡಿ ಸಹಕಾರ ಸಂಘ ಸ್ಥಾಪನೆ ಆದರೆ ಅದು ಹೆಚ್ಚು ಪ್ರಯೋಜನಕಾರಿಯಾದೀತು. ಕೆಲವೊಂದು ಸಮಸ್ಯೆಗಳಿವೆ, ಪುಸ್ತಕಗಳಿಂದ 60% ಕಮಿಷನ್ ಕೇಳ್ತಾರೆ. ನಿಮ್ಮ ಒಂದು ಪುಸ್ತಕಕ್ಕೆ 100 ರೂಪಾಯಿ ಆದರೆ 60 ರೂಪಾಯಿ ಏಜೆಂಟ್ರಿಗೆ ಕೊಡಬೇಕು, ನಿಮಗೆ ಉಳಿಯುವಂಥದ್ದು 40 ರೂಪಾಯಿ. 40 ರೂಪಾಯಿಯಲ್ಲಿ ಪುಸ್ತಕದ ಬೆಲೆ ಆದೀತೇ? ಇದು ಒಂದು ಪ್ರಶ್ನೆ. ಯಾಕೆಂದರೆ ನಾನು ಪ್ರಕಾಶನವನ್ನೂ ಮಾಡಿದ್ದೇನೆ, ಕೃತಿಯನ್ನೂ ಬರೆದಿದ್ದೇನೆ, ಇತರರ ಕೃತಿಯನ್ನೂ ಪ್ರಕಟಿಸಿದ್ದೇನೆ, ಎಲ್ಲ ಆಗಿ ಅದು ಒಂದು ನಮ್ಮನೆ ಮದ್ದಳೆಯಾಗಿ ಆಚಬಡೆಯಿಂದ ಈಚಬಡೆಯಿಂದ ಬಿದ್ದಿದೆ, ಅದರಲ್ಲಿ ತೊಂದರೆ ಇಲ್ಲ. ಆದರೆ ಮಾಡಬಹುದು ಅಂತ ನನಗೆ ಕಾಣಿಸ್ತಾ ಇದೆ, ಧೈರ್ಯ ಕೆಡುವ ಕಾರಣ ಇಲ್ಲ. ಆದರೆ ಆಡಳಿತ ನಿಪುಣರಾದ ಪ್ರಾಮಾಣಿಕರಾದ ವಾರಣಾಸಿಯವರಂಥ ತಲೆಯ ನಮ್ಮ ಜೊತೆಗಿರಬೇಕು, ಆಗಿದ್ದರೆ ಖಂಡಿತವಾಗಿ ಮಾಡಬಹುದು. ನನ್ನ ಅಂಬೋಣ ಇದು, ಅಭಿಪ್ರಾಯ ವ್ಯತ್ಯಾಸ ಇರಬಹುದು. ನಾನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದಂತ ಕಾರಣಕ್ಕಲ್ಲ, ಇಲ್ಲದೇ ಇದ್ರೂ ನಂದು ಸೂಚನೆ ಇದೆ, ಸಮ್ಮೇಳನ ಒಂದು ಭೂಮಿಕೆಯಾಗಿ ಇರಬೇಕಷ್ಟೇ ಹೊರತು ಇದು ಹೇಗೆ ನಾವು ಮನೆ ಮನೆಯಲ್ಲಿ ಪುಸ್ತಕ ಅಂತ ಹೇಳ್ತೇವೋ ಹಾಗೆ ಆ ಸಮಾನ ಮನಸ್ಕರು ಇದು ಸಮ್ಮೇಳನ ಇದ್ದ ದಿನಕ್ಕೆ ಮಾಡಿ ನಾಳೆಗೆ ಹೋದರೆ ಪ್ರಯೋಜನ ಇಲ್ಲ. ಇದರ ಕುರಿತು ಒಂದು 10-15 ಜನ ಸೇರಿ ಮೊದಲು ಪೂರ್ವಭಾವಿಯಾಗಿ ಸೇರಿ ಬೇಡ ಅಂತಾದರೆ ಮತ್ತೆ ಬಿಟ್ಟು ಬಿಡುವ, ಅದು ಪ್ರಶ್ನೆ ಬೇರೆ. ಆದರೆ ನಾವು ಪ್ರಯತ್ನವೇ ಮಾಡದೆ ಇದು ಆಗಲಿಕ್ಕಿಲ್ಲ ನಮ್ಮಿಂದ, ಸಾಹಿತಿಗಳನ್ನು ಯಾರು ನಂಬಲಿಕ್ಕಿಲ್ಲ ಅಂತ ನಾವು ಹೇಳಿದರೆ ಕಾರ್ಯಪ್ರವೃತ್ತರಾಗುವುದಕ್ಕೆ ನಾವು ಪ್ರಯತ್ನ ಪಡಬಹುದು. ಹೆಚ್ಚು ಮಾತನಾಡುವುದಿಲ್ಲ, ಕನ್ನಡ ತಾಯಿ ಎಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಪ್ರಾರ್ಥಿಸಿ.
1: ಇಷ್ಟವರೆಗೆ ಶ್ರೀ ಮುಳಿಯ ಶಂಕರ ಭಟ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ ಆಗಸ್ಟ್ 14 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹಲೋ ಡಾಕ್ಟರ್, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತ. ಪ್ರತಿ ವಾರ ಒಬ್ರು ತಜ್ಞ ವೈದ್ಯರು ನಮ್ಮ ಜೊತೆಗಿರ್ತಾರೆ. ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಆರೋಗ್ಯ ಸಂಬಂಧಿತ ನಿಮ್ಮ ಪ್ರಶ್ನೆಗಳಿಗೂ ಕೂಡ ವೈದ್ಯರು ಸರಿಯಾದಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತಿನ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು ಇದ್ದಾರೆ. KMC ಹಾಸ್ಪಿಟಲ್ ಜ್ಯೋತಿ ಏನಿದೆ ಇಲ್ಲಿನ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಾ ಇರುವಂಥ ಈ ಕಾರ್ಯಕ್ರಮ. ಇವತ್ತು ನಾವು ಹೊಟ್ಟೆಯ ಆರೋಗ್ಯದ ಬಗ್ಗೆ ಮಾತಾಡ್ತೇವೆ. ಹೊಟ್ಟೆ, ಕರುಳು, ಅದರಲ್ಲೂ ಕೂಡ ಯುವ ಜನರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಬೇರೆ ಬೇರೆ ರೀತಿಯ ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿದೆ. ಲೆಪ್ರೋಸ್ಕೋಪಿ, ಎಂಡೋಸ್ಕೋಪಿ ಇಂಥ ಬೇರೆ ಬೇರೆ ತಂತ್ರಜ್ಞಾನಗಳ ಮೂಲಕ ಪರಿಚಿತರು, ಶಸ್ತ್ರಚಿಕಿತ್ಸೆಯ ಅಲ್ಲೂ ಕೂಡ ಪರಿಣಿತರಾಗಿರುವಂಥ ವೈದ್ಯರು ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು. ಸುಮಾರು 11 ವರ್ಷಗಳಿಂದ ತನ್ನ ವೈದ್ಯ ಒಂದು ವೃತ್ತಿಯಾಗಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ನಡೆದ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿತ್ವ. ಬಹಳ ಪ್ರೀತಿಯಿಂದ ಇವತ್ತಿನ ಈ ದಿನದ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
1: ನಮಸ್ತೆ.
0: ಹೇಗಿದ್ದೀರಿ ಡಾಕ್ಟರ್?
1: ಎಲ್ಲ ಚೆನ್ನಾಗಿದ್ದೇನೆ. ನೀವೇಗಿದ್ದೀರಿ?
0: ಎಸ್ ಡಾಕ್ಟರ್, ಆರೋಗ್ಯದ ಬಗ್ಗೆ ಮಾತಾಡುವಾಗ ಈ ಹೊಟ್ಟೆ ಅನ್ನೋದ್ರ ಬಗ್ಗೆ ಐ ಥಿಂಕ್ ಎಲ್ಲರೂ ಕೂಡ ಪ್ರತಿದಿನ ಏನಾದರೂ ಮಾತಾಡುವಂಥದ್ದೇ. ಹೊಟ್ಟೆ ಸರಿಯಿಲ್ಲ, ಹೊಟ್ಟೆ ನೋವು, ಅಥವಾ ಏನಾದರೂ ಅಂತೂ ಇಂತೂ ಹೊಟ್ಟೆ ಅನ್ನುವಂಥದ್ದು ಸಮಸ್ಯೆ ಕೊಡ್ತಾ ಇರ್ತದೆ ಅಂತ. ಏನಾದರೂ ನಮಗೆ ಆರೋಗ್ಯದಲ್ಲಿ ಏನು ಏರುಪೇರಾದರೂ ಕೂಡ ಮೊದಲು ನಮಗೆ ಹೊಟ್ಟೆಯ ಆರೋಗ್ಯ ಅದು ಮೊದಲು ಗಣನೆಗೆ ಬರ್ತದೆ. ಸೊ ಈ ಎಲ್ಲ ದೃಷ್ಟಿಯಿಂದ ಹೊಟ್ಟೆಯ ಆರೋಗ್ಯದ ಬಗ್ಗೆ ಮಾತಾಡುವುದು ಬಹಳ ಅಗತ್ಯ ಅಂತ ನೀವು ಹೇಳ್ತೀರಿ. ಏನು ಹೇಳ್ತೀರಿ?
1: ಹೌದು, ಅಬ್ಸಲ್ಯೂಟ್ಲಿ. ಹೊಟ್ಟೆ ಸರಿ ಇದ್ದರೆ ಎಲ್ಲ ಸರಿ ಇದ್ದಾಗೆ. ಆ್ಯಕ್ಚುಲಿ ಹೊಟ್ಟೆ ಅಂದರೆ ಜನರಲ್ ಪಬ್ಲಿಕಲ್ಲಿ ಹೊಟ್ಟೆ ಅಂದರೆ ಒಂದು ಎಲ್ಲದನ್ನು ಒಟ್ಟಿಗೆ ಕಲೆಕ್ಟಿವ್ ಆಗಿ ಹೇಳ್ತಾರೆ. ಬಟ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಇರ್ತದೆ. ಹೊಟ್ಟೆ ಹೆಲ್ತ್ ಅಂದರೆ ಆ ಹೊಟ್ಟೆನೂ ನಾವು ಡಿವೈಡ್ ಮಾಡಿ ನೋಡಿದರೆ ಅದರಲ್ಲಿ ಸ್ಟಮಕ್, ಇಂಟೆಸ್ಟೈನ್, ಲಿವರ್, ಪ್ಯಾಂಕ್ರಿಯಾಸ್, ಬೇರೆ ಬೇರೆ ಗ್ರಂಥಿಗಳಿರ್ತದೆ. ಈ ಎಲ್ಲದ್ರದ್ದು ಪರ್ಪಸ್ ಏನಂದರೆ ನಾವು ತಿನ್ನುವಂಥ ಫುಡ್ಡನ್ನು ಒಳ್ಳೆ ರೀತಿ ಡೈಜೆಸ್ಟ್ ಮಾಡಿ ಅದರಿಂದ ಎಷ್ಟಾಗ್ತದೆ ಅಷ್ಟು ನ್ಯೂಟ್ರಿಯೆಂಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಎನರ್ಜಿ ಇದನ್ನೆಲ್ಲ ಕೊಟ್ಟು ದೆನ್ ಅದರ ವೇಸ್ಟ್ ಅದನ್ನು ಎಕ್ಸ್ಕ್ರೀಟ್ ಮಾಡೋದು. ಈ ಪ್ರೊಸೆಸ್ಸಲ್ಲಿ ಏನು ಬೇಕಾದರೂ ಚೇಂಜಸ್ ಬರ್ಬೋದು. ಜನರಿಗೆ ಹೊಟ್ಟೆ ನೋವು ಬಂದಾಗ, ಹೊಟ್ಟೆ ಪ್ರಾಬ್ಲಮ್ ಬಂದಾಗ ಎಲ್ಲದನ್ನು ಕಲೆಕ್ಟಿವ್ ಆಗಿ ಒಂದೇ ಒಂದು ವರ್ಡ್ ಬರ್ತದೆ, ಗ್ಯಾಸ್. ಏನು ಹೇಳ್ತಾರೆ ಅಂದರೆ ಗ್ಯಾಸ್. ಏನು ಪ್ರಾಬ್ಲಮ್ ಬಂದರೂ ಗ್ಯಾಸ್, ಗ್ಯಾಸ್ಟ್ರಿಕ್, ಗ್ಯಾಸ್ಟ್ರಿಕ್, ಗ್ಯಾಸ್ಟ್ರಿಕ್. ಬಟ್ ಎಲ್ಲದೂ ಒಂದೇ ಇರಲ್ಲ. ಪೇಷಂಟ್ಸು ಅವರಷ್ಟಕ್ಕೆ ಗ್ಯಾಸ್ ಅಂತ ಟ್ರೀಟ್ ಮಾಡಿಕೊಂಡು ಮಾಡಿಕೊಂಡು ಮಾಡಿಕೊಂಡು ಕೆಲವರೆಲ್ಲ ವರ್ಷಗಟ್ಟಲೆ ಅವರ ಏನು ಕಂಡೀಷನ್ ಇದೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡು ಬರ್ತಾರೆ. ಕನ್ಸಲ್ಟ್ ಮಾಡೋ ಬದಲು ಎಲ್ಲದಕ್ಕೂ ಒಂದೇ ಡಯಾಗ್ನೋಸಿಸ್ ಕೊಟ್ಬಿಡ್ತಾರೆ. ನಮ್ಮ ಫುಡ್, ತಿನ್ನುವ ಫುಡ್ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ತಿನ್ನುವ ಫುಡ್ಡಲ್ಲೇ ನಮ್ಮ ಎಲ್ಲ ಬೆಳವಣಿಗೆ ಆಗಲಿ, ನಮ್ಮ ಮನಸ್ಸಿನ ಶಾಂತಿ ಆಗಲಿ, ನಮ್ಮ ಗ್ರೋತ್ ಆಗಲಿ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಆಗಲಿ, ನಮಗೆ ಮುಂದೆ ಬರುವಂಥ ಕಾಯಿಲೆಯಿಂದ ಪ್ರೊಟೆಕ್ಷನ್ ಆಗಲಿ, ಹೀಲಿಂಗ್ ಆಗಲಿ, ಎಲ್ಲ ಆಗೋದು ನಮ್ಮ ತಿನ್ನುವ ಫುಡ್ಡಿಂದ. ಆ ಫುಡ್ಡಿನ ಈಗಿನ ಜನರೇಷನಲ್ಲಿ ಸ್ವಲ್ಪ ಬೇಜವಾಬ್ದಾರಿತನ ನಡೀತಾ ಉಂಟು. ಹಾಗಾಗಿ ಈ ಗಟ್ ಹೆಲ್ತ್ ಅನ್ನೋದು ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಪರಿಗಣಿಸಬೇಕಾಗ್ತದೆ.
0: ಎಸ್, ಖಂಡಿತ. ಸೊ ಒಂದು ಹಾಡಿದೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ. ಸೊ ಆದರೆ ಆ ಮಾಡಿದನ್ನೆಲ್ಲವನ್ನು ಕೂಡ ಹೊಟ್ಟೆಗೆ ಸುರಿಯೋದಲ್ಲ ಅಂತ ಅಲ್ವಾ? ಅದರಲ್ಲೂ ಕೂಡ ನಾವು ನೋಡ್ಕೊಳ್ಬೇಕು ಅನ್ನೋದು ಇವತ್ತಿನ ಈ ದಿನದ ಅಗತ್ಯ. ಡಾಕ್ಟರ್, ನಾನು ನಿಮ್ಮ ಹತ್ರ ಕೇಳೋದು, ನೀವು ಅನೇಕ ವರ್ಷಗಳಿಂದ, ಒಂದು 20 ವರ್ಷಗಳ ನಿಮಗೆ ಅನುಭವ ಇರ್ಬೋದು ಈ ವೈದ್ಯಕೀಯ ಸೇವೆಯಲ್ಲಿ, ನೀವು ಮೊದಲ ದಿನ ವೈದ್ಯಕೀಯ ವೃತ್ತಿಗೆ ಜಾಯಿನ್ ಆಗುವಾಗ ಇದ್ದಂಥ ಜನರ ಹೊಟ್ಟೆಯ ಸಮಸ್ಯೆಗಳಿಗೂ ಈಗಿನ ಕಾಲದಲ್ಲಿ 2026 ಹೊಟ್ಟೆಯ ಸಮಸ್ಯೆಗಳಿಗೂ ಬಹಳ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನಿಸುತ್ತೆ?
1: ಡೆಫಿನೆಟ್ಲಿ ತುಂಬಾ ವ್ಯತ್ಯಾಸ ಇದೆ. ಈಗಿನ ಜನರೇಷನ್ ಸೋ ಕಾಲ್ಡ್ ಏನಿದ್ದಾರೆ, ಅವರ ಫುಡ್ ಹ್ಯಾಬಿಟ್ಸ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಟೋಟಲಿ ಡಿಫ್ರೆಂಟ್ ಫ್ರಮ್ ಪ್ರೀವಿಯಸ್ ಜನರೇಷನ್. ನಮ್ಮ ಆ್ಯಕ್ಚುಲಿ ನಮ್ಮ ಸಿಸ್ಟಮ್ ರೆಡಿಯಾಗಿರೋದು ವರ್ಕಿಗೆ, ಇಟ್ ಈಸ್ ಎಕ್ಸಸೈಸ್ ರಿಲೇಟೆಡ್ ವರ್ಕ್. ಇವಾಗ ಏನಾಗಿದೆ, ಹೆಚ್ಚಿನ ಕೆಲಸ ಕೂತ್ಕೊಂಡು ಕೆಲಸ ಇರ್ತದೆ. ಸೊ ಎಕ್ಸಸೈಸ್ ಆ್ಯಕ್ಚುಲಿ ತುಂಬ ಕಡಿಮೆ ಆಗಿದೆ. ತುಂಬ ನೀವು ಪಾಪ್ಯುಲೇಷನ್ ನೋಡಿದರೆ ಒಂದು 100 ಜನರಲ್ಲಿ 50-60 ಜನರಿಗೆ ಒಂದು ಬೇಡವಾದ ಬೊಜ್ಜು ಇರ್ತದೆ, ಹೊಟ್ಟಿನ ಬೊಜ್ಜು. ಯಾಕೆಂದರೆ ಹೆಚ್ಚಿನವರೆಲ್ಲ ಈಗ ಆ ಎಕ್ಸೆಸಿವ್ ವರ್ಕಿಂಗ್ ಎಕ್ಸಸೈಸ್ ಪಾಪ್ಯುಲೇಷನ್ ಅಲ್ಲ, ಎಲ್ಲ ಸಿಟ್ಟಿಂಗ್ ಜಾಬ್ ಎಲ್ಲರಿಗೆ ಬೇಕಾಗೋದು ಅಂಥದ್ದೇ. ಮೋರ್ ಓವರ್ ಸಿಟ್ಟಿಂಗ್ ಜಾಬ್ ಅಂತ ಏನು ಕೆಲಸ ಮಾತ್ರ ಮಾಡೋದಲ್ಲ, ಅವರ ಡಯಟ್ ಸಹ ಚೇಂಜ್ ಆಗಿದೆ. ಟೈಮಿಗೆ ಡಯಟ್ ಆಗ್ತಿಲ್ಲ. ಮುಂಚೆ ಅವರು ಏನೇ ಇದ್ರು ಆ ಪರ್ಟಿಕ್ಯುಲರ್ ಟೈಮಿಗೆ ಬ್ರೇಕ್ ತಗೊಂಡು ಪರ್ಟಿಕ್ಯುಲರ್ ಟೈಮಿಗೆ ಫುಡ್ ಮಾಡಿ ಮುಗಿಸ್ತಾ ಇದ್ರು. ಆ್ಯಂಡ್ ಅವರ ತಿನ್ನುವ ಫುಡ್ ಸಹ ಮೋರ್ ಆಫ್ ಅನ್ಪ್ರೊಸೆಸ್ಡ್ ಫುಡ್ ಇತ್ತು, ಜಂಕ್ ಫುಡ್ ಥರ ಇರಲಿಲ್ಲ ಆವಾಗ. ಈಗೇನಾಗಿದೆ, ಎಲ್ಲ ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ಅಂದರೆ ಅದರ ಮಾಡುವ ಮೇಕಿಂಗ್ ಸಹ ಚೇಂಜ್ ಆಗಿದೆ, ಅದರ ಕಲರಿಂಗ್ ಚೇಂಜ್ ಆಗಿದೆ, ತಿನ್ನುವಂಥ ಪಾಪ್ಯುಲೇಷನ್ ಸಹ ಚೇಂಜ್ ಆಗಿದೆ. ಹೀಗಿರುವಾಗ ಅವರ ಈ ಲೈಫ್ ಸ್ಟೈಲ್ ಚೇಂಜ್ ಚೇಂಜ್ ಆಗಿದೆ, ಇದು ತುಂಬ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಪ್ಲಸ್ ಅವರ ಸ್ಲೀಪ್ ಆಗಲಿ, ಅವರ ಎಕ್ಸಸೈಸ್ ಆಗಲಿ, ಅವರ ವರ್ಕಿಂಗ್ ಪ್ಯಾಟರ್ನ್ ಆಗಲಿ, ಇದೆಲ್ಲದೂ ಸಹ ನಮ್ಮ ಗಟ್ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಮುಂಚೆ ಅವರು ಅವರ ಸಿಸ್ಟಮೇ ವೆರಿ ಲಿಮಿಟೆಡ್ ಇರ್ತಿತ್ತು, ಅವರು ತಿನ್ನುವಂಥ ಫುಡ್ಡು ಎಡಕ್ಯುಯೇಟ್ ಆಗಿ ಕರೆಕ್ಟ್ ಇತ್ತು, ಅವರು ಆ ಥರ ಕೆಲಸ ಮಾಡ್ತಿದ್ರು. ಈಗ ನಮ್ಮ ಎಕ್ಸೆಸಿವ್ ಫುಡ್ ಏನು ಉಳಿತದೆ ಕ್ಯಾಲರೀಸ್, ಸೋಕಾಲ್ಡ್ ಎಕ್ಸಸ್ ಕ್ಯಾಲರೀಸ್, ಅದು ನಮ್ಮ ಬೊಜ್ಜಾಗಲಿಕ್ಕೆ ಹೋಗ್ತಾ ಇದೆ. ಈಗ ನಾವು ಅದನ್ನು ಬರ್ನ್ ಮಾಡಲಿಕ್ಕೆ ಎಕ್ಸ್ಟ್ರಾ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈಗ.
0: ಓಕೆ, ಈ ಹೊಟ್ಟೆಯ ಆರೋಗ್ಯದ ಸಮಸ್ಯೆಗಳು ಯಾವಾಗದಿಂದ ಆರಂಭ ಆಗುತ್ತೆ? ಅಂದರೆ ಚಿಕ್ಕ ಮಗು ಜನಿಸಿದಾಗದಿಂದಲೇ ಆರಂಭ ಆಗ್ತದ? ಹೇಗೆ?
1: ಎಸ್, ಅದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರೆದು ಬ್ರೆಸ್ಟ್ ಫೀಡಿಂಗ್. ಮುಂಚೆ ನಮ್ಮ ನಮ್ಮ ಕರಿಕ್ಯುಲಮಲ್ಲಿ ಹೇಗಿದೆ, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ 6 ಮಂತ್ಸ್. ಅಂದರೆ 6 ತಿಂಗಳ ತನಕ ಬ್ರೆಸ್ಟ್ ಫೀಡಿಂಗ್ ಬಿಟ್ಟರೆ ಬೇರೆ ಏನನ್ನು ಕೊಡಬಾರ್ದಂತಿದೆ. ಬಟ್ ಈಗೇನಾಗಿದೆ, ಅರ್ಲಿ ವೀನಿಂಗ್ ಅಂತ ಮಾಡ್ತಾರೆ. ವೀನಿಂಗ್ ಅಂದರೆ ಬೇರೆ ಫುಡ್ಡಿಗೆ ಮಕ್ಕಳ ಗಟ್ಟನ್ನು ಎಕ್ಸ್ಪೋಸ್ ಮಾಡೋದು. ಈಗ 6 ಮಂತ್ಸ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟಾಗ ಅವರ ಗಟ್ ಹೆಲ್ತ್ ಏನಂತ ಹೇಳ್ತಾರೆ, ಅದು ತುಂಬ ಎನ್ಹಾನ್ಸ್ ಆಗುತ್ತೆ. ಯಾಕಂದರೆ ಇಮ್ಯುನಿಟಿ ಆಗಲಿ, ಅದರ ಅಬ್ಸಾರ್ಪ್ಷನ್ ಆಗಲಿ, ಎಲ್ಲದೂ ಸಹ ಒಳ್ಳೆ ಎನ್ಹಾನ್ಸ್ ಆಗ್ತದೆ. ಅವುಗಳಿಗೆ ಬೇಗ ಎಕ್ಸ್ಪೋಸ್ ಮಾಡೋದ್ರಿಂದ ಈ ಟಾಕ್ಸಿನಿಗೆ ಎಕ್ಸ್ಪೋಸ್ ಮಾಡಬೇಕಾಗ್ತದೆ, ಅವರ ಗಟ್ಟಲ್ಲಿ ತುಂಬ ಚೇಂಜಸ್ ಬರ್ಬೋದು. ಈಗ 3-4 ಮಂತ್ಸಿಗೆ ಮಕ್ಕಳಿಗೆ ರೆಗ್ಯುಲರ್ ಬೇರೆ ಫುಡ್ಡೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ರೆಕಮೆಂಡೆಡ್ ಪ್ರಕಾರ 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಇದೆ. ಸೊ ಹುಟ್ಟಿನ ಮಗುವಿನಿಂದಲೇ ಈ ಗಟ್ ಹೆಲ್ತ್ ಚೇಂಜಸ್ ಈಗ ಸ್ಟಾರ್ಟ್ ಆಗಿದೆ.
0: ಓಕೆ, ಇನ್ನು ಡಾಕ್ಟರ್, ನೇರವಾಗಿ ನಾವು ಇವತ್ತಿನ ವಿಷಯಕ್ಕೆ ಬರುವುದಾದರೆ, ಹೆಚ್ಚಾಗಿ ಈ ಹೊಟ್ಟೆಯ ಆರೋಗ್ಯ ಅಂತ ಹೇಳಿದರೆ ಹೆಚ್ಚಾಗಿ ಕಂಡು ಬರುವಂಥ ಪ್ರಮುಖ ಸಮಸ್ಯೆಗಳು ಯಾವುದೆಲ್ಲ ಅಂತ.
1: ಓಕೆ, ಸೊ ಗಟ್ ಹೆಲ್ತ್ ಅಂತ ಬಂದಾಗ ಅದರಲ್ಲಿ 2 ಪಾರ್ಟ್ ಬರ್ತದೆ. ಒಂದು ಅಪ್ಪರ್ GI ಪಾರ್ಟ್ ಅಂದರೆ ಹೊಟ್ಟೆಯ ಪಾರ್ಟ್ ಅಂದರೆ ಮೇಲಿನ ಪಾರ್ಟ್, ಇನ್ನೊಂದು ಕೆಳಗಡೆನ ಪಾರ್ಟ್ ಅಂದರೆ ಎಕ್ಸ್ಕ್ರೀಟಿವ್ ಪಾರ್ಟ್. ಈ ಅಪ್ಪರ್ GI ಪಾರ್ಟಲ್ಲಿ ಹೆಚ್ಚು ಬರೋದು ಪೇಷಂಟಿಗೆ ಈ ಬ್ಲೋಟಿಂಗ್ ಸೆನ್ಸೇಷನ್ನು, ಅಥವಾ ತಿನ್ನಲಿಕ್ಕೆ ಅಷ್ಟು ಮನಸ್ಸು ಬರದೇ ಇರೋದು, ಲಾಸ್ ಆಫ್ ಅಪೆಟೈಟ್ ಅಂತ ಹೇಳ್ತಾರೆ, ಅಥವಾ ತಿಂದ ಕೂಡಲೇ ಹೊಟ್ಟೆ ನೋವು ಬರೋದು, ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಅಥವಾ ವಾಮಿಟಿಂಗ್ ಆಗುವುದು, ಈ ಥರ ಅಪ್ಪರ್ GI ಸಿಂಪ್ಟಮ್ಸ್ ಅಂತ ಬರ್ತದೆ. ಇನ್ನೊಂದು ಲೋವರ್ GI ಸಿಂಪ್ಟಮ್ಸ್ ಅಂದರೆ ಈ ಫುಡ್ ಹೊರಗಡೆ ಹೋಗುವಂಥ ಪಾರ್ಟಲ್ಲಿ, ಇದರಲ್ಲಿ ಕಾನ್ಸ್ಟಿಪೇಷನ್ ಬರ್ತದೆ, ಡೈಯರಿಯಾ ಬರ್ತದೆ, ಅಥವಾ ಏನಾದರೂ ಬ್ಲೀಡಿಂಗ್ ಆಗೋದು, ಅಥವಾ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ದ ಮೋಷನ್, ಅಥವಾ ಏನಾದರೂ ಅದರಲ್ಲಿ ಕಲರ್ ಚೇಂಜ್ ಆಗೋದು, ಏನಾದರೂ ಆಗೋದು, ಆ ಥರದ್ದು ಆಗ್ತದೆ. ಇದು GI ಸಿಂಪ್ಟಮ್ಸ್. ಅದರ್ವೈಸ್ ಆಲ್ಸೋ ದೇರ್ ಆರ್ ಜನರಲ್ ಸಿಂಪ್ಟಮ್ಸ್, ಅಂದರೆ ಪೇಷಂಟಿಗೆ ಐದರ್ ಎಕ್ಸೆಸಿವ್ ವೆಯ್ಟ್ ಲಾಸ್ ಆಗೋದು, ಅಥವಾ ಪೇಷಂಟ್ ಫ್ರೀಕ್ವೆಂಟ್ಲಿ ಸಿಕ್ಕಾಗೋದು, ಅವರಿಗೆ ಯಾವತ್ತು ನೋಡಿದರೂ ಆಲಸ್ಯ ಇರೋದು, ಯಾವತ್ತು ನೋಡಿದರೂ ನಿದ್ದೆ ಮಾಡ್ತಿರ್ತಾರೆ, ಫಟಿಗೆಬಿಲಿಟಿ, ಈ ಥರದೆಲ್ಲ ಜನರಲ್ ಸಿಂಪ್ಟಮ್ಸ್ ಬರ್ತದೆ. ಸೊ ಇದನ್ನು ನಾವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ನೋಡಿದಾಗ ಒಂದು ಪಾರ್ಟ್ ಯಾವ ಸಿಸ್ಟಮ್ ಎಫೆಕ್ಟ್ ಆಗ್ತಿರ್ತ ನಮಗೆ ಅದರಲ್ಲಿ ಗೊತ್ತಾಗ್ತದೆ.
0: ಓಕೆ ಓಕೆ ಓಕೆ. ಸೊ ಕೇಳುಗರೆ, ನಾವು ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರ್ಬೋದು, ಖಂಡಿತವಾಗಿಯೂ ಕರೆಯನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲಿರುವಂಥ ಬೇರೆ ಬೇರೆ ಪ್ರಶ್ನೆಗಳನ್ನು ನೀವು ಕೂಡ ಕೇಳ್ಬೋದು ಅನ್ನೋದನ್ನು ಹೇಳ್ತಾ, ನೀವಾಗ್ತಾನೆ ಮಾತಾಡುವಾಗ ಹೇಳಿದರೆ ಹೊಟ್ಟೆಯ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದು ನಾವು ತೆಗೆದುಕೊಳ್ಳುವಂಥ ಆಹಾರ ಅಂತ. ಸೊ ಆಹಾರದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಅಂತ. ನೀವು ಏನು ಹೇಳ್ತೀರಿ ಡಾಕ್ಟರ್, ಒಂದು ವ್ಯಕ್ತಿಯ ರುಟೀನ್ನ ಬಗ್ಗೆ ಅಥವಾ ತೆಗೆದುಕೊಳ್ಳುವಂಥ ಆಹಾರಗಳ ಪದ್ಧತಿ, ಸೊ ಯಾವ ರೀತಿಯಲ್ಲಿ ಇದನ್ನು ನಾವು ಸರಿಯಾದಂಥ ಸಮತೋಲನ ರೀತಿಯಲ್ಲಿ ಇಟ್ಕೊಳ್ಬೋದು ಅಂತ ಹೇಳ್ತೀರಿ?
1: ಒಂದು ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ, ಒಂದು ಈಟ್ ಇನ್ ಟೈಮ್, ಟೈಮನ್ನು ಶೆಡ್ಯೂಲನ್ನು ಚೇಂಜ್ ಮಾಡಬೇಡಿ. ಯಾಕಂದರೆ ಸಪೋಸ್ ನೀವೀಗ ನಾಳೆ ಬೆಳಿಗ್ಗೆ ಏಳಬೇಕು, ನೀವು ಒಂದು ದಿವಸ ಅಲಾರಾಮ್ ಇಡ್ತೀರಾ, 6 o'clock ಏಳಬೇಕು, 6 o'clock ಅಲಾರಾಮ್ ಇಡ್ತೀರಾ, ನೀವು ಅಲಾರಾಮಿಂದ ಎದ್ದೇಳ್ತೀರ. ಸೆಕೆಂಡ್ ಡೇ ಸಹ ಅಲಾರಾಮ್ ಇಡ್ತೀರ. ಥರ್ಡ್ ಡೇಗೆ ನೀವು ಅಲಾರಾಮ್ ಇಡುವಂಥ ಪರಿಸ್ಥಿತಿ ಇರಲ್ಲ. ಯಾಕಂದ್ರೆ ನಿಮ್ಮ ಸಿಸ್ಟಮ್ ಆಟೋಮ್ಯಾಟಿಕಲಿ ಡಿಟೆಕ್ಟ್ ಮಾಡುತ್ತೆ ದಟ್ ನಿಮಗೆ 6 ಗಂಟೆಗೆ ಎದ್ದೇಳ್ಬೇಕಂತ. ವಿದೌಟ್ ಅಲಾರ್ಮ್ ನೀವು ಏಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದೇ ತರ ನಮ್ಮ ಗಟ್ ಸಹ ನಾವು ತಿನ್ನುವ ಟೈಮನ್ನು ಅದು ನೋಟ್ ಡೌನ್ ಮಾಡ್ಕೊಳ್ತದೆ. ಸಪೋಸ್ ನೀವು ಬೆಳಿಗ್ಗೆ 8 o'clock ತಿಂತಿದ್ದೀರಾ, ನೆಕ್ಸ್ಟ್ ಡೇನು 8 o'clock ತಿಂತಿದ್ದೀರಾ, ಥರ್ಡ್ ಡೇ ಆಟೋಮ್ಯಾಟಿಕಲಿ ಸಿಸ್ಟಮ್ ರೆಡಿಯಾಗಿ ಬಿಡ್ತದೆ. ಅಂದರೆ ನೀವು ಇಷ್ಟೇ ಟೈಮಿಗೆ ತಿಂತೀರಂತ. ನಾವು ಆ ಟೈಮಿಗೆ ತಿನ್ನದಿದ್ದರೆ ಆವಾಗ ಆ ಸಿಸ್ಟಮ್ ಆಲ್ರೆಡಿ ರೆಡಿಯಾಗಿದ್ದು ಅದು ಓವರ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಅದು ಪರಿಣಾಮ ಬೀರ್ತದೆ. ಸೊ ಆಲ್ವೇಸ್ ಈಟ್ ಇನ್ ಟೈಮ್, ಯಾಕಂದರೆ ಬಾಡಿ ಶೆಡ್ಯೂಲೇ ಆ ಥರ ಇರ್ತದೆ. ಅದನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಡೋಂಟ್ ಓವರ್ ಈಟ್, ತುಂಬಾನೇ ತಿನ್ನಬಾರ್ದು. ನಮಗೆ ಏನು ಬೇಕು ಅದನ್ನು ತಿನ್ನಬೇಕು. ನಮ್ಮ ತಿನ್ನುವ ಆಹಾರ ಪದಾರ್ಥದಲ್ಲಿ ಮೂರು ಮೇನ್ ಕಾಂಪೋನೆಂಟ್ ಇರ್ತದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್. ಎಲ್ಲದೂ ಬಾಡಿಗೆ ರಿಕ್ವೈರ್ಮೆಂಟ್ ಇದೆ, ಎಲ್ಲದಕ್ಕೂ ಅದರದೇ ಆದ ಫಂಕ್ಷನಾಲಿಟಿ ಇದೆ. ಯಾವುದನ್ನು ಎಕ್ಸೆಸ್ ಮಾಡ್ಲಿಕ್ಕೆ ಹೋಗ್ತೇವೆ ಆವಾಗ ಇಲ್ಲಿ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಸೊ ಈಟ್ ಎಟ್ ದ ರೈಟ್ ಪೋರ್ಷನ್. ಮತ್ತು ಎವ್ರಿಬಡಿ ಏನಿದೆ ಅವರಿಗೊಂದು ಸರ್ಟನ್ ಕ್ಯಾಲರಿ ರಿಕ್ವೈರ್ಮೆಂಟ್ ಅಂತ ಇರ್ತದೆ. ನಮ್ಮ ಒಂದು ಬಾಡಿಗೆ, ನಾವೀಗೊಂದು 70 kg ಆದರೆ 70 kg ಎಷ್ಟು ಕ್ಯಾಲರೀಸ್ ಬೇಕು ಅಂತ ಡೈಲಿ ರಿಕ್ವೈರ್ಮೆಂಟ್ ಇರ್ತದೆ. ಆ ಟಾರ್ಗೆಟನ್ನು ರೀಚ್ ಆಗ್ಲಿಕ್ಕೆ ನೋಡಬೇಕು. ಅದಕ್ಕಿಂತ ಎಕ್ಸೆಸ್ ಆದರೆ ಅದು ಆ ಎಕ್ಸೆಸ್ ಫುಡ್ಡನ್ನು ಸ್ಟೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಯಾವಾಗ ಸ್ಟೋರ್ ಆಗ್ತಾ ಆಗ್ತಾ ಹೋಗ್ತದಲ್ಲ ಆವಾಗ ಈ ಇಲ್ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಈಟ್ ರೈಟ್ ಇನ್ ಟೈಮ್, ಈಟ್ ರೈಟ್ ಫುಡ್, ಈಟ್ ರೈಟ್ ಅಮೌಂಟ್, ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಫುಡ್ ಏನು ತಿಂದದಿದೆ, ನಾವು ತಿನ್ನುವ ಫುಡ್ಗೆ ಸಮ್ ಪರ್ಪಸ್ ಇದೆ, ಅಂದರೆ ಇಟ್ ಹ್ಯಾಸ್ ಟು ಬಿ ಯೂಸ್ಡ್. ನಮ್ಮ ಬಾಡಿಯಲ್ಲಿ ಮೆಟಬಲಿಸಮ್ ಅಂತ ಆಗ್ತದೆ, ಅದು ನಮ್ಮ ಗ್ರೋತಿಗೆ, ನಮ್ಮ ಇಮ್ಯುನಿಟಿಗೆ, ಮತ್ತು ನಮ್ಮ ಬೇರೆ ಬೇರೆ ಇದಕ್ಕೆ ಫೈಟ್ ಮಾಡಲಿಕ್ಕೆ ಬೇಕು. ಅದರ್ವೈಸ್ ಮೇಯ್ನ್ಲಿ ಅದು ಎನರ್ಜಿಗೆ ಬೇಕಾಗ್ತದೆ. ಏನು ಎನರ್ಜಿ ಆಗ್ತದೆ ಅದು ನಮ್ಮನ್ನು ಆಕ್ಟಿವ್ ಆಗಿಡ್ತದೆ. ನಾವು ತಿಂದು ಬಂದಿಲ್ಲ ಅಂತಂದ್ರೆ ಇವತ್ತು ನಾವು ಬೆಳಿಗ್ಗೆ ಇದು ಪಾಡ್ಕಾಸ್ಟ್ ಮಾಡುವಾಗಲೂ ನಮಗೆ ಕಷ್ಟ ಆಗ್ಬೋದು, ಯಾಕಂದರೆ ಇಟ್ ಹ್ಯಾಸ್ ಡೈರೆಕ್ಟ್ ಎಫೆಕ್ಟ್ ವಿತ್ ದ ಬ್ರೈನ್ ಹೆಲ್ತ್. ಸೊ ಅದು ಸಹ ಎಫೆಕ್ಟ್ ಆಗ್ತದೆ. ಥರ್ಡ್ಲಿ ಈ ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಈ ಫಿಸಿಕಲ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಕೆಲಸ ಈಗ ಫಿಸಿಕಲ್ ಎಕ್ಸಸೈಸ್ ಇರಲ್ಲ ತುಂಬ ಕೆಲಸ. ಸೊ ನಾವು ತಿಂದ ಫುಡ್ ಸ್ಟೋರ್ ಆಗ್ತಾ ಹೋಗ್ತದೆ, ಬಾಡಿ ಎಣಿಸ್ತದೆ ಏನಂದ್ರೆ ನಾವು ತಿನ್ನುವ ಫುಡ್ ಯೂಸ್ ಆಗ್ತದಂತ, ಅದು ಸ್ಟೋರ್ ಆಗ್ಲಿಕ್ಕೆ ಹೆಚ್ಚು ಯೂಸ್ ಆಗ್ತದೆ, ಅದು ತುಂಬ ಪರಿಣಾಮ ಬೀಳ್ತದೆ. ಸೊ ಅದರ್ ಫ್ಯಾಕ್ಟರ್ಸ್ ತಗೊಂಡ್ರೆ ಸ್ಲೀಪ್, ಈಗ ಸ್ಲೀಪ್ ಅಂದ್ರೆ ತಿಂದ ಕೂಡಲೇ ಸ್ಲೀಪ್ ಆಗ ಮಲಗ್ಲಿಕ್ಕೆ ಹೋಗುದಲ್ಲ. ಅದು ತಿನ್ನುವ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ನ ಅಂಶ ಜಾಸ್ತಿ ಇದ್ದರೆ ಬ್ರೈನ್ ಇಸ್ ಸೋಲಿ ಡಿಪೆಂಡೆಂಟ್ ಆನ್ ಶುಗರ್. ಯಾವಾಗ ಅದಕ್ಕೆ ಓವರ್ ಶುಗರ್ ಫ್ಲೋ ಆಗ್ತದೆ ಬ್ರೈನ್ ಸಡನ್ ಒಂದ್ಸಲ ನಿದ್ದೆಗೆ ಹೋಗಿಬಿಡ್ತದೆ. ಇದು ನಿದ್ದೆ ಬರುವ ಕಾಮನ್, ಯಾಕಂದರೆ ಓವರ್ ಶುಗರ್ ತಿಂದಾಗ ಅದು ಒಳ್ಳೆದಂತಲ್ಲ. ಯು ಶುಡ್ ಈಟ್ ದ ರೈಟ್ ಅಮೌಂಟ್. ನಿದ್ದೆ ಮಾಡಲಿಕ್ಕಂತೇ ಒಂದು ಟೈಮ್ ಇದೆ, ಆ ಟೈಮಲ್ಲಿ ನಿದ್ದೆ ಬರ್ತದೆ. ನಾವು ರೈಟ್ ಫುಡ್ಡನ್ನು ರೈಟ್ ಟೈಮಲ್ಲಿ ತಿಂದರೆ ಈ ಥರ ನಿದ್ದೆ ಬರೋದು ಸಹ ತಪ್ತದೆ.
0: ಓಕೆ ಓಕೆ ಓಕೆ. ಇನ್ನು ಈ ಫುಡ್ನ ಬಗ್ಗೆ ಮಾತಾಡುವಾಗ, ಈ ಜಂಕ್ ಫುಡ್ಗಳು ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಒಂದು ದಾರಿಯಲ್ಲಿ ಹೋದರೆ ಒಂದು ಅಲ್ಲಲ್ಲೇ ಅಲ್ಲಲ್ಲಿ ಎಲ್ಲ ಫುಡ್ಗಳು ನಮಗೆ ಸಿಗ್ತದೆ. ಅದಕ್ಕಿಂತಲೂ ನಾವು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಪ್ರಚಾರ ಆಗ್ತಿರೋದು ಯಾವುದು ಅಂತ ಹೇಳಿದರೆ ಅದು ಫುಡ್ಗಳು, ಎಲ್ಲಿ ಹೋಟೆಲ್ಸ್ ಇದೆ, ಯಾವ ಫುಡ್ ಇದೆ. ಸೊ ಒಟ್ಟಿನಲ್ಲಿ ಇವತ್ತಿನ ಕಾಲಕ್ಕೆ ಆಹಾರ ಅನ್ನುವಂಥದ್ದು ಬಹಳ ದೊಡ್ಡ ಏನು ಕಷ್ಟದ ದಿನಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಹೇಳುವುದಾದರೆ, ಯುವ ಜನತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾತಾಡೋದಾದರೆ, ಹೇಗೆ ತುಂಬ ಯೂತ್ಸ್ ಬರ್ತಾರೆ ಹೊಟ್ಟೆಯ ಸಮಸ್ಯೆ ಇಟ್ಕೊಂಡು ನೀವು ಮಾತ್ರ?
1: ಆ್ಯಕ್ಚುಲಿ ವಾಟ್ ಈಸ್ ಗುಡ್ ಫಾರ್ ಐಸ್, ಗ್ರೇಟ್ ಫಾರ್ ಟಂಗ್, ಬ್ಯಾಡ್ ಫಾರ್
0: ಹೆಲ್ತ್. ಓಕೆ
1: ಓಕೆ ಓಕೆ. ಯಾವುದು ಚೆನ್ನಾಗಿ ಕಾಣ್ತದೆ ಕಣ್ಣಿಗೆ, ಯಾವುದು ಬಾಯಿಗೆ ತುಂಬ ರುಚಿ ಬರ್ತದೆ, ಅದು ದೇಹಕ್ಕೆ ಒಳ್ಳೆಯದಲ್ಲ. ಯಾವುದು ಚೆನ್ನಾಗಿ ಕಾಣುದಿಲ್ಲ, ಯಾವುದು ಬ್ಯಾಡ್ ಟೇಸ್ಟ್ ಇರ್ತದೆ, ಬ್ಯಾಡ್ ಟೇಸ್ಟ್ ಅಂದ್ರೆ ಟೇಸ್ಟ್ಲೆಸ್, ಅದು ಗುಡ್ ಫಾರ್ ಹೆಲ್ತ್. ಬಟ್ ನಮ್ಮ ಜನತೆ ಯಾವುದಕ್ಕೆ ಅಟ್ರಾಕ್ಟ್ ಆಗ್ತದೆ, ಯಾವುದು ಕಲರ್ಫುಲ್ ಇರ್ತದೆ, ಯಾವುದು ಬಾಯಿಗೆ ಒಳ್ಳೆ ಖುಷಿ ಕೊಡ್ತದೆ ಅಂತದಕ್ಕೆ ಹೋಗ್ತಾರೆ. ಅದರ ಪ್ರಿಪರೇಷನ್ ಸಹ ಹಾಗೆ ಇರ್ತದೆ. ಅದು ನಮಗೆ ಒಂದು ವೈಟ್ ಕಾಣುವಂತ, ನೀಟ್ ಕಾಣುವಂತ ಫುಡ್ ನಮಗೆ ಅಟ್ರಾಕ್ಟ್ ಮಾಡೋದಿಲ್ಲ, ಆಯ್ತಾ? ಅದರ ಇಲ್ಲಿ ಎಫೆಕ್ಟ್ ಇರ್ತದೆ. ಮತ್ತು ಈಗಿನ ಫುಡ್ಡಲ್ಲಿ ಮೆಜಾರಿಟಿ ಆಫ್ ದ ಫುಡ್, ಅದರಲ್ಲಿ ಪ್ರೊಸೆಸ್ಡ್ ಫುಡ್, ಅನ್ಪ್ರೊಸೆಸ್ಡ್ ಫುಡ್ ಅಂತ ಬರ್ತದೆ. ಈ ಪ್ರೊಸೆಸ್ಡ್ ಫುಡ್ ಅಂದರೆ ವಿಚ್ ಕ್ಯಾರೀಸ್ ದ ನ್ಯಾಚುರಲ್ ಟೇಸ್ಟ್ ಆ್ಯಂಡ್ ದ ನ್ಯಾಚುರಲ್ ಎಲಿಮೆಂಟ್ಸ್. ಅದು ಅದರ ಏನು ನ್ಯಾಚುರಲ್ ಟೇಸ್ಟ್ ಇದೆ ಅದೇ ಇರ್ತದೆ. ಈ ಪ್ರೊಸೆಸ್ಡ್ ಫುಡ್ ಏನಂತ ಹೇಳ್ತಾರೆ, ಅಥವಾ ವಿಚ್ ಆ್ಯಕ್ಚುಲಿ ಟೇಸ್ಟ್ ವೆರಿ ಗುಡ್, ಇಟ್ ಈಸ್ ಮೋರ್ ಆಫ್ ಶುಗರ್ ಆ್ಯಂಡ್ ಫ್ಯಾಟ್, ಅಂಥದ್ದೇ ಫುಡ್ ಇರ್ತದೆ. ನಮ್ಮ ಬಾಯಿಗೆ ತಿನ್ನುವ ಏನಾದರೂ ಬಾಯಿಗೆ ಖುಷಿ ಆದರೆ ಅದರಲ್ಲಿ ಸಕ್ಕರೆ ಇದೆ ಅಂತ ಅರ್ಥ. ನಾವು ಇನ್ಫ್ಯಾಕ್ಟ್ ಅದನ್ನು ತಿನ್ನುವ ಬದಲು ತಿಂತಾ ಇರೋದು ಸಕ್ಕರೆ, ಶುಗರ್. ಈವನ್ ಇಫ್ ಯು ಟೇಕ್ ದ ಚಾಕ್ಲೇಟ್ ಆಲ್ಸೋ, ಹೆಚ್ಚು ಜನ ಏನು ಸಿಗದಿದ್ರೆ ಚಾಕ್ಲೇಟ್, ಅದೊಂದು ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ಏನಾದರೂ ಕೊಡೋದಿದ್ರೆ ಚಾಕ್ಲೇಟ್ ಕೊಡೋದು. ಚಾಕ್ಲೇಟಲ್ಲಿ ಈ ರೆಕಮೆಂಡೆಡ್ ಒಂದು ಸರ್ಟನ್ ಕ್ವಾಂಟಿಟಿ ಆಫ್ ಶುಗರ್ ಅಂತ ಇರಬೇಕಂತಿದೆ, ಬಟ್ ಅವರು ಚಾಕ್ಲೇಟ್ ಅಮೌಂಟ್ ಕಡಿಮೆ ಮಾಡಿ ಶುಗರೇ ಜಾಸ್ತಿ ಮಾಡಿದ್ದಾರೆ. ದಟ್ಸ್ ವೈ ಆಲ್ವೇಸ್ ಚಾಕ್ಲೇಟ್ ಟೇಸ್ಟ್ ಗುಡ್, ರಿಯಲ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಡಸಂಟ್ ಟೇಕ್ ಗುಡ್. ಸೊ ಆ ಥರ ಬರ್ತದೆ. ಸೆಕೆಂಡ್ಲಿ ಈ ಅವೈಲೇಬಿಲಿಟಿ, ಈಗ ಈ ಪ್ರಿಪರೇಷನ್ ಆಫ್ ದ ಜಂಕ್ ಫುಡ್ ಇದೆಲ್ಲ ಈಸಿ, ಆ್ಯಂಡ್ ಯೂತ್ ಆಲ್ಸೋ ಅವರಿಗೆ ಅಂಥದ್ದೇ ಫುಡ್ ಅಟ್ರಾಕ್ಟ್ ಆಗೋದು. ಎಲ್ಲ ಕಡೆ ನಿಮಗೆ ಹೋದರೆ ಒಂದು 10 shops ಏಳೆಂಟು ಶಾಪು ಜಂಕ್ ಫುಡ್ ಶಾಪೇ ಸಿಗ್ತದೆ ಎಲ್ಲ ಕಡೆಗೆ. ಈಸಿ ಇನ್ಸ್ಟಾಲೇಷನ್, ಈಸಿ ಪ್ರಿಪರೇಷನ್, ಈಸಿ ಮೇಕಿಂಗ್, ಎಲ್ಲದೂ ಈಸಿ. ಅವರ ಟಾರ್ಗೆಟ್ ಪಾಪ್ಯುಲೇಷನ್ ಸಹ ಯೂತೇ ಆಗಿರ್ತಾರೆ. ಯಾಕಂದರೆ ಯೂತಿಗೆ ಒಂದು ಇಟ್ಸ್ ಅವೈಲೇಬಲ್ ಚೀಪ್, ಅದರ ರೇಟ್ ಕಡಿಮೆ ಇರ್ತದೆ. ಗುಡ್ ಫುಡ್ ಇದು ರೇಟ್ ಜಾಸ್ತಿ ಇರ್ತದೆ. ಜನರ ಹತ್ರ ಆ ಟೈಮಲ್ಲಿ ಹಣ ಎಲ್ಲ ಇರಲ್ಲ, ಪೇರೆಂಟ್ಸ್ ಎಲ್ಲ ಅಷ್ಟು ಹಣ ಕೊಡಲ್ಲ, ದೇ ವಿಲ್ ನಾಟ್ ಇನ್ವೆಸ್ಟ್. ಅವ್ರೇನು ಮಾಡ್ತಾರೆ, ಆ ಚಿಕ್ಕ ಇದರಲ್ಲಿ ಏನು ಕೊಡ್ಲಿಕ್ಕಾಗ್ತದೆ, ಏನು ತಗೊಳ್ಳಿಕ್ಕಾಗ್ತದೆ, ಅದನ್ನು ಹೋಗಿ ಅವರು ಟಾರ್ಗೆಟ್ ಆಗಿ ತಿಂತಾರೆ. ಅದನ್ನೇ ಹಾಗೆ ಆ ಟೈಮಲ್ಲಿ ತಿಂದು ತಿಂದು ತಿಂದು ತಿಂದು ಅದರ ಇಲ್ ಇಫೆಕ್ಟ್ಸ್ ಆ ಟೈಮಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಯಂಗ್ಸ್ಟರ್ ಅಲ್ಲಿ ಅವರ ಇಮ್ಯುನಿಟಿ ಪವರ್, ಹೀಲಿಂಗ್ ಪವರ್ ಅಲ್ಲಿ ಚೆನ್ನಾಗಿರ್ತದೆ, ಎಲ್ಲದೂ ಫೈಟ್ ಮಾಡ್ತದೆ. ಯಾವಾಗ ಏಜ್ ಆಗ್ತಾ ಬರ್ತದಲ್ಲ, ಯಾವಾಗ ಇಂಜಿನ್ ಓಲ್ಡ್ ಆಗ್ತದಲ್ಲ, ಆವಾಗ ಮಾಡ್ಕೊ ಬಂದಿರೋ ಎಲ್ಲ ಇಫೆಕ್ಟ್ಸ್ ಆವಾಗ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಫುಡ್ ಆ ಟೈಮಲ್ಲಿ ಯಾರು ಕಂಟ್ರೋಲ್ ಇರ್ತಾರೆ, ಯಾರು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರ್ತಾರೆ, ಅವರ ನೆಕ್ಸ್ಟ್ ಜನರೇಷನ್. ಜನರಲಿ ಈ ಇಲ್ ಇಫೆಕ್ಟ್ ಸ್ಟಾರ್ಟ್ ಆಗಿದೆ 40 ಇಯರ್ಸ್ ನಂತರ. ಸೊ ಆವಾಗ ಅವರ ಪಾಸ್ಟ್ ಏನಿದೆ ಅದು ಇಂಪ್ಯಾಕ್ಟ್ ಮಾಡ್ತದೆ. ಸೊ ಈ ಫುಡ್ ಅಲ್ಲಿ ತುಂಬಾ ಅದರಲ್ಲಿ ಸ್ವಲ್ಪ ಕೇರ್ ತಗೊಳ್ಳುವಂತ ಅಗತ್ಯ ಇದೆ.
0: ಅಗತ್ಯ ಇದೆ ಅಂತ ಇನ್ನು ಡಾಕ್ಟ್ರೆ, ನಾವು ಹೆಚ್ಚಾಗಿ ಏನಾದರೂ ಹೊಟ್ಟೆಯಲ್ಲಿ ಯಾಕಂತ ಹೇಳಿದ್ವಿ, ಏನು ಸಮಸ್ಯೆ ಬಂದರೂ ಕೂಡ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ ಅಂತ ಹೇಳ್ಬಿಡ್ತೇವೆ, ಯಾವ ಸಮಯದಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಆಗೋದು ತುಂಬ ಅಗತ್ಯ ಅಂತ ನೀವು ಹೇಳ್ತೀರಿ?
1: ಯಾವಾಗ ಅವರ ಸಿಂಪ್ಟಮ್ಸ್ ಒಂದು ಎರಡು ದಿನದಲ್ಲಿ ರಿಸಾಲ್ವ್ ಆಗೋದಿಲ್ಲವೋ, ಅಥವಾ ಸಿಂಪ್ಟಮ್ಸ್ ಯಾವಾಗ ಪರ್ಸಿಸ್ಟೆಂಟ್ ಇರ್ತದೋ, ಅಥವಾ ಪ್ರೋಗ್ರೆಸಿವ್ ಅಂದರೆ ಯಾವಾಗ ಜಾಸ್ತಿ ಆಗ್ತಿರ್ತದೆ, ಅಥವಾ ಅದರಿಂದ ಇನ್ನೊಂದು ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ. ಸಪೋಸ್ ಈಗ ಗ್ಯಾಸ್ಟ್ರಿಕ್ ಅಂತ ಹೇಳಿದಾಗ ಹೊಟ್ಟೆಯಲ್ಲಿ ಒಂಥರ ಉಬ್ಬು ಥರ ಆಗೋದು, ನೋವು ಥರ ಬರೋದು ಬರ್ತದೆ. ಆ ನೋವು ಗ್ಯಾಸ್ಟ್ರಿಕ್ಕಿನ ಟ್ಯಾಬ್ಲೆಟ್ ಅವ್ರು ಹೋಗಿ ತಗೊಂಡು ಬರ್ತಾರೆ, ತಗೊಂಡ್ರೆ ಸಹ ಕಡಿಮೆ ಆಗದಿದ್ದರೆ ದೆನ್ ಸಮಥಿಂಗ್ ಎಲ್ಸ್ ಇಸ್ ಸೇರ್, ಅದನ್ನು ನಾವು ಹುಡುಕಬೇಕಾಗ್ತದೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಲ್ಲ, ಒಂದು ಟ್ಯಾಬ್ಲೆಟ್ ತಗೊಂಡಾಗ ಅದೇನು ಮ್ಯಾಜಿಕ್ ಡ್ರಗ್ ಅಲ್ಲ, ಎಲ್ಲದೂ ಸರಿಯಾಗುವ ಹಾಗೆ. ಅದಕ್ಕೆ ಸಹ ಸರ್ಟನ್ ಕೋರ್ಸ್ ಇದೆ, ಅದನ್ನು ತಗೊಳ್ಳುವಂಥ ರೀತಿ ಇದೆ. ಈಗ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಏನಂದರೆ ಅವರು ಸೆಲ್ಫ್ ಡಾಕ್ಟರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನೋ ಅವರದೇ ಒಂದು ಡಿಸೀಸ್ ಆಗ್ತಾರೆ. ಆದರೆ ಎಲ್ಲಾದರೂ ಗೂಗಲಲ್ಲಿ ಹಾಕಿದರೆ ಅವರ ಸಿಂಪ್ಟಮನ್ನು, ಫಸ್ಟ್ ಡಯಾಗ್ನೋಸಿಸ್ ಕ್ಯಾನ್ಸರ್ ಅಂತ ಕೊಡ್ತದೆ, ಅವಾಗ ಓಡಿ ಬರ್ತಾರೆ. ಬಟ್ ಇಟ್ ಈಸ್ ನಾಟ್ ಸೋ, ಹೆಚ್ಚಿನದೆಲ್ಲ ಮೈನರ್ ಸಿಂಪ್ಟಮ್ಸ್ ಇರ್ತದೆ. ಬಟ್ ಏನು ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ, ಇಟ್ ಮೈಟ್ ಬಿ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಮೇಜರ್ ಪ್ರಾಬ್ಲಮ್. ಸೊ ಅದನ್ನು ಆವಾಗಲೇ ಸರಿ ಮಾಡಿಕೊಂಡ್ರೆ ಆವಾಗ ಮುಂದೆ ಬರುವಂಥ ದೊಡ್ಡ ಪ್ರಾಬ್ಲಮನ್ನು ಸಹ ಕಡಿಮೆ ಮಾಡ್ಬೋದು. ಆ ಸಿಂಪ್ಟಮ್ಸ್ ಏನೇ ಆಗಲಿ, ಎಸ್ಪೆಷಲಿ ಡಾಕ್ಟರ್ಸ್ ಹತ್ರ ಯಾಕೆ ಬರ್ತಾರೆ ಪೇಷಂಟ್ಸ್ ಅಂದರೆ, ಒನ್ ಮೇನ್ ಸಿಂಪ್ಟಮ್ ಈಸ್ ಪೇನ್. ಪೇನ್ ಬರದಿದ್ರೆ ಬರಲ್ಲ, ಬೇರೆ ಎಲ್ಲ ಸಿಂಪ್ಟಮ್ಸಿಗೆ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಯಾವಾಗ ಪೇನ್ ಬಂದು ಕಡಿಮೆ ಆಗೋದಿಲ್ಲಲ್ಲ ಆವಾಗ ಬರ್ತಾರೆ. ಈ ಸಪೋಸ್ ಈಗ ಪೇನ್ ಹೊಟ್ಟೆಯಲ್ಲಿ ಪೇನ್ ಸ್ಟಾರ್ಟ್ ಆಯ್ತು ಅಂತ, ಪೇನ್ ಸ್ಟಾರ್ಟ್ ಆಗೋದು ಗ್ಯಾಸ್ಟ್ರಿಕ್ಕಿಂದ ಪೇನ್ ಸ್ಟಾರ್ಟ್ ಆಗ್ಬೋದು, ಬೇರೆ ಕಾರಣದಿಂದ ಪೇನ್ ಸ್ಟಾರ್ಟ್ ಆಗ್ಬೋದು. ಅದರಲ್ಲಿ ಒಂದು ಕ್ಯಾಚ್ ಇದೆ, ಸಪೋಸ್ ಅವರು ಪೇನ್ ಸ್ಟಾರ್ಟ್ ಆಗಿದೆ ಅಂತ ಪೇನ್ ಕಿಲ್ಲರ್ ತಗೊಂಡ್ರು, ಪೇನ್ ಕಿಲ್ಲರ್ ಇದ್ರೆ ಎಲ್ಲಾದರೂ ಗ್ಯಾಸ್ಟ್ರಿಕ್ಕಿಂದ ಪೇನ್ ಕಿಲ್ಲರ್ ತಗೊಂಡ್ರೆ ಪೇನ್ ಇನ್ನೂ ಜಾಸ್ತಿ ಆಗ್ತದೆ, ಯಾಕಂದರೆ ಪೇನ್ ಕಿಲ್ಲರ್ಸ್ ಇಟ್ ವಿಲ್ ಎಲಿವೇಟ್ ದ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್. ಸೊ ಆ ಥರ ಆಗ್ತದೆ. ಸೊ ಏನೇ ಸಿಂಪ್ಟಮ್ಸ್ ಇದ್ರೆ, ಇಫ್ ಇಟ್ ಡಸನ್ ಗೆಟ್ ರಿಸಾಲ್ವ್ ಇನ್ 1 or 2 days, ಯು ಬೆಟರ್ ಕನ್ಸಲ್ಟ್ ಆ್ಯಂಡ್ ಗೆಟ್ ದ ಅಡೆಕ್ವೇಟ್ ಟ್ರೀಟ್ಮೆಂಟ್.
0: ಓಕೆ ಓಕೆ ಓಕೆ. ನಾವೇ ವೈದ್ಯರಾಗೋದಕ್ಕಿಂತ ವೈದ್ಯರ ಬರೀ ಹೋಳಿಗೆ ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಿರೋದು. ಇನ್ನು ನಾವು ಎಲ್ಲರೂ ಕೂಡ ಒಂದಿಷ್ಟು ವೆಜಿಟೇರಿಯನ್ಸ್ ಇದ್ದೇವೆ, ಒಂದಿಷ್ಟು ನಾನ್ ವೆಜಿಟೇರಿಯನ್ಸ್ ಇದ್ದೇವೆ, ಹೀಗೇನಾದರೂ ಇದೆಯಾ ವೆಜ್ ತಿನ್ನುವವರ ಹೊಟ್ಟೆ ಆರೋಗ್ಯ ಕಡಿಮೆ ಹಾಳಾಗೋದು ಅಥವಾ ಆ ರೀತಿಯಲ್ಲಿ ಏನಾದರೂ ಏನಿಲ್ಲ?
1: ಡಯಟ್ ಆಕ್ಚುಲಿ ನೀವು ಕಾಡಿಗೆ ಹೋದ್ರೂ ಸಹ ವೆಜಿಟೇರಿಯನ್ಸ್ ಇದ್ದಾರೆ, ನಾನ್ ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಇಬ್ರು ಬದುಕ್ತಾರೆ, ಇಬ್ರು ಹೆಲ್ದಿಯಾಗಿ ಬದುಕ್ತಾರೆ, ಇಬ್ರು ಅನ್ಹೆಲ್ದಿಯಾಗಿ ಬದುಕಬಹುದು. ಸೊ ಅದು ಅಷ್ಟು ಮ್ಯಾಟರ್ ಆಗುದಿಲ್ಲ. ಬಟ್ ರಿಲೇಟಿವ್ಲಿ ಏನಂದ್ರೆ, ನಮ್ಮ ಈಗ ವೆಜಿಟೇರಿಯನ್ ಫುಡ್ ಅಲ್ಲಿ ಈಗ ನ್ಯಾಚುರಲ್ ಆಗಿ ಸಿಗುವಂತ ಎಲಿಮೆಂಟ್ಸ್ ಜಾಸ್ತಿ ಇರ್ತದೆ, ಹಾಗಾಗಿ ಅದು ಚೆನ್ನಾಗಿ ಅಂತ. ಬಟ್ ಅದರಲ್ಲಿ ಸಹ ಪ್ರೊಸೆಸ್ಡ್ ಫುಡ್ ಎಲ್ಲ ಬಂದಿದೆ ಈಗ. ಈಗ ಕಟ್ ಫ್ರೂಟ್ಸ್, ಕಟ್ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ಡ್ ಎಲ್ಲ ಸಿಗ್ತದೆ, ಅದರಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ, ಅಥವಾ ಏನಾದರೂ ಎಮಲ್ಸಿಫೈರ್ ಆ್ಯಡ್ ಮಾಡ್ತೀವಿ, ಇದೆಲ್ಲ ನಮ್ಮ ಹೆಲ್ತಿಗೆ ಎಫೆಕ್ಟ್ ಮಾಡ್ತದೆ. ಈ ಒಂದು ಈಸ್ ವೆಜಿಟೇರಿಯನ್ ಫುಡ್, ಬಟ್ ಸ್ಟಿಲ್ ಇಟ್ ಕ್ಯಾನ್ ಎಫೆಕ್ಟ್. ಅದರ ಪ್ರಿಪರೇಷನ್ ಏನಿದೆ, ಅದರ ಸ್ಟೋರೇಜ್ ಹೇಗಿದೆ, ಅದನ್ನು ಯೂಸ್ ಮಾಡುವಂಥ ರೀತಿ ಏನಿದೆ, ಇದು ಅದನ್ನು ಮತ್ತೆ ತಿನ್ನುವಂಥ ರೀತಿ. ನಾವು ನಿನ್ನೆ ಮಾಡಿದ್ದು ಇವತ್ತಿಗೆ ತಿಂತಿದ್ರೆ ಆ ವೆಜಿಟೇರಿಯನ್ ಫುಡ್ ಆದರೂ ಎಫೆಕ್ಟ್ ಆಗಿ ಆಗ್ತದೆ. ಸೊ ಅದು ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಅಂತ ಮ್ಯಾಟರ್ ಆಗಲ್ಲ. ಬಟ್ ವಾಟ್ ಕೈಂಡ್ ಆಫ್ ಫುಡ್, ವಾಟ್ ಕೈಂಡ್ ಆಫ್ ಪ್ರಿಪರೇಷನ್ ನೀವು ತಿಂತಿರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
0: ಇನ್ನೊಂದು ಡಾಕ್ಟರ್, ಹೆಚ್ಚಾಗಿ ನಾವು ಮನೆಗಳಲ್ಲಿ ನೋಡುವಂಥದ್ದು, ಒಂದು ದಿವಸ ಏನೋ ತರಕಾರಿ ತಂದರೆ ಅಥವಾ ಏನಾದರೂ ನಾನ್ ವೆಜ್ ತಂದರೆ ಅದನ್ನು 3-4 ದಿವಸ ಫ್ರಿಡ್ಜಲ್ಲಿ ಇಟ್ಟು ಅದನ್ನು ಮಾಡುವಂಥದ್ದು, ಇದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಇಲ್ಲ,
1: ಯಾವಾಗ ತರ್ತೀರಾ ಆವಾಗೆ ಮಾಡಿ, ಆವಾಗೆ ತಿನ್ನಿ, ಆವಾಗೆ ಡಿಸ್ಪೋಸ್ ಮಾಡಿ, ಅದು ಬೆಟರ್. ತುಂಬಾ ಟೈಮ್ ಇಡೋದು, ನಾನು ಅದನ್ನೇ ಹೇಳಿದ್ದು, ನಿನ್ನೆ ತಕೊಬಂದು ನಿನ್ನೆ ಮಾಡಿ ಇವತ್ತು ತನಕ. ಓಕೆ, ರೀಹೀಟಿಂಗ್ ಯಾವತ್ತು ಫುಡ್ಡಿನ ಟೇಸ್ಟ್ ಜಾಸ್ತಿ ಮಾಡಲ್ಲ. ಅದರ ಕ್ವಾಲಿಟಿ ಇದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗ್ತದೆ. ಅದರಲ್ಲ ನ್ಯೂಟ್ರಿಯೆಂಟ್ಸ್ ಏನಿದೆ ಅದೆಲ್ಲ ಮೆಲ್ಟ್ ಆಗಿ ಅದರಲ್ಲಿ ಲಾಸ್ಟಿಗೆ ಉಳಿಯೋದು ಫುಡ್ ಮಾತ್ರ, ಅದ್ರ ನ್ಯೂಟ್ರಿಷನ್ ಎಲ್ಲ ಹೋಗಿ ಇರ್ತದೆ. ಅದನ್ನ ಯಾವಾಗ ಪ್ರಿಪೇರ್ ಮಾಡ್ತೀರಾ ಆ ದಿನದಲ್ಲಿ ತಿಂದ್ರೆ ಬೆಸ್ಟ್. ಅದಕ್ಕೆ ಮಾಡುವಾಗ ಎರಡು ಮೂರು ದಿವಸಕ್ಕೆ ಸೇರಿ ಮಾಡಬಾರದು, ಅದಕ್ಕೆ ಆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ತಿಂದ್ರೆ ಆಯ್ತು. ಅದನ್ನ ಹಿಡ್ಕೊಂಡು ಕೂತಾಗ ಈಗ ಸ್ಟೋರ್ಡ್ ಫುಡ್ ಈಗ ಯಾವ್ದು ತರ್ತಾರೆ ಅಂತಂದದ್ದು ಅರ್ಧ ಇವತ್ತು ಮಾಡಿ ಅರ್ಧ ನಾಳೆಗೆ, ಕೆಲವರೆಲ್ಲ ಒಂದು ವಾರ ಬಿಟ್ಟು ತಿಂತಾರೆ ಅಷ್ಟು ಫ್ರೀಜ್ ಮಾಡಿ ಅಷ್ಟು. ಈಗ ಯಾರು ತಿನ್ನುವುದಿಲ್ಲ ಅಂತ ಹೇಳಿಲ್ಲ, ಬಟ್ ಇಟ್ ಮೈಟ್ ಇಂಪ್ಯಾಕ್ಟ್ ಅ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಬರ್ಬೋದು.
0: ಓಕೆ, ಇನ್ನು ಹೊಟ್ಟೆಯ ಆರೋಗ್ಯಕ್ಕೆ ಈ ಕುಡಿಯುವಂಥ ನೀರು ಎಷ್ಟು ಮುಖ್ಯ ಆಗ್ತದೆ ಅಂತ?
1: ವೆರಿ ವೆರಿ ಇಂಪಾರ್ಟೆಂಟ್. ಅದು ಅದು ಒನ್ 50% ಆಫ್ ದ ರೋಲ್ ಇಸ್ ಪ್ಲೇಡ್ ಬೈ ದ ವಾಟರ್. ಬಿಕಾಸ್ ನಾವು ತಿನ್ನುವ ಫುಡ್ಡಲ್ಲಿ ಸಹ ವಾಟರ್ ಉಂಟು, ಆ ತಿನ್ನುವ ಏನು ಫುಡ್ ತಿಂತೇವೆ ಅದರ ವಾಟರ್ ಸಹ ಅಬ್ಸಾರ್ಬ್ ಆಗ್ತದೆ. ಅದರ್ವೈಸ್ ಆಲ್ಸೋ ವಾಟರ್ ವಿಲ್ ಪ್ಲೇ ಅ ರೋಲ್. ನಮ್ಮ ಅಡೆಕ್ಯುಯೇಟ್ ವಾಟರ್ ಡ್ರಿಂಕಿಂಗ್ ಇಲ್ಲದಿದ್ದರೆ ಫುಡ್ ರಾ ಆಗಿ ಹೋಗ್ತಾ ಇರ್ತದೆ. ಈ ನಮ್ಮ ಅದನ್ನು ಡೈಜೆಸ್ಟ್ ಮಾಡುವಂಥ ಪಿತ್ತ ಅಂತ ಹೇಳ್ತಾರೆ, ಅದು ಲಿವರಿಂದ ಬರ್ತದೆ, ಇನ್ನು ಪ್ಯಾಂಕ್ರಿಯಾಸಿಂದ ಬರ್ತದೆ, ಸ್ಟಮಕಲ್ಲೇ ಆ್ಯಸಿಡ್ ಪ್ರೊಡಕ್ಷನ್ ಆಗ್ತದೆ, ಇಂಟೆಸ್ಟೈನಲ್ಲೆಲ್ಲ ಇಂಟೆಸ್ಟೈನಲ್ನ ಲಿಕ್ವಿಡ್ ಬರ್ತದೆ. ಈ ಲಿಕ್ವಿಡ್ ಎಲ್ಲ ಬರೋದು ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಫಾರ್ಮ್ ಅಂದರೆ ಮೆಜಾರಿಟಿ ವಾಟರ್. ನಮ್ಮ ಅಡೆಕ್ಯುಯೇಟ್ ಹೈಡ್ರೇಷನ್ ಆಗದಿದ್ದರೆ ಇದೆಲ್ಲದರದ ಕ್ವಾಂಟಿಟಿ ಅಷ್ಟು ಸರಿಯಾಗಿರುವುದಿಲ್ಲ. ಸೊ ಇಟ್ ವಿಲ್ ಇಂಪ್ಯಾಕ್ಟ್ ದ ಡೈಜೆಷನ್ ಆಫ್ ದ ಫುಡ್. ಫುಡ್ ಡೈಜೆಸ್ಟ್ ಆಗಿಲ್ಲ ಅಂದರೆ ಫುಡ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗಲಿಕ್ಕೆ ಕಷ್ಟ ಆಗ್ತದೆ, ತಿಂದದ್ದೆಲ್ಲ ಹಾಗೆ ಹೊರಗಡೆ ಹೋಗ್ತದೆ. ಸೊ ವಾಟರ್ ಇನ್ ರೈಟ್ ಅಮೌಂಟ್ ರೈಟ್ ಟೈಮ್ ಈಸ್ ಬೆಸ್ಟ್.
0: ಓಕೆ, ರೈಟ್ ಟೈಮ್ ರೈಟ್ ಅಮೌಂಟ್ ಅಂದರೆ ಏನು?
1: ಈಗ ಫುಡ್ ಒಟ್ಟಿಗೆ ಕೆಲವರೆಲ್ಲ ತುಂಬ ನೀರು ಕುಡಿಯೋದು ಮಾಡ್ತಾರೆ, ಇಮಿಡಿಯೇಟ್ಲಿ ಫುಡ್ ತಿನ್ನುವಾಗ ಕುಡಿಯೋದು. ಆಕ್ಚುಲಿ ಫುಡ್ ಹೊಟ್ಟೆಯಲ್ಲಿ ಒಂದು ಹಾಫ್ ಆನ್ ಅವರ್ ಟು ಟೂ ಅವರ್ಸ್ ನಿಲ್ತದೆ, ಅಂದರೆ ಸ್ಟಮಕಲ್ಲಿ. ಅದಕ್ಕೆ ಓವರ್ ಅದನ್ನು ಡೈಲ್ಯೂಟ್ ಮಾಡುವಾಗಿಲ್ಲ. ಸೊ ಅದನ್ನು ಎಷ್ಟು ನಿಯಮಿತವಾಗಿ ಅಷ್ಟು ನಿಯಮಿತವಾಗಿ ವಾಟರ್ ಕುಡಿಬೇಕು. ವಾಟರ್ ಕುಡಿಯುವಂಥ ಟೈಮ್ ಇರ್ತದೆ, ವಾಟರ್ ಕುಡಿಲಿಕ್ಕೆ ಅಂತಲೇ ಅದನ್ನು ಸಪ್ರೇಟ್ ಟೈಮ್ ಇಟ್ಕೋಬೇಕು. ಬಟ್ ಡಜಂಟ್ ಮೀನ್ ದಟ್ ನೀವು ಫುಡ್ ಒಟ್ಟಿಗೆ ಇಡೀ ಇಡೀ ಒಂದು ಲೀಟರ್ ಕುಡಿಬೇಕಂತ ಹೇಳಿದ್ರೆ ಫುಡ್ ಒಟ್ಟಿಗೆ ಅರ್ಧ ಲೀಟರ್ ಕುಡಿಯೋದು ಎಲ್ಲ ಟೈಮ್ ಕುಡಿಯೋದು ಆ ಥರ ಮಾಡಿದರೆ ಅದು ಫುಡ್ಡಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡಲ್ಲ ಅದು. ಸೊ ಅದನ್ನು ಕುಡಿಯುವ ಟೈಮಿಗೆ ಕುಡಿಬೇಕು. ಸರ್ಟನ್ ಕ್ವಾಂಟಿಟಿ ಅಂತ ಇರ್ತದೆ ಒಂದು ಪರ್ ಡೇಗೆ. ಸಪೋಸ್ ಒಂದು 70 kg ಅವರಿಗೆ ಒಂದು 2 liters 2.5 liters ನೀರು ಕುಡಿಬೇಕಂತ ಇರ್ತದೆ ಪರ್ ಡೇ. ಸೊ ಅದನ್ನು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕುಡಿದ್ರೆ ಆಯ್ತು ಅಷ್ಟೇ. ಅದನ್ನು ಒಂದೇ ಸಲ 2.5 liters ಕುಡಿದು ಆಮೇಲೆ ಸುಮ್ಮನೆ 8 days ಕೂತ್ಕೊಂಡ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್.
0: ಬೆಳಗ್ಗೆ ತಕ್ಷಣ ನೀರು ಕುಡಿಯುವುದು ಒಳ್ಳೆಯದು ಅಂತ ಒಂದು,
1: ಇಟ್ ಇಸ್ ಗುಡ್. ಇಟ್ ವಿಲ್ ಆಕ್ಚುಲಿ ಏನಂದ್ರೆ ನಾವು ಹೇಗೆ ಮಲಗಿರ್ತೇವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸಹ ಮಲಗಿರ್ತದೆ. ಇಟ್ ವಿಲ್ ಟೇಕ್ ಸಮ್ ರೆಸ್ಟ್. ಸೊ ಏನಾದರೂ ತಿಂದಾಗ ಈಗ ಯಾರಿಗಾದರೂ ಎದ್ದು ಸಡನ್ 100 meters ಓಡ್ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ದೂರ ನಡೆದು ಮತ್ತೆ ಓಡ್ ಅಂತ ಹೇಳಿದ್ರೆ ಹಿ ಮೈಟ್ ಗಿವ್ ಅ ಬೆಟರ್ ಪರ್ಫಾರ್ಮೆನ್ಸ್. ಅದೇ ತರ ನಮ್ಮ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ನೀರಿಂದ ಸ್ಟಾರ್ಟ್ ಮಾಡಿದ್ರೆ ಸೇಫ್ ಅಂಡ್ ಬೆಟರ್.
0: ಈಗ ನೀವು ಹೇಳಿದ್ರಿ ಒಂದೊಂದು ಕೆಜಿಗೆ ಇಷ್ಟಿಷ್ಟು ನೀರು ಕುಡಿದ್ರೆ ಒಳ್ಳೇದು ಅಂತ. ಆ ನೀರನ್ನು ಕೇವಲ ನೀರು ಮಾತ್ರ ಕೌಂಟ್ ಆಗುತ್ತಾ ಅಲ್ಲ, ದಿನದಲ್ಲಿ ಕುಡುವಂತ ಜ್ಯೂಸ್ ಟೀ ಕಾಫಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ?
1: ಡೆಫಿನೆಟ್ಲಿ ಎಲ್ಲದೂ ಕೌಂಟ್ ಆಗುತ್ತೆ.
0: ಓಕೆ, ಎಸ್. ಕೇಳುಗರೆ, ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೀವಿ. ಡಾಕ್ಟರ್ ವಿನಾಶ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಬೇರೆ ಬೇರೆ ಸಂಗತಿಗಳು ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ. ಇನ್ನು ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡುವುದರ ಮೂಲಕ. ಹೊಟ್ಟೆಯ ಆರೋಗ್ಯದ ಬಗ್ಗೆ ಇರುವಂಥ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕೇಳಿ ಕರೆಯನ್ನು ಮಾಡಿ. 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಹೊಟ್ಟೆಯ ಆರೋಗ್ಯದ ಬಗ್ಗೆ ಮಾತಾಡುವಾಗ ಡಾಕ್ಟ್ರೆ, ಹೆಚ್ಚಾಗಿ ಕಂಡುಬರುವಂಥ ಈಗ ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ಯಾವ ಹಂತಕ್ಕೆ ಹೋಗ್ಬೋದು, ಏನೆಲ್ಲ ಸಮಸ್ಯೆಗಳು ಆಗ್ಬೋದು?
1: ಹೊಟ್ಟೆಯಲ್ಲಿ ಒಂದು ಸಿಂಪಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಹಿಡಿದು ಕ್ಯಾನ್ಸರ್ ತನಕನೂ ಹೋಗ್ಬೋದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರನೇ ಸ್ಟಾರ್ಟ್ ಆಗ್ತದೆ, ಅಂದರೆ ಸಿಂಪಲ್ ಗ್ಯಾಸ್ಟ್ರೈಟಿಸ್, ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಈಗ ಫುಡ್ ಹ್ಯಾಬಿಟ್ಸ್ ಎಲ್ಲ ಸರಿಯಾಗಿಲ್ಲ, ಅಥವಾ ನಮ್ಮ ತಿನ್ನುವಂಥ ಫುಡ್ಡಲ್ಲಿ ತುಂಬ ಟಾಕ್ಸಿನ್ಸ್ ಇದೆ, ಅಥವಾ ನಾವು ತಿನ್ನುವ ಲೈಫ್ ಸ್ಟೈಲ್ ಏನು ಫಾಲೋ ಮಾಡ್ತೇವೆ ಅದು ಸರಿಯಾಗಿಲ್ಲ ಅಂತಾದರೆ ಇನಿಷಿಯಲ್ ಪೀರಿಯಡಲ್ಲಿ ಈ ಥರ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಅಂದರೆ ಬರ್ತದೆ. ಅದಕ್ಕೆ ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಇದು ನಮ್ಮ ಫಸ್ಟ್ ಪಾರ್ಟ್ ಅಂದರೆ ಸ್ಟಮಕ್ ಮತ್ತು ಫಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ಗೆ ಎಫೆಕ್ಟ್ ಮಾಡ್ತದೆ. ಇದರಿಂದ ಏನಾಗ್ತದೆ, ಈ ಗ್ಯಾಸ್ಟ್ರಿಕ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಅಲ್ಲಿ ಹೊಟ್ಟೆಯಲ್ಲಿ ಹುಣ್ಣು ಬರುವ ಚಾನ್ಸಸ್ ಇರ್ತದೆ. ಈ ಹೆಚ್ಚಿನ ಹುಣ್ಣುಗಳು ಅದರಷ್ಟಕ್ಕೆ ಗ್ಯಾಸ್ ಅಮೌಂಟ್ ಎಲ್ಲ ಆಸಿಡ್ ಅಮೌಂಟ್ ಕಡಿಮೆ ಮಾಡಿದ್ರೆ ಅದರಷ್ಟಕ್ಕೆ ಸರಿ ಆಗ್ತದೆ.
0: ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ, ಮಾತಾಡಿ ಮಾತಾಡಿ. ನಿಮ್ಮ ಹೆಸರು? ಮಾತಾಡಿ ಮಾತಾಡಿ, ಡಾಕ್ಟರ್ ಇದ್ದಾರೆ,
2: ಹೇಳಿ ಮೇಡಮ್.
1: ನಮಸ್ತೆ.
2: ಇವಾಗ ಹುಟ್ಟಿದ ಮಕ್ಕಳಿಗೆ ಬೋರ್ಡ್ ಇರ್ತಿಲ್ಲ, ಮಿಡಿಸಿನ್ ತರ ಮಾಡ್ತಾರಲ್ಲ ಅಂದ್ರೆ ವಾರದಲ್ಲಿ ಮೂರು ದಿನ ಏನೋ ಒಂದು ಸಹಿ ಮದ್ದನ್ನು ಅವರೇ ತಯಾರಿಸಿ ಕೊಡುವಂತದ್ದು ಖಾಲಿ ಹೊಟ್ಟೆಗೆ ಪುಟಾಣಿ ಮಕ್ಕಳಿಗೆ. ಇದು ಎಷ್ಟು ಸರಿ ನಾನ್ ಹೇಳುದು? ಮತ್ತೊಮ್ಮೊಮ್ಮೆ ಏನಂದ್ರೆ ಇಂಥ ಮದ್ದುಗಳನ್ನು ಕೊಡೋದ್ರಿಂದ ಏನಾದ್ರೂ ಆರೋಗ್ಯಕ್ಕೆ ಒಳ್ಳೇದಾಗ್ತದ? ಹೊಟ್ಟೆಗೆ ಉತ್ತಮ ಅಥವಾ ಕೆಟ್ಟದ ಅಂದ್ರೆ ಗೊತ್ತಿಲ್ಲದೆ ಕೊಟ್ರೆ ಒಂದು ವೇಳೆ ಏನಾಗ್ಬೋದು
0: ಅಂತ ನೀವು ಹೇಳ್ತಿರೋದು ಮನೆಯಲ್ಲಿ ತಯಾರಿಸುವಂತ ವಸ್ತುಗಳ ಬಗ್ಗೆ ಹೇಳ್ತಿರೋದ? ಸಣ್ಣ ಮಗು ಇರುವಾಗ
2: ಮನೆಯಲ್ಲೇ ಕೆಲವರು ಹಿರಿಯರು ಮನೆಯಲ್ಲೇ ಮಕ್ಕಳಿಗೆ ಒಂದರ ಕಹಿ ಮದ್ದು ಅಂತ ಏನೋ ಒಂದು ಕೊಟ್ಟು ಬಿಡ್ತಾರೆ. ಅದಕ್ಕೆ ವೀಳ್ಯದ ಎಲೆಯ ರಸ, ಆಮೇಲೆ ಕೆಲವೊಂದು ಗಿಡಮೂಲಿಕೆಗಳನ್ನೆಲ್ಲ ತೆಗೆದು ಒಂದು ಸ್ಪೂನಿನಷ್ಟು ಪಾಪಕ್ಕೆ ಕೊಟ್ಟು ಬಿಡ್ತಾರಲ್ಲ, ವಾರದಲ್ಲಿ ಮೂರು ದಿನ ಹೀಗೆ ಕೊಡ್ತಾರೆ, ಅದು ಅದಕ್ಕೆ ಒಳ್ಳೇದು ಇದಕ್ಕೆ ಒಳ್ಳೇದು. ಇದು ಸರಿನಾ? ಅಥವಾ ಇದು ಯಾಕೆ ಈ ತರ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ಬೋದು ಮುಂದೆ ಏನಾದ್ರೂ?
0: ಸರಿ ಅಮ್ಮ, ನೀವು ಒಂದೇ ಪ್ರಶ್ನೆ ಅಲ್ವಾ ಇದು? ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು.
1: ಅವರು ಮಕ್ಕಳಿಗಂತ ಹೇಳಿದರು. ಈಗ ನಾನು ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗಾದ್ರೆ ನಾನು ಹೇಳಿದ್ದೆ 6 ತಿಂಗಳು ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬೇರೆ ಏನಾದರೂ ಬಾಯಲ್ಲಿ ಹಾಕೋದು ಅಷ್ಟು ಒಳ್ಳೇದಲ್ಲ, ಬಟ್ ವೀನಿಂಗ್ ಪೀರಿಯಡ್ ಅಂತ ಬಂದಾಗ ಕೆಲವೆಲ್ಲ ಸ್ಟಾರ್ಟ್ ಮಾಡ್ಬೋದು. ಇವರು ಹೇಳಿದ್ರು ಈಗ ಕೆಲವೆಲ್ಲ ಅದನ್ನು ಹಾಕೋದು, ತುಪ್ಪ ಹಾಕೋದು, ಇದೆಲ್ಲ ಹಾಕೋದು ಮಾಡ್ತಾರಂತ. ಈ ಕೆಲವೆಲ್ಲ ಈಗ ತುಪ್ಪ ಆಗಲಿ ಇದಾಗಲಿ ಅದನ್ನು ಬ್ಯಾಡ್ ಅಂತಲ್ಲ, ಈವನ್ ಎನರ್ಜಿಗೆಲ್ಲ ತುಪ್ಪ ಕೊಡೋದು, ಅದರ ಈ ಕೆಲವು ಕಷಾಯ ಎಲ್ಲ ಹೇಳ್ತಾರೆ, ಬೆಳ್ಳುಳ್ಳಿ ಕಷಾಯ, ಆನಿಯನ್ ಕಷಾಯ ಇದೆಲ್ಲ ಹೇಳ್ತಾರೆ. ಇದೆಲ್ಲ ಕೆಲವರೆಲ್ಲ ಅದರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತದೆ, ಮತ್ತು ಯಾವ ರೀತಿ ಕೊಡ್ತಿದ್ದಾರೆ, ಯಾವ ಇದರಲ್ಲಿ ಕೊಡ್ತಿದ್ದಾರೆ. ಕೆಲವೆಲ್ಲ ಸಿಂಪಲ್ ಹಳೆಯಿಂದ ಮಾಡ್ಕೊಬಂದಿರೋದಿದೆ, ಬಟ್ ಈಗಿನ ಏನು ನಾವು ಮಾಡ್ತೇವೆ ಅದಕ್ಕೆ ಅಷ್ಟು ಪರಿಣಾಮ ಬೀಳಲ್ಲ ಅದು. ಆದ್ರೆ ಅದನ್ನು ಈಗ
0: ಮಾಡುವಂತರು ಏನು ಮಾಡಿದ್ರು ಕೂಡ ಮನೆಯಲ್ಲಿ ತಯಾರಿಸುವಂತದ್ದು
1: ಎಸ್, ಅವರು ಮಾಡುವ ಏನು ಫುಡ್ ಇದೆ ಏನು ಮಾಡ್ತಾರೆ ಆವಾಗ ಅದಕ್ಕೆ ಆಕ್ಚುಲಿ ಪರಿಣಾಮ ಇದೆ, ಅದ್ರದ್ದು ಸರ್ಟನ್ ಎಫೆಕ್ಟ್ಸ್ ಇದ್ದೇ ಇದೆ. ಅಷ್ಟು ಬ್ಯಾಡ್ ಅಂತ ಹೇಳಿಕ್ ಬರಲ್ಲ, ಬಟ್ ಓವರ್ ಆಗಿ ಎಲ್ಲದನ್ನು ಅದಕ್ಕೆ ಸಂಬಂಧ ಮಾಡೋದು ಅಷ್ಟು ಸರಿಯಲ್ಲ ಅಂತ.
0: ಸೊ ಕೆಲವೊಮ್ಮೆ ಏನಾಗ್ತಿದೆ ಅಂತ ಹೇಳಿದರೆ ಡಾಕ್ಟ್ರೆ, ಸರಿ ಹಿರಿಯರು ಮಾಡಿದ್ದಾರೆ, ಅದೆಲ್ಲವೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದೆ. ಆದರೆ ಇವತ್ತಿನ ಕಾಲದಲ್ಲಿ ಬದಲಾಗ್ತಾ ಆಗ್ತಾ ಕೆಲವೊಂದಿಷ್ಟು ನಮ್ಮ ನಾವು ಮಾಡುವಂಥ ಕೆಲವು ಪ್ರಾಕ್ಟೀಸ್ಗಳು, ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಲಾಸ್ಟ್ ಟೈಮ್ ಒಬ್ಬರು ಮಲೇರಿಯಾದ ಬಗ್ಗೆ ಮಾಡಲಿಕ್ಕೆ ನಾನು ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ದೆ, ಡೆಂಗ್ಯೂ ಬಗ್ಗೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಈ ವಾಟ್ಸಪ್ಪಲ್ಲೆಲ್ಲ ಒಂದು ಮೆಸೇಜ್ ಓಡುತ್ತೆ, ಡೆಂಗ್ಯೂಗೆ ಈ ಏನು ಪಪ್ಪಾಯದ ಎಲೆಯ ರಸವನ್ನು ಕೊಡೋದು ಅಂತ ಈಗಿನವರು ಹೇಳುವಂಥದ್ದು. ಸೊ ಅದನ್ನು ಲೆಕ್ಕಕ್ಕಿಂತ ಹೆಚ್ಚು ಕೊಟ್ಟು ಹೊಟ್ಟೆಯೊಳಗೆ ಅಲ್ಸರ್ ಆದಂಥ ಉದಾಹರಣೆಗಳು ಕೂಡ ಇದೆ ಅಂತ. ಸೊ ಅಂಥದ್ದನ್ನೆಲ್ಲ ನಂಬಿ ಬಿಟ್ಟು ಅಂಥ ಆರೋಗ್ಯವನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಅಲ್ವಾ?
1: ಏನೇ ಮಾಡೋದಿದ್ರು ಅದನ್ನು ಮಿತವಾಗಿ ಮಾಡಿ, ಯಾವಾಗ ಎಕ್ಸೆಸ್ ಆಗುತ್ತಲ್ಲ ಆವಾಗ ಪ್ರಾಬ್ಲಮ್ ಬರ್ತದೆ. ಇವರೀಗ ಈಗ ಹೇಳಿದರು ಅವರ ಮನೆಯಲ್ಲಿ ಹಿರಿಯರು ಕೊಡ್ತಾರಂತ. ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲಿ ಸಹ ನನಗೆ ಒಂಚೂರು ಶೀತ ಏನಾದರೂ ಆದರೆ ನನ್ನ ಅಮ್ಮ ಸಹ ಒಂದು ಕಷಾಯ ಮಾಡಿ ತಂದು ಕೊಡ್ತಾರೆ. ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ಅವರು ಯೂಸ್ ಮಾಡ್ತಿರೋದು ಹೌಸ್ ಹೋಲ್ಡ್ ಐಟಮ್ಸ್, ಅದನ್ನು ನಮ್ಮ ಕರಿಯಲ್ಲಿ ಸಹ ಬರ್ತದೆ, ನಮ್ಮ ಫುಡ್ಡಲ್ಲಿ ಸಹ ಬರ್ತದೆ, ಅದನ್ನೇ ಒಂದು ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಕೊಡ್ತಾರೆ. ನಾನು ಅದಕ್ಕೆ ರಿಫ್ಯೂಸ್ ಮಾಡಲ್ಲ. ಈವೊಂದು ನಾನು ಒಂದು ಅಲೋಪತಿ ಡಾಕ್ಟರ್ ಆದರೂ ಸಹ ಅವರು ಕೊಟ್ಟದ್ದನ್ನು ನಾನು ರಿಫ್ಯೂಸ್ ಮಾಡಲ್ಲ, ಯಾಕಂದರೆ ಅದರ ಕಂಟೆಂಟ್ ನಂಗೆ ಏನಂತ ಗೊತ್ತು. ಆ ಕಂಟೆಂಟ್ ಏನಾದರೂ ಕೆಟ್ಟದಂತಾದರೆ ಏನಾದರೂ ಕೊಡೋದು ಏನಾದರೂ ಮಾಡೋದು ಆವಾಗ ನಾನು ರಿಫ್ಯೂಸ್ ಮಾಡೇ ಮಾಡ್ತೇನೆ.
0: ಹಾಗಂತೇಳಿ ವಾಟ್ಸಪ್ಪಲ್ಲಿ ಇವತ್ತಿನ ಕಾಲದಲ್ಲಿ ಏನು ಬಂತು ಎಲ್ಲವನ್ನು ಕೊಡೋದು ಅದನ್ನು ಮಾಡಬಾರ್ದು,
1: ಅದನ್ನು ಕ್ರಾಸ್ ಚೆಕ್ ಮಾಡಿ ಮಾಡಲೇಬೇಕು
0: ಡೆಫಿನೆಟ್ಲಿ. ಎಸ್, ಅವರು ಕಾಲ್ ಇದ್ದಾರೆ. ಹಲೋ ನಮಸ್ಕಾರ.
3: ನಮಸ್ತೆ
0: ನಮಸ್ತೆ, ಮಾತಾಡಿ. ಅಶೋಕ್ ಅವರೇ ಮಾತಾಡಿ ಮಾತಾಡಿ ಮಾತಾಡಿ.
1: ನಮಸ್ತೆ ನಮಸ್ತೆ, ಹೇಳಿ ಹೇಳಿ ಸರ್.
3: ಯಾಕಂದ್ರೆ ಈಗ ನನ್ನ ಮಗಂದಿ
0: ಮಾತಾಡ್ತಾರೆ,
3: ಬೆಳಿಗ್ಗೆ ಎದ್ದು ಹಾಗೆ ಚಹಾ ಕುಡಿಯುವಾಗ ಒಂದು ಎರಡು ದೋಸೆ ಒಂದು ಇಡ್ಲಿ ದಿನಕ್ಕೆ, ಜಾಸ್ತಿ ತಿಂದಿಲ್ಲ. ನಾನು ಅದು ಬೈದ್ರೆ ಸ್ವಲ್ಪ ತಿಂತಾನೆ ಮತ್ತೆ ವಾಮಿಟ್ ಆಗ್ತದೆ. ಅದಕ್ಕೆ ಬೆಳಿಗ್ಗೆ ಒಂದು ಜಾಸ್ತಿ ತಿನ್ನುವುದಿಲ್ಲ, ಒಂದು ಒಂದು ದೋಸೆ ಎರಡು ದೋಸೆ ಹಾಗೆ ಮತ್ತೆ 10 ಗಂಟೆ ನಂತರ ತಿಂತಾನೆ ಬೇಕಾದ್ರೆ. ಅದಕ್ಕೆ ಅದು ಯಾವ್ದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಮತ್ತೊಂದು ವಿಷಯ ಪ್ರಶ್ನೆ, ಯಾಕಂದ್ರೆ ಕೆಲವರು ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ಅನ್ನ ಬೇಯಿಸಿಡ್ತಾರೆ, ಪದಾರ್ಥ ಮಾಡಿಡ್ತಾರೆ, ಅದನ್ನು ಬಿಸಿ ಮಟ್ಟದನ್ನು ತಿಂತಾರೆ ಒಂದ್ ಎರಡು ಮೂರು ದಿನ ಅದೇ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ ಅದೊಂದು.
0: Yes, yes, yes, thank you, thank you, thank you, thank you. ಎಸ್ ಡಾಕ್ಟರ್.
1: ಓಕೆ, ಸೊ ಅವ್ರು ಹೇಳಿದರು ಅವರ ಮಗ ಬೆಳಿಗ್ಗೆ 7 ಗಂಟೆಗೆ ಕೊಟ್ಟ ಫುಡ್ಡನ್ನು ಅಷ್ಟು ಫೋರ್ಸ್ಫುಲ್ಲಿ ಮಾಡಿದರೂ ತಿನ್ನಲ್ಲ. ಐ ಥಿಂಕ್ ಅದೇ ಫುಡ್ಡನ್ನು 10 ಗಂಟೆಗೆ ತಿಂತಾನ. ಮೇ ಬಿ ಅವನ ಸಿಸ್ಟಮ್ ಆ ಥರ ಸೆಟ್ ಆಗಿದೆ, ಅವನಿಗೆ ಆ ಟೈಮಿಗೆ ಫುಡ್ ತಿನ್ಲಿಕ್ಕೆ ಇಲ್ಲ. ಕೆಲವರಿಗೆ ಅವರು ಅಷ್ಟು ಬೇಗ ಫುಡ್ ಕೊಟ್ಟರೆ ಅವರಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಹಸಿವಾದರೆ ಅವರೇ ತಿಂತಾರೆ. ನಾವೇ ಫೋರ್ಸ್ಫುಲ್ಲಿ ಅವರಿಗೆ ತಿನ್ನಿಸೋದು ಇಲ್ಲ ತಿಂದು ಹೋಗು, ಅದರ ಬದಲು ಟಿಫಿನ್ ಕೊಟ್ಟು ಕಳಿಸಿದ್ರೆ ಬೆಟರ್. ಯಾಕಂದ್ರೆ ಅವನು 10 ಗಂಟೆಗೆ ಅದೇ ಫುಡ್ಡನ್ನು ತಿನ್ನೋದಾದರೆ ಆ ಟೈಮಿಗೆ ತಿನ್ನಲಿ, ಅವನು ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ತಿಂತಾನಲ್ಲ ಅಷ್ಟು ಸಾಕು. ಅದನ್ನು ಬಿಟ್ಬಿಟ್ಟು ಅವನಿಗೆ ಫೋರ್ಸ್ಫುಲ್ಲಿ ತಿಂದಕ್ಕೆ ಹೋದರೆ ಅವನಿಗೆ ಹೊಟ್ಟೆಯಲ್ಲಿ ನಿಲ್ಲಿಕ್ಕಿಲ್ಲ, ಅದು ವಾಮಿಟ್ ಮಾಡಿ ಆಗ ತಿಂದದ್ದು ವೇಸ್ಟ್ ಆಯಿತು. ಸೊ ಆ್ಯಂಡ್ ಮೋರ್ ಓವರ್ ಅವನಿಗೆ ಅದು ಸೆಟ್ ಆಗೋದಿಲ್ಲ ಮತ್ತೆ. ಐ ಥಿಂಕ್ ಅವರಿಗೆ ಯಾವಾಗ ತಿನ್ನಲಿಕ್ಕೆ ಮನಸ್ಸಾಗ್ತದೆ, ಯಾವಾಗ ಸಿಸ್ಟಮ್ ಕೇಳ್ತದೆ, ಆವಾಗ ಫುಡ್ ಹೋದರೆ ಬೆಸ್ಟ್. ಎಸ್. ಆ್ಯಂಡ್ ಸೆಕೆಂಡ್ಲಿ ಅವ್ರು ಹೇಳಿದರು ಸ್ಟೋರ್ಡ್ ಫುಡ್ ಬಗ್ಗೆ ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಪ್ರಿಪೇರ್ಡ್ ಫುಡ್ ಆರ್ ಕುಕ್ಡ್ ಫುಡ್ ಅದನ್ನು ಅದೇ ದಿವಸ ತಿಂದರೆ ಬೆಟರ್. ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು 2-3 ದಿವಸ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಆದರೆ ಯಾಕಂದರೆ ಒಂದ್ಸಲ ಅದು ಫ್ರೀಜ್ ಆದರೆ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಕಡಿಮೆ ಆಗಿಬಿಡ್ತದೆ. ಆಮೇಲೆ ತಿನ್ನೋದು ನೀವು ಜಸ್ಟ್ ಪ್ರಿಪೇರ್ಡ್ ಫುಡ್ ಅಷ್ಟೇ, ಅದರಿಂದ ನ್ಯೂಟ್ರಿಷನ್ ಎಲ್ಲ ಸಿಗೋದು ಅಷ್ಟಕ್ಕಷ್ಟೇ ಅದು.
0: ಮತ್ತೊಬ್ಬರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ಎಸ್ ಮೊಹಮ್ಮದ್ ಅವರೇ, ಮಾತಾಡಿ.
4: ಒಳ್ಳೆಯ ಸಂದರ್ಶನ ಮಾಡ್ತಾ ಇದ್ದೀರಿ.
0: ಎಸ್ ಎಸ್,
4: ನಾವು ಏನು ಪ್ರಶ್ನೆ ಕೇಳಬೇಕು ಅದನ್ನು ತಾವೇ ಕೇಳಿ ಬಹಳ ನಮಗೆ ಉಪಕಾರ ಮಾಡ್ತಾ
0: ಇದ್ದೀವಿ.
4: ಈಗ ನನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಫುಡ್ ಕಂಟ್ರೋಲ್ ಮಾಡುವ ಆ ರೀತಿಯಲ್ಲಿ ನಾವು ವಾರಕ್ಕೆ ಒಂದು ಉಪವಾಸ ಹಿಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ, ಇದು ಒಳ್ಳೇದು ಅಂತ ಡಾಕ್ಟರ್ ಹೇಳ್ಬೇಕು.
0: ಓಕೆ, ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು.
4: ಏನಂದ್ರೆ ವಾರಕ್ಕೆ ಒಂದು ಉಪವಾಸ ಮಾಡಿ ಸಂಜೆ ಊಟ ಮಾಡುವ ವ್ಯವಸ್ಥೆ ಮಾಡಿದರೆ ಅದು ನಮ್ಮ ಬಾಡಿಗೆ ಪ್ರಯೋಜನ ಇದೆಯಾ?
0: ಓಕೆ,
4: ಇಲ್ಲದಿದ್ದರೆ ಒಂದು ಊಟ ವಾರಕ್ಕೆ ಯಾವಾಗ ಒಂದು ಊಟ ಬಿಡಬಹುದಾ, ಆಗ ಏನು ಶಕ್ತಿ ಜಾಸ್ತಿ ಬರಬಹುದಾ ಅಂತ ನನ್ನೊಂದು ಪ್ರಶ್ನೆ.
0: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಡೆಫಿನೆಟ್ಲಿ ಒಳ್ಳೆಯದು. ಯಾಕಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಾವೇನು ಹೇಳ್ತೇವೆ, ಅದು ಬಾಡಿಗೆ ತುಂಬಾ ಹೆಲ್ಪ್ ಮಾಡ್ತದೆ. ಈ ನಮ್ಮ ಈ ಮೇನ್ಲಿ ಶುಗರನ್ನು ಡೈಜೆಸ್ಟ್ ಮಾಡುವಂಥ ಒಂದು ಹಾರ್ಮೋನ್ ಅಂತ ಹೇಳ್ತೇವೆ, ಅದು ಇನ್ಸುಲಿನ್. ಈ ಇನ್ಸುಲಿನ್ ಅನ್ನೋದು ನಮ್ಮ ಎಕ್ಸೆಸ್ ಶುಗರನ್ನು ಬರ್ನ್ ಮಾಡಲಿಕ್ಕಂತ ಬಂದಿರೋದು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಈ ಇನ್ಸುಲಿನ್ ಆಲ್ಸೋ ಹೆಲ್ಪ್ಸ್ ಇನ್ ಗ್ರೋತ್. ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರ್ತದೆ. ಸೊ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋದ್ರಿಂದ ಈ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಇದು ಸ್ಟಿಮ್ಯುಲೇಟ್ ಮಾಡ್ತದೆ. ಸೊ ಗ್ರೋತ್, ಬೆಳವಣಿಗೆಗೆ ಅಥವಾ ಮೆಟಬಾಲಿಸಮ್ಗೆಲ್ಲ ಇದು ಒಳ್ಳೆಯದು. ಸೊ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅದು ಮುಂಚೆಯಿಂದ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಹಿರಿಯರು ಯಾಕೆ ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಫಾಸ್ಟಿಂಗ್ ಮಾಡ್ತಿದ್ರು, ಏನೋ ಒಂದು ದೇವರಿಗೋಸ್ಕರ ಮಾಡ್ತಿದ್ರು, ಬಟ್ ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ರೀಸನ್. ಅಂದರೆ ಹೆಲ್ತಿಗೆ ಅದು ಒಳ್ಳೆಯದೇ.
0: ಸೊ ಅಂದರೆ ಪೂರ್ತಿ ಬೆಳಗ್ಗೆಯಿಂದ
1: ಮಾಡ್ಬೋದು ಮಾಡ್ಬೋದು. ಅವರ ಸಿಸ್ಟಮು ಅವರ ಅದಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಇದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಎಲ್ಲ ಟೈಮು ತಿನ್ನೋದ್ರಿಂದ ಏನು ಒಳ್ಳೇದಾಗಬೇಕಂತೇಳಿಲ್ಲ. ಕಾಡು ಪ್ರಾಣಿಗಳಿದ್ದಾವೆ, ಅವುಗಳು ಡೈಲಿ ತಿನ್ನೋದಿಲ್ಲ. ಕೆಲವು ಮಾಂಸಾಹಾರಿಗಳೆಲ್ಲ ಒಂದ್ ದಿವಸ ತಿಂದ್ರೆ ನೆಕ್ಸ್ಟ್ ತಿನ್ನೋದು 3-4 ದಿವಸದ ನಂತರ. ನಾವು ಮನುಷ್ಯರು ನಮ್ಮ ಸಿಸ್ಟಮ್ ಅನ್ನು ಹಾಗೆ ತಿನ್ನು ಹಾಗೆ ಸೆಟ್ ಮಾಡಿದ್ದೇವೆ. ಹಾಗೇನದು ನಾವು ಒಂದು ಟೈಮ್ ಇದ್ದು ಫುಡ್ ಅನ್ನು ತಿನ್ನದೆ ಹೋದ್ರೆ ಅಥವಾ ಒಂದನೇ ಡೇ ಫಾಸ್ಟಿಂಗ್ ಮಾಡಿದ್ರೆ ಏನು ನಾವೇನು ಅಷ್ಟೇನು ನಮಗೆ ಪ್ರಾಬ್ಲಮ್ ಆಗುದಿಲ್ಲ. ಇನ್ಫ್ಯಾಕ್ಟ್ ಬಾಡಿಗೆ ರೀ ಟ್ಯೂನ್ ಆಗ್ಲಿಕ್ಕೆ ಹೆಲ್ಪ್ ಸಿಗ್ತದೆ. ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್.
0: ಏನು ಈ ಆಹಾರ ತೆಗೆದುಕೊಳ್ಳುವಂತ ರೀತಿಯಲ್ಲಿ ನಾವು ಪ್ರತಿದಿನ ನಮ್ಮದೇ ಆದಂಥ ಒಂದು ಸಿಸ್ಟಮ್ ಇದೆ. ಈಗ ನೀವು ಮಂಗಳೂರಿನ ಕಡೆ ನೋಡಿದರೆ ಹೆಚ್ಚಾಗಿ ಇಲ್ಲಿ ಅನ್ನವನ್ನೇ ತಿನ್ನುವಂಥದ್ದು. ಈಗಷ್ಟೇ ಒಂದಿಷ್ಟು ಏನು ಡಯಾಬಿಟೀಸಲ್ಲಿದ್ದವರು ಚಪಾತಿ ತಿನ್ನುವಂಥದ್ದು ಇಂಥದ್ದೆಲ್ಲ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಸೇ 3 ಹೊತ್ತು ಕೂಡ ಊಟ ಅನ್ನ, ಇದರಲ್ಲಿ ಕೂಡ ಬದಲಾವಣೆಗಳನ್ನ ಮಾಡಿಕೊಂಡು ಒಳ್ಳೆಯದು ಅಂತ ನೀವು ಹೇಳ್ತೀರಾ? ಬದಲಾವಣೆಗಳಿದ್ದರೆ
1: ಅದು ಮೈನ್ ಫ್ಯಾಕ್ಟರ್ ಏನಾಗಿದೆ ಅಂದರೆ ನಮ್ಮ ಜಿಯೋಗ್ರಫಿಕಲ್ ಚೇಂಜಸ್. ಅಂದರೆ ನಮ್ಮ ಸೌತ್ ಇಂಡಿಯಾ ಪರ್ಸೆ ಇಫ್ ಯು ಟೇಕ್, ನಮ್ಮ ಸೌತ್ ಇಂಡಿಯಾದಲ್ಲಿ ರೈಸ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಸೊ ಯಾವ ಪ್ರೊಡಕ್ಷನ್ ಜಾಸ್ತಿ ಇದೆ ಆ ಥರದ್ದೇ ಫುಡ್ ನಮ್ಮಲ್ಲಿ ಪ್ರಿಪರೇಷನ್ ಆಗ್ತದೆ. ವೆರಿ ನಾರ್ತ್ ಇಂಡಿಯಾಕ್ಕೆ ಹೋದಾಗ ಅವರ ರೈಸ್ ಪ್ರಿಪರೇಷನ್ ಕಡಿಮೆ, ಅವರ ಸ್ಟೇಪಲ್ ಡಯಟಲ್ಲಿ ಸಹ ಹೆಚ್ಚಿಂದು ವೀಟ್ ಎಲ್ಲ ಇರೋದು. ಸೊ ಕಂಪ್ಯಾರಿಟಿವ್ಲಿ ಡಯಾಬಿಟಿಕ್ ಪಾಪ್ಯುಲೇಷನ್ ಆರ್ ಮೋರ್ ಇನ್ ದ ಸೌತ್ ಇಂಡಿಯನ್. ಹೆಚ್ಚು ಹೊಟ್ಟೆ ಉಬ್ಬರ ಇರೋದು, ಶುಗರ್ ಪೇಷೆಂಟ್ಸು ಎಲ್ಲ ಇರೋದು ಸೌತ್ ಇಂಡಿಯನ್. ನಾರ್ತ್ಗೆ ಹೋದಾಗೆ ಅವರ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗಿದೆ. ನಮ್ಮ ಇಲ್ಲಿ ಸಪೋಸ್ ಮಂಗಳೂರಲ್ಲಿ ತಗೊಂಡ್ರೆ ಹೆಚ್ಚಿನ ಫುಡ್ ಪ್ರಿಪರೇಷನ್ ರೈಸಿಂದ ಮಾಡಿರ್ತೇವೆ. ಬೆಳಿಗ್ಗೆ ದೋಸೆ, ಅಕ್ಕಿದೇನಾದ್ರು ಪ್ರಿಪರೇಷನ್, ದೋಸೆದಲ್ಲಿ ಒಂದು 10 ವೆರೈಟಿ ಇದೆ, ಇಡ್ಲಿ ಆಗಲಿ ಅಥವಾ ಏನಾದರೂ ತಿನ್ನುವ ನಾವು ಅವಲಕ್ಕಿ ಆಗಲಿ ಮಂಡಕ್ಕಿ ಆಗಲಿ ಎಲ್ಲದೂ ರೈಸ್ ಪ್ರಿಪರೇಷನ್, ಯಾಕಂದರೆ ಈಸಿಲಿ ಅವೈಲೇಬಲ್ ಇದೆ. ಬಟ್ ರೈಸ್ ಆ್ಯಸ್ ಸಚ್ ಅದರಲ್ಲಿ ಲಿಮಿಟೆಡ್ ವಿಟಮಿನ್ಸ್ ಇದೆ, ಬಟ್ ಬೋರ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರೋದು. ರೈಸ್ ನಮಗೆ ಏನಾಗ್ತದೆ ಅಂದರೆ ನಮ್ಮ ಶುಗರ್ ಲೆವೆಲಿಗೆ ಅದು ಮೇಲೆ ಮಾಡ್ತಾ ಇರ್ತದೆ. 3 ಹೊತ್ತು ರೈಸ್ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಈಗಿನ ಜನರಿಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ನಾನು ಹೇಳಿದೆ ರೈಸ್ ಮುಂಚೆ ತಿಂತಿದ್ರು, ಇಲ್ಲಿನ ಜನರೇಷನ್ ತಿನ್ನೋದೇ ಇರೋರಲ್ಲ, ಬಟ್ ಆ ರೈಸ್ ಯೂಸ್ ಆಗ್ತಿತ್ತು, ಅವರ ಕೆಲಸಕ್ಕೆ ಯೂಸ್ ಆಗ್ತಿತ್ತು. ಈಗಿನವರು ಅಷ್ಟು ಕೆಲಸ ಮಾಡೋದಿಲ್ಲ, ಕೂತ್ಕೊಂಡು ಕೆಲಸ. ಆ ರೈಸ್ ಏನಾಗ್ತದೆ, ಅದು ಫ್ಯಾಟ್ ಆಗಿ ಸ್ಟೋರ್ ಆಗ್ತದೆ. ವೆರಿ ನಾರ್ತ್ ಕಡೆ ಎಲ್ಲ ಹೋದಾಗ ಅವರದ್ದು ಮೋರ್ ಆಫ್ ವೀಟ್ ರಿಲೇಟೆಡ್ ಇರ್ತದೆ, ರೈಸ್ ಅವ್ರದ್ದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಮ ಬ್ರೈನ್ ಪರ್ಸೆ ಇಟ್ ಸೋಲಿ ಡಿಪೆಂಡೆಂಟ್ ಆನ್ ಕಾರ್ಬೋಹೈಡ್ರೇಟ್. ಅಂದರೆ ರೈಸ್ ಶುಗರ್ ಬೇಕೇ ಬೇಕು ಬಾಡಿಗೆ, ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಬೇಕಾದ್ರೆ ಶುಗರ್ ಬೇಕೇ ಬೇಕು. ಆದರೆ ಓವರ್ ಕೊಟ್ಟಾಗ, ನಾನು ಹೇಳಿದಲ್ಲ ತುಂಬ ನಾವೊಂದು ಹೆಲ್ದಿ ಒಂದು ಬಟ್ಲು ಫುಲ್ ಒಂದು ಬಿರಿಯಾನಿ ತಿಂದುಬಿಟ್ರೆ ನಮಗೆ ನಿದ್ದೆ ಬಂದುಬಿಡ್ತದೆ. ಅದೇ ನೀವು ಪ್ರೋಟೀನ್ ರಿಲೇಟೆಡ್ ಫುಡ್ ತಿನ್ನಿ, ನಿಮಗೆ ಅಷ್ಟು ನಿದ್ದೆ ಬರಲ್ಲ. ನೀವು ಫ್ರೂಟ್ಸನ್ನು ಆ್ಯಡ್ ಮಾಡಿ ಅಥವಾ ಫ್ರೂಟ್ ಬಾಲನ್ನು ತಿನ್ನಿ, ನಿಮಗೆ ನಿದ್ದೆ ಬರಲ್ಲ. ಯಾಕಂದರೆ ಈ ರೈಸ್ ಮತ್ತು ಶುಗರ್ ಅನ್ನೋದು ಸ್ವಲ್ಪ ತುಂಬ ಡಿಫ್ರೆನ್ಸ್ ಮಾಡ್ತದೆ. ಇನ್ಫ್ಯಾಕ್ಟ್ ನಮ್ಮ ಈಗ ಶುಗರ್ ಪೇಷಂಟ್ಸ್ ಏನಂತ ತಿಳ್ತೇವೆ, ಅವರಿಗೆ ನಾವೊಂದು ಮಾರ್ಕರ್ ಒಂದು HbA1c ಅಂತ ಒಂದು ಮಾಡ್ತೇವೆ. ಇದು ನಮ್ಮ ಶುಗರ್ ಲೆವೆಲಿಗೆ ಒಂದು 3-4 ಮಂತ್ಸ್ ಇದು ಎಷ್ಟು ವ್ಯಾಲ್ಯೂ ಇದೆ ಅಂತ ಒಂದು ಡಿಟೆಕ್ಟ್ ಮಾಡುವಂಥ ಒಂದು ಟೆಸ್ಟ್ ಅದು. ಇದು ಆ್ಯಕ್ಚುಲಿ ಸೌತ್ ಪಾಪ್ಯುಲೇಷನಲ್ಲಿ ನೀವು ನೋಡಿದರೆ ಎಲ್ಲರದ್ದು ಸ್ವಲ್ಪ ಜಾಸ್ತಿನೇ ಇರ್ತದೆ, ಯಾಕಂದರೆ ನಮ್ಮ ಸ್ಟೇಪಲ್ ಫುಡ್ಡೇ ರೈಸ್. ಹಾಗಂತ ಏನು ಕಂಪ್ಲೀಟ್ ಚೇಂಜ್ ಮಾಡೋಕ್ಕಾಗಲ್ಲ, ತುಂಬ ಜನರಿಗೆ ಅದು ತುಂಬ ಕಷ್ಟ ಆಗ್ತದೆ. ಈಗ ಒಂದು 50-60 ಇಯರ್ಸಿಂದ ರೈಸ್ ತಿನ್ಕೊಬಂದವರಿಗೆ ಸಡನ್ ಇವತ್ತು ನೀವು 3 ಹೊತ್ತು ರೈಸ್ ಬಿಡಿ, ಓನ್ಲಿ ಚಪಾತಿ ತಿನ್ನಿ ಓನ್ಲಿ ಅಂತಿಂದ ಅಂದರೆ ಅವರಿಗೆ ಅವರ ಲೈಫೇ ಅವರಿಗೆ ಬೇಸತ್ತು ಹೋಗ್ತದೆ. ಹಾಗಾಗಿ ಅದನ್ನು ಲಿಮಿಟ್ ಮಾಡಿ ಸ್ವಲ್ಪ ಆ್ಯಡ್ ಆನ್ ಮಾಡಿಕೊಂಡು ಸ್ವಲ್ಪ ಮಾಡಿಫೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು.
5: ಇನ್ನು ಡಾಕ್ಟರ್, ಕೆಲವೆಲ್ಲ ಲಕ್ಷಣ ಹೇಳಿದ್ರಿ ನೀವು, ಹೊಟ್ಟೆ ಸರಿಯಿಲ್ಲ ಅಥವಾ ಹೊಟ್ಟೆ ಆರೋಗ್ಯ ಸರಿಯಾಗಿಲ್ಲ ಅನ್ನೋದಕ್ಕೆ ಇರುವಂಥ ಬೇರೆ ಬೇರೆ ಲಕ್ಷಣಗಳು ಯಾವುದೆಲ್ಲ ಅಂತ.
1: ಒಂದು, ಕೆಲವರಿಗೆ ಹೊಟ್ಟೆ ನೋವು ಬರ್ತದೆ. ಆ್ಯಸ್ ಸಚ್ ನೋವು ಬರೋದು ಮೇಲೆ ಸಹ ನೋವು ಬರ್ಬೋದು, ಕೆಳಗಡೆ ಸಹ ನೋವು ಬರ್ಬೋದು. ಇನ್ನೊಂದು, ತಿಂದ ಕೂಡಲೇ ಹೊಟ್ಟೆ ಉಬ್ಬರಾಗೋದು ಕೇಳ್ತಾರೆ ಕೆಲವರು, ತಿಂದ ಕೂಡಲೇ ಹೊಟ್ಟೆ ಡುಬ್ಬಾಯಿತು, ಹೊಟ್ಟೆ ಊದ್ಕೊಬಿಟ್ಟಿದೆ, ಇನ್ನು ತಿನ್ನಲಿಕ್ಕಾಗಲ್ಲ ಅಂತ. ಥರ್ಡ್ಲಿ, ತಿಂದದ್ದು ಆಡಿಗೆ ಥರ ಮೇಲೆ ಬರೋದು, ತುಂಬ ಬರ್ಬ್ಸ್ ಅಂತ ಹೇಳ್ತಾರೆ, ಬರ್ಪ್ ಥರ ಬರ್ಬೋದು ಅಥವಾ ರೀಗರ್ಜಿಟೇಟ್ ಆಗ್ಬೋದು, ಅವರಿಗೆ ಎದೆ ಉರಿ ಸಹ ಬರ್ಬೋದು. ಈ ಎದೆ ಉರಿ ಬರೋದನ್ನು ಹೆಚ್ಚು ಜನರು

0: ಯಾವತ್ತು ನೋಡಿದರೂ ಮೋಷನ್ ಗಟ್ಟಿ ಹೋಗೋದು ಅಥವಾ ಮೋಷನ್ ಹೋಗುವುದಿಲ್ಲ, ಕರೆಕ್ಟಾಗಿ ಎಂಟಿ ಆಗುವುದಿಲ್ಲ. ಕೆಲವರಿಗೆ ಮೋಷನಲ್ಲಿ ಒಂದು ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೋತಾರೆ, ಆದರೂ ಕರೆಕ್ಟಾಗಿ ಹೋಗುವುದಿಲ್ಲ. ಇನ್ನೊಂದು 2 ಗಂಟೆ ಬಿಟ್ಟು ಮತ್ತೆ ಪುನಃ ಮೋಷನ್ ಬರ್ತದೆ ಅಂತ ಹೇಳ್ತಾರೆ. ಅಥವಾ ಕೆಲವರಿಗೆ ಫ್ರೀಕ್ವೆಂಟಾಗಿ ಲೂಸ್ ಮೋಷನ್ ಆಗೋದು, ಅನ್ಅಡ್ಜಸ್ಟೆಡ್ ಫುಡ್ಡೇ ಹೋಗೋದು, ಅಥವಾ ಏನಾದರೂ ಬ್ಲೀಡಿಂಗ್ ಆಗೋದು, ಅಥವಾ ನೊರೆ ನೊರೆ ಥರ ಮೋಷನ್ ಹೋಗೋದು, ಈ ಥರ ಎಲ್ಲ ಡಿಫ್ರೆನ್ಸ್ ಬಂದಾಗ ನಮ್ಮ ಗಟ್ ಹೆಲ್ತ್ ಎಫೆಕ್ಟ್ ಆಗಿದೆ ಅಂತ ಅರ್ಥ.
1: ಓಕೆ ಓಕೆ ಓಕೆ. ಈಗ ನೀವೊಬ್ಬರು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡುವವರು, ಪ್ರಶ್ನೆ ಇದೆ, ಒಬ್ಬರು ಕಾಲರ್ ಇದ್ದಾರೆ. ಡಾಕ್ಟ್ರೆ ಹಲೋ, ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್ ಶಿವಕುರು ಮಾತಾಡೋದು.
1: ಮಾತಾಡಿ ಮಾತಾಡಿ ಸರ್, ಮಾತಾಡಿ.
2: ಡಾಕ್ಟ್ರೆ ನಮಸ್ತೆ. ಡಾಕ್ಟ್ರೆ
0: ನಮಸ್ತೆ,
2: ತುಂಬಾ ಮಾಹಿತಿ ಕೊಡ್ತಾ ಇದ್ದೀರಿ, ತುಂಬಾ ಧನ್ಯವಾದಗಳು. ಎಲ್ಲ ಕೇಳುಗಾರ
0: ಬರವಾಗಿ,
2: ಸಣ್ಣ ಮಗುವಿಗೆ 6 ತಿಂಗಳ ತನಕ ಯಾವುದೇ ಆಹಾರ ಕೊಡಬಾರ್ದು, ಎದೆ ಹಾಲು ಮಾತ್ರ ಅಂತೇಳಿ ಹಾಗೆ ಹಿಂದಿನ ವೈದ್ಯರೆಲ್ಲ ಹೇಳ್ತಾ ಇದ್ದದ್ದು ಗೊತ್ತು ನನಗೆ. ಆದ್ರೆ ಈ ಆಗ ನೀರು ಕೂಡ ಕೊಡ್ತಾ ಇರ್ಲಿಲ್ಲ ತಾಯಂದಿರು, ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಇತ್ತೀಚೆಗೆ ನಾನು ಕೇಳಿದ ಹಾಗೆ ಗೈನಕಾಲಜಿಸ್ಟ್ ಹೇಳಿದ್ರು ಕೊಡ್ಬಹುದು ಪ್ಯಾಕೇಜ್ ಆಹಾರ, ಮತ್ತು ಮಕ್ಕಳ ತಜ್ಞರು ಹೇಳಿದ್ರು ಕೊಡ್ಬಹುದಂತೆ ಅಂತೇಳಿ. ನಾನು ಬಹಳ ಹತ್ತಿರದಿಂದ ಬಲ್ಲೆ ಕೊಟ್ಟದ್ದು. ಅದನ್ನು ಕೊಡುವ ಜೊತೆ ಜೊತೆ ಐಸ್ ಕ್ರೀಮ್ ಕೂಡ ಕೊಡ್ತಾ ಇದ್ದಾರೆ, ಒಂದಷ್ಟು 6 ತಿಂಗಳ ಮೊದಲೇ ಮಕ್ಕಳಿಗೆ ಕೇಕ್ ಕೂಡ ಕೊಡ್ತಾ ಇದ್ದಾರೆ. ನಾನು ಕೇಳುದು, ವೈದ್ಯಕೀಯ ವಿಜ್ಞಾನದ ಪುಸ್ತಕದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ, ಹೊಸತ್ತೇನಾದ್ರೂ ರಿಸರ್ಚ್ ಆಗಿದೆ ಈ ಬಗ್ಗೆ ಕೊಡ್ಬಹುದು ಅಂತೇಳಿ, ಒಂದು ಪ್ರಶ್ನೆ. ಅದು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ವೈದ್ಯರು ಅಂತೇಳಿ. ಮತ್ತು ಇನ್ನೊಂದು ಪ್ರಶ್ನೆ, ಶಾಲಾ ಕಾಲೇಜುಗಳ 50 ಮೀಟರ್ ಅಂತರದಲ್ಲಿ ಜಂಕ್ ಫುಡ್ ಮಾರಾಟ ಮಾಡುವಂತಿಲ್ಲ ಅಂತೇಳಿ ಹೊಸ ಕಾನೂನನ್ನು ಮಾಡಿದ್ದಾರೆ, ಕಾನೂನು ಬರ್ತಾ ಇದೆ, ಒಳ್ಳೆಯ ಬೆಳವಣಿಗೆ. ಆದ್ರೆ ಈ ಕಾನೂನುಗಳು ಮಾತ್ರ ಸಾಕ? ಪೋಷಕರು ಅಥವಾ ಶಿಕ್ಷಕರು ಎಚ್ಚೆತ್ತುಕೊಳ್ಬೇಕಾ? ಅವರಿಗೆ ಏನು ಕಿವಿ ಮಾತು ಹೇಳ್ತೀರಿ ಡಾಕ್ಟ್ರೆ? ನಾನು ನಿಮ್ಮ ಉತ್ತರ ಹೇಳಿದಲ್ಲಿ ಕೇಳ್ತೇನೆ. ಧನ್ಯವಾದಗಳು.
1: ಅವರ ಮೊದಲ ಪ್ರಶ್ನೆ, ಡಾಕ್ಟರ್ಸ್ಗಳು ಬದಲಾಗಿದ್ದಾರೆ ಅಲ್ವಾ, ಪುಸ್ತಕ ಬದಲಾಗಿದೆ ಅಂತ ಅವರು ಹೇಳಿದ್ರು.
0: ಡೆಫಿನೆಟ್ಲಿ ಎವಲ್ಯೂಷನ್ ಆಗ್ತಾ ಇರ್ತದೆ.
1: ಓಕೆ,
0: ಹೇಗೆ ನಾವು ಅಡ್ವಾನ್ಸ್ಮೆಂಟ್ ಹೋಗ್ತೇವಲ್ಲ, ಹಾಗಾಗಿ ನಮ್ಮ ಈಗ ನೆಕ್ಸ್ಟ್ ಬರುವ ಜನ್ರೇಷನ್ ಸಹ ಅದಕ್ಕೆ ಅಡಾಪ್ಟ್ ಆಗ್ತಾ ಇರ್ತಾರೆ. ನಾವು ಮುಂಚೆ ಏನು ಮಾಡ್ಕೊಬಂದಿದ್ದೇವೆ ಅದನ್ನು ನಾವು ಈಗ ಮಾಡ್ತಾ ಇಲ್ಲ. ಈವನ್ ಪ್ರೋಟೋಕಾಲ್ ಪ್ರಕಾರ 6 ಮಂತ್ಸ್ ಪ್ರಕಾರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇದ್ರೂ ಸಹ ನಾನು ಹೇಳಿದೆಲ್ಲ ಅವಾಗ, ಈಗಲೇ ಅರ್ಲಿ ವಿನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಾನು ಅದನ್ನು ಯಾವತ್ತು ಬ್ಯಾಡ್ ಅಂತ ಹೇಳಿಲ್ಲ, ಬಟ್ ಅದು ಆ ಥರ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಈಗ. ಯಾಕಂದರೆ ಆದಷ್ಟು ಬೇಗ, ಮುಂಚೆ ಮಕ್ಕಳನ್ನು 6 ವರ್ಷದ ನಂತರ ಸ್ಕೂಲಿಗೆ ಹಾಕ್ತಿದ್ರು. 6 ವರ್ಷ ಯಾಕೆ ಇಂಪಾರ್ಟೆಂಟ್ ಅಂದರೆ, 6 ವರ್ಷದ ತನಕ ನಮ್ಮ ಬ್ರೈನ್ ಬೆಳವಣಿಗೆ ಆಗ್ತದೆ. ಆ ಬ್ರೈನ್ ಕಂಪ್ಲೀಟ್ ಬೆಳವಣಿಗೆ ಆದ ಮೇಲೆ ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ. ಈಗೇನು ಮಾಡಿದ್ದಾರೆ, ಈಗ LKG UKG ಈಗ ನರ್ಸರಿ ಸಹ ಬಂದಿದೆ, 3ನೇ ವರ್ಷದ ಮಗುವನ್ನು ಅಲ್ಲಿಗೆ ಹಾಕ್ತಿದ್ದಾರೆ. ಮುಂಚಿನ ಪ್ರೋಟೋಕಾಲ್ ಪ್ರಕಾರ 6ನೇ ವರ್ಷಕ್ಕೆ ಹಾಕ್ಲಿಕ್ಕಿತ್ತು. ಈಗ ಅಷ್ಟು ಬೆಳವಣಿಗೆ ಆಗದೇ ಇರುವಂಥ ಬ್ರೈನನ್ನು ತಗೊಂಡೋಗಿ ನಾವು ಸ್ಟ್ರೆಸ್ಸಿಗೆ ಒಳಪಡಿಸ್ತಿದ್ದೇವೆ. ಇದು ಜನರೇಷನ್ ಹಾಗೆ ಚೇಂಜಸ್ ಇವಲ್ಯೂಷನ್ ಆಗ್ತಾ ಬಂದಿದೆ. ಹಾಗಂತ ನಾವು ನಮ್ಮ ಮಕ್ಕಳನ್ನು ಸಹ 6 ವರ್ಷದ ತನಕ ಕಾಯ್ತಾ ಇಲ್ಲ, ಎಲ್ಲರನ್ನೂ ಸಹ ನರ್ಸರಿಗೆ ಹಾಕೋದು ಹಾಕ್ತಾನೆ ಇದ್ದೇವೆ. ಯಾಕಂದರೆ ಪ್ರೋಟೋಕಾಲ್ ಆ ಥರ ಬಂದಿದೆ. ಈವನ್ ಅಡ್ಮಿಷನಿಗೆ ಹೋಗುವಾಗ ಸಹ ಎಲ್ಲಾದರೂ UKG LKG ನರ್ಸರಿ ಮಾಡಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಕಾಂಪಿಟೆಂಟ್ ಇರಲಿಕ್ಕಿಲ್ಲ ಬೇರೆ ಮಕ್ಕಳಿಗಂತ ಈ ಥರ ಹೇಳುವಂಥ ಪರಿಸ್ಥಿತಿ ಸಹ ಬಂದಿದೆ. ಇದನ್ನು ನಮಗೆ ಸಹ ಗೊತ್ತು, ಬಟ್ ನಾವು ಸಹ ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸರ್ಟನ್ ಇವಲ್ಯೂಷನ್ ಆಗ್ತಾ ಇರ್ತದೆ. ಈವನ್ ರಿಗಾರ್ಡಿಂಗ್ ಬ್ರೆಸ್ಟ್ ಫೀಡಿಂಗ್ ಸಹ ಮುಂಚೆದೇನಿದೆ ಅದು ಮುಂಚೆದು ಪ್ರೋಟೋಕಾಲ್ ಇದೆ, ಬಟ್ ಈಗ ಅರ್ಲಿ ವಿನಿಂಗ್ ಇಸ್ ಸ್ಟಿಲ್ ಅಲೌಡ್. ಅಂದರೆ 3-4 ಮಂತ್ಸಿಗೆ ತಿನ್ನಲಿಕ್ಕೆ ಬೇರೆ ಫುಡ್ಡಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಲಿಟ್ರೇಚರ್ ಪ್ರಕಾರನೂ ಅಕ್ಸೆಪ್ಟೆಡ್ ಇದೆ. ಈವನ್ ಅದನ್ನು ಫಾಲೋ ಸಹ ಮಾಡ್ತಾರೆ, ನಾವು ಅದನ್ನು ಕಂಡೆಮ್ ಮಾಡಲಿಕ್ಕೆ ಹೋಗಲ್ಲ.
1: ಓಕೆ ಓಕೆ ಓಕೆ. ಇನ್ನೊಂದವ್ರು ಕೇಳುವಂಥದ್ದು, ಸ್ಕೂಲ್ ಕಾಲೇಜ್ಗಳ ಪಕ್ಕದಲ್ಲಿ ಜಂಕ್ ಫುಡ್ಗಳನ್ನು ಮಾರಬಾರ್ದು ಅಂತ ಹೇಳ್ತಾರೆ, ಬಟ್ ರೂಲ್ಸ್ಗಳ ಮೂಲಕ ಕಾನೂನುಗಳ ಮೂಲಕ ಮಾತ್ರ ತಡೆ ಹಿಡಿಯಲಿಕ್ಕೆ ಸಾಧ್ಯನಾ, ಅಥವಾ ಪೋಷಕರ ಶಿಕ್ಷಕರ ಪಾತ್ರ ಏನಿದೆ ಇದರಲ್ಲಿ?
0: ಡೆಫಿನೆಟ್ಲಿ, ಯಾಕಂದರೆ ಮಕ್ಕಳು ಆ ಏಜಲ್ಲಿ ತುಂಬ ಚಂಚಲಾಗಿರ್ತಾರೆ. ಅವರಿಗೆ ಇಂಥ ಫುಡ್ಡೆಲ್ಲ ಬಾಯಿ ರುಚಿಗೆ ತರುವಂಥ ಫುಡ್ ಮನೆಯಲ್ಲಿ ಮಾಡೋದಕ್ಕಿಂತ ಹೊರಗಡೆ ಫುಡ್ ಭಾರಿ ಟೇಸ್ಟ್ ಆಗಿ ಕಾಣ್ತದೆ. ಅವರು ನಾವು ಸಹ ಮಾಡಿದ್ದೇವೆ, ಯಾಕಂದರೆ ಅದು ಕದ್ದು ಮುಚ್ಚಿ ಅದನ್ನು ತಿಂದೇ ತಿಂತಾರೆ. ಯಾಕಂದರೆ ಅವೈಲೇಬಲ್ ಇದ್ದರೆ ಡೆಫಿನೆಟ್ಲಿ ಅವ್ರು ಹೋಗೇ ಹೋಗ್ತಾರೆ, ಅದನ್ನು ತಡಿಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ಪ್ರೋಟೋಕಾಲ್ ಸಹ ಬಂದಿದೆ, ಪ್ರೋಟೋಕಾಲ್ಸ್ ಇದೆ. ಎಷ್ಟು ಫಾಲೋ ಆಗ್ತದೆ ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕಂಟ್ರೋಲಿ ಸಹ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಸ್ಕೂಲ್ ಮತ್ತು ಕಾಲೇಜ್ ಅಥಾರಿಟಿ ಏನಿದೆ ಅದು ಸಹ ಒಂದು ಮೇಲ್ಮನವಿ ಸಲ್ಲಿಸಬೇಕು. ಇನ್ಫ್ಯಾಕ್ಟ್ ಈ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗಲೂ ಸಹ ಈ ಪೋಷಕರು ಏನು ಹೋಗ್ತಾರಲ್ಲ ಇವರು ಈ ಇಶ್ಯೂಸ್ ಬಗ್ಗೆ ಸಹ ಸ್ಕೂಲಿಗೆ ಮನವರಿಕೆ ಮಾಡಬೇಕು. ಈ ಥರ ಮಕ್ಕಳು ಸಹ ಈ ಥರ ಎಕ್ಸ್ಪೋಸ್ ಆಗ್ಬೋದು, ಅದನ್ನು ನೋಡಿ ಅವರು ಮನವರಿಕೆ ಮಾಡಿದರೆ ಯಾರಾದರೂ ಅದರ ಬಗ್ಗೆ ಇಶ್ಯೂಸ್ ರೇಸ್ ಮಾಡ್ಬೋದು.
1: ಸೊ ಮನೆಯಲ್ಲೂ ಕೂಡ ಪೋಷಕರ ಪಾತ್ರ ಬಹಳ ದೊಡ್ಡದು.
0: ಡೆಫಿನೆಟ್ಲಿ.

0: ಎಸ್
1: ಎಸ್. ಇನ್ನು ಡಾಕ್ಟರ್ ಹಕ್ತಾ, ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ, ನೀವೊಬ್ಬರು ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು, ಒಬ್ಬ ಸರ್ಜನ್ ನೀವು. ಹೊಟ್ಟೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಈ ಸರ್ಜರಿ ಅನ್ನುವಂಥದ್ದು ಯಾವಾಗ ಅನಿವಾರ್ಯ ಆಗುತ್ತೆ ಅಂತ?
0: ನಾವು ಹೊಟ್ಟೆಗೆ ಸರ್ಜರಿ ಮಾಡೋದು ಸರ್ಟನ್ ಡಿಸೀಸಸ್ ಡಿಟೆಕ್ಟ್ ಆಗಿ ಸರ್ಜಿಕಲಿ ಟ್ರೀಟ್ ಆಗುವಂಥ ಕಾಯಿಲೆಗಳಿಗೆ ಮಾತ್ರ ನಾವು ಸರ್ಜರಿ ಮಾಡ್ತೇವೆ. ಯಾವ ಕಾಯಿಲೆಯನ್ನು ನಾವು ಮೆಡಿಸಿನ್ ಕೊಟ್ಟು ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅಥವಾ ಡಯಟ್ ಚೇಂಜ್ ಮಾಡಿ ಮಾಡುವಂಥದ್ದಿದ್ದರೆ ನಾವು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೇವೆ. ಅದಕ್ಕೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲಿ ಸಹ ಯಾವ ಮೆಡಿಸಿನ್ ಅಥವಾ ಡಾಕ್ಟ್ರಿನ ಮೆಡಿಸಿನ್ ಅಥವಾ ಸರ್ಜಿಕಲ್ ಪಾತ್ರ ಇರದೇ ಗುಣ ಮಾಡುವಂಥದ್ದು, ಅದು ಪೇಷಂಟ್ಸ್ ಅವರ ಮನೆಯಲ್ಲೇ ಅವರದೇ ಚೇಂಜಸ್ ಮಾಡ್ಕೊಂಡು ಮಾಡ್ಬೋದು. ಯಾವಾಗ ಕನ್ಸರ್ವೇಟಿವ್ ಮೆಡಿಸಿನ್ ಫೇಲ್ ಆಗ್ತದೆ ಆವಾಗ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ. ಅಂದರೆ ನಾವು ಮೆಡಿಸಿನ್ ಕೊಟ್ಟು ಸರಿ ಮಾಡುವಂಥ ಕಾಯಿಲೆ ಬರ್ತದೆ, ಅಂದರೆ ಗುಣ ಮಾಡುವಂಥ ರೀತಿ ಇರ್ತದೆ. ಅದು ಆದರೂ ಏನು ಯೂಸ್ ಇಲ್ಲ ಅಂತ ಆದರೆ ಮಾತ್ರ ನಾವು ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಗುಣಪಡಿಸುವಂಥ ಇದಕ್ಕೆ ಪೇಷಂಟನ್ನು ಕೌನ್ಸಿಲಿಂಗ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್, ನಾನು ಲ್ಯಾಪ್ರೋಸ್ಕೋಪಿ ಸರ್ಜನ್, ನಾನೀಗ ಒಂದು ಗಾಲ್ ಬ್ಲಾಡರ್ಲಿ ಒಂದು ತೊಂದರೆ ಇದೆ, ಪಿತ್ತಕೋಶ ಅಂತ ಹೇಳ್ತೇವೆ. ಪಿತ್ತಕೋಶದಲ್ಲಿ ಒಂದೆರಡು ಕಲ್ಲು ಇಟ್ಕೊಂಡು ಬಂದರು ಪೇಷಂಟು, ಕಲ್ಲಿದ್ದ ಕೂಡಲೇ ನಾನು ಹೋಗಿ ಅವರಿಗೆ ಸರ್ಜರಿ ಮಾಡುವುದಿಲ್ಲ. ಅದಕ್ಕೆ ಸರ್ಟನ್ ಇಂಡಿಕೇಷನ್ಸ್ ಅಂತ ಇರ್ತದೆ. ಕೆಲವು ಸಲ ಈ ಕಲ್ಲುಗಳಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ. ಹೆಚ್ಚಿನ ಕಲ್ಲುಗಳು ಈ ಕೊಲೆಸ್ಟ್ರಾಲ್ ಕಲ್ಲುಗಳಿರ್ತವೆ. ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆದಾಗೆ ಈ ಕಲ್ಲುಗಳ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆದರೆ ಅದು ಸಹ ಮಾಯ ಆಗುವ ಚಾನ್ಸಸ್ ಇರ್ತದೆ. ಆವಾಗ ನಾವು ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಡಯಟ್ ಚೇಂಜಸ್ ಎಲ್ಲ ಹೇಳಿ ಅವರಿಗೆ ಬಂದ ಕೂಡಲೇ ನಾವು ಸರ್ಜರಿ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅದೂ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಕೆಲವು ಸಲ ಡೆಸೊಲ್ಯೂಷನ್ ಥೆರಪಿ ಅಂತ ಹೇಳ್ತೇವೆ, ಅಂದರೆ ಕಲ್ಲುಗಳು ಕರಗಿಸುವಂಥ ಮೆಡಿಸಿನ್ಸ್ ಕೆಲವರಿಗೆ ಟ್ರೈ ಮಾಡ್ತೇವೆ. ಆದರೆ ನಮಗೆ ಆ ಕಲ್ಲುಗಳು ಯಾವ ರೀತಿ ಇದ್ದಂಥ ಈ ಸ್ಕ್ಯಾನಿಂಗಲ್ಲಾಗಲಿ ನಮಗೆ ಟೆಸ್ಟ್ ಮಾಡಿದರೆ ಗೊತ್ತಾಗೋದಿಲ್ಲ. ಅದನ್ನು ಸರ್ಜಿಕಲಿ ತೆಗೆದ್ರೆ ಮಾತ್ರ ಯಾವ ಕಲ್ಲಂತ ಗೊತ್ತಾಗೋದು. ಸೊ ಈ ಥರ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕೊಟ್ಟು ವರ್ಕ್ ಆದರೆ ನಾವು ಫಾಲೋ ಅಪ್ ಮಾಡ್ತೇವೆ. ಇಲ್ಲ ಅದು ಕಲ್ಲುಗಳು ಕರೆಕ್ಟನೇ ಇಲ್ಲ ಅಥವಾ ಅದರಿಂದ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಿದೆ ಅಥವಾ ಅದರಿಂದ ಕಾಂಪ್ಲಿಕೇಶನ್ ಆಗುವ ಚಾನ್ಸ್ ಜಾಸ್ತಿ ಅಂತ ಆದರೆ ನಾವು ಅವರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಸಿಕೊಳ್ಳಿ ಅಂತ ಹೇಳ್ತೇವೆ. ಸೊ ಸ್ಟಾರ್ಟ್ ಬಂದಾಗ ಪೇಷಂಟಿಗೆ ನಾವು ಡೈರೆಕ್ಟ್ ಆಗಿ ಸರ್ಜರಿ ಅಂತ ಹೇಳುದಿಲ್ಲ, ಬಟ್ ಸರ್ಟನ್ ಇಂಡಿಕೇಶನ್ಸ್ ಇದ್ದಾಗ ಮಾತ್ರ ನಾವು ಪೇಷಂಟ್ಸ್ಗೆ ಆ ಸರ್ಜಿಕಲ್ ಆಸ್ಪೆಕ್ಟ್ ಬಗ್ಗೆ ಮನವರಿಕೆ ಮಾಡಬೇಕು.
1: ಸೊ ಈಗಂತೂ ಈ ಏನಿದೆ ಸರ್ಜರಿ ಅಥವಾ ಮೆಡಿಕಲ್ ಸೆಕ್ಟರ್ ಏನಿದೆ ಬಹಳ ದೊಡ್ಡ ಮಟ್ಟಿನ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಮೊದಲೆಲ್ಲ ದೊಡ್ಡ ಸರ್ಜರಿ ಮಾಡುವಂಥವರು ದೊಡ್ಡ ಡಾಕ್ಟರ್ ಅಂತ, ಈಗ ದೊಡ್ಡ ಸಂಗತಿಯನ್ನು ಸಣ್ಣದ್ರಲ್ಲಿ ಸರ್ಜರಿ ಮಾಡುವವರು ದೊಡ್ಡ ಡಾಕ್ಟರ್ ಅನ್ನುವಂಥ ರೀತಿಯಲ್ಲಿ ಬೆಳೆದಿದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ, ಈಗ ಈಗಿನ ವ್ಯವಸ್ಥೆ, ಈಗ ಅಪ್ಡೇಟ್ ಆಗಿರುವಂಥ ಬೇರೆ ಬೇರೆ ಟೆಕ್ನಾಲಜಿ ಬಗ್ಗೆ?
0: ಒಂದು ಸ್ಟೇಟ್ಮೆಂಟ್ ಇದೆ ಅಂದರೆ ಒಂದು ಗುಡ್ ಸರ್ಜನ್ ಯಾರಂದರೆ ಯಾವಾಗ ಒಳ್ಳೆ ರೀತಿಯಲ್ಲಿ ಸರ್ಜರಿ ಮಾಡ್ತಾನೆ ಅಂತ. ಗ್ರೇಟ್ ಸರ್ಜನ್ ಅಂದರೆ ಯಾವಾಗ ಸರ್ಜರಿ ಮಾಡಬಾರ್ದಂತ ಯಾವಾಗ ಸರ್ಜರಿ ಮಾಡಬಾರ್ದಂತ ಗೊತ್ತಿರಬೇಕು. ಎಲ್ಲದಕ್ಕೆ ಸರ್ಜರಿ ಅನ್ನೋದು ಸೊಲ್ಯೂಷನ್ ಅಲ್ಲ. ಸರ್ಟನ್ ಇದಕ್ಕೆ ಪೇಷಂಟ್ಸಿಗೆ ಪ್ರಾಬ್ಲಮ್ ಅಂದರೆ ಈಗ ಸರ್ಜರಿ ಅಂತ ಕೊಟ್ಟರೆ ಪೇಷಂಟ್ ಹೆದರಿ ಬಿಡ್ತಾರೆ ಏನೋ ಆಗ್ಬಿಡ್ತದಂತ. ಈಗ ಸರ್ಜರಿ ಹೇಗೆ ಅಡ್ವಾನ್ಸ್ ಆಗಿದೆ ಅಂದರೆ ಮುಂಚಿನ ಥರ ದೊಡ್ಡ ಗಾಯ ತುಂಬ ಹಾಸ್ಪಿಟಲ್ ಸ್ಟೇ ಆ ಥರ ಇಲ್ಲ. ಈಗ ನಮ್ಮ ಏನು ಪ್ರೋಟೋಕಾಲ್ಸ್ ಬಂದಿದೆ ಇದು ಆಲ್ಮೋಸ್ಟ್ ನನ್ನದೀಗ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂದರೆ ಚಿಕ್ಕ ಗಾಯ ಚಿಕ್ಕ ತೂತು ಮಾಡಿ ಕ್ಯಾಮರಾ ಹಾಕಿ ಆಪರೇಷನ್ ಮಾಡುವಂಥದ್ದು. ಅದರಲ್ಲಿ ಒಳಗಡೆ ಎಷ್ಟೇ ದೊಡ್ಡ ಕಾಯಿಲೆ ಇದ್ದರೂ ಸಹ ಎಷ್ಟೇ ದೊಡ್ಡ ಸರ್ಜರಿ ಆದರೂ ಸಹ ಅದರ ಚಿಕ್ಕ ಹೋಲಿಂದನೇ ನಾವು ಅದನ್ನು ಕ್ಲಿಯರ್ ಮಾಡಿಬಿಡ್ತೇವೆ. ಇದು ಪೇಷಂಟಿಗೆ ಬೆನಿಫಿಟ್, ಯಾಕಂದರೆ ಎಷ್ಟು ದೊಡ್ಡ ಗಾಯ ಇರ್ತದೆ ಅಷ್ಟು ದೊಡ್ಡ ಅಷ್ಟು ಪೇಯ್ನ್ ಇರ್ತದೆ, ಹಾಸ್ಪಿಟಲ್ ನಿಲ್ಲಬೇಕಾಗ್ತದೆ ಮತ್ತು ರಿಕವರಿ ಎಲ್ಲ ತುಂಬ ಸ್ಲೋ ಇರ್ತದೆ. ವೆರಿನ್ ಕೀವಲ್ ಸರ್ಜರಿಲ್ಲ ಆದಾಗ ಪೇಷಂಟ್ ಆರಾಮ್ಸೆ ರಿಕವರಿ ಆಗ್ತಾರೆ, ಬೇಗ ಅವರ ವರ್ಕಿಗೆ ರಿಟರ್ನ್ ಆಗ್ಬೋದು, ಬೇಗ ಮನೆಗೆ ಹೋಗ್ಬೋದು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಎಲ್ಲ ತುಂಬ ಪ್ಲೇ ಮಾಡ್ತದೆ. ದೊಡ್ಡ ಸರ್ಜರಿ ದೊಡ್ಡ ಗಾಯ ಮಾಡಿ ಓಪನ್ ಮಾಡಿ ನಮಗೆ ಒಳಗೆ ಹೋದರೆ ಮಾಡಲಿಕ್ಕೆ ಬೇಗ ಆಗ್ಬೋದು, ಲ್ಯಾಪ್ರೋಸ್ಕೋಪಿಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಕೆಲವು ಸರ್ಜರಿಯಲ್ಲಿ ಕೆಲವು ಲ್ಯಾಪ್ರೋಸ್ಕೋಪಿಯಲ್ಲಿ ಬೇಗ ಆಗ್ತದೆ, ಓಪನ್ ಸರ್ಜರಿ ಲೇಟ್ ಆಗ್ತದೆ. ಬಟ್ ಪೇಷಂಟಿಗೆ ನಾವು ಯಾವುದು ಒಳಿತಿದೆ ಅದನ್ನು ನಾವು ಚೂಸ್ ಮಾಡ್ತೇವೆ. ಆದಷ್ಟು ನಮ್ಮ ಸರ್ಜರಿಯಲ್ಲಿ ಏನಂದರೆ ಪೇಷಂಟನ್ನು ಎಷ್ಟು ಕಡಿಮೆ ಸಮಯದಲ್ಲಿ ಸರ್ಜರಿಗೆ ಎಕ್ಸ್ಪೋಸ್ ಮಾಡೋದು, ಎಷ್ಟು ಬೇಗ ಅಂದರೆ ಪೇಷಂಟನ್ನು ಎಷ್ಟು ಬೇಗ ಮನೆ ಕಳಿಸ್ತಾನೆ ಒಳ್ಳೆ ರೀತಿಯಲ್ಲಿ ಗುಣ ಮಾಡಿ ಅವನು ಒಳ್ಳೆ ಸರ್ಜನ್ ಅಂತ. ನಮಗೆ ಪೇಷಂಟು ಈ ಸರ್ಜರಿ ಆಗೋದು ಯಾವ ಥರದ ಸರ್ಜರಿ ಅದೇನು ಮ್ಯಾಟರ್ ಆಗಲ್ಲ, ಬಟ್ ಪೇಷಂಟಿಗೆ ಯಾವುದು ಒಳಿತಾಗ್ತದೆ ಅದನ್ನು ನಾವು ಚೂಸ್ ಮಾಡ್ತೇವೆ.
1: ಓಕೆ ಓಕೆ ಓಕೆ. ಸೊ ಡಾಕ್ಟರ್, ನಿಮಗೀಗ ಹೊಟ್ಟೆ ಆರೋಗ್ಯ ಅಂತ ಹೇಳಿದರೆ, ಸೊ ಹೊಟ್ಟೆಯ ವ್ಯಾಪ್ತಿ ಎಲ್ಲಿವರೆಗೆ ಇರ್ತದೆ ಡಾಕ್ಟರ್, ಏನೆಲ್ಲ ಅದರಲ್ಲಿ ವಿಷಯಗಳು ಬರ್ತದೆ?
0: ಆ್ಯಕ್ಚುಲಿ ಜಿ ಐ ಸಿಸ್ಟಮ್ ಅಂತ ಸ್ಟಾರ್ಟ್ ಆಗೋದು ನಮ್ಮ ಎಲ್ಲಿಂದ ಎಂಟ್ರಿ ಆಗ್ತದೆ ಫುಡ್ ಅಲ್ಲಿಂದ ಎಕ್ಸಿಟ್ ಆಗೋ ತನಕನೂ ಎಲ್ಲದೂ ಬರ್ತದೆ. ಆದರೂ ಈ ಬಾಯಿಯಿಂದ ಹಿಡಿದು ಈ ಸ್ಟಮಕ್ಕಿಗೆ ಎಲ್ಲಿ ರೀಚ್ ಆಗ್ತದೆ ಇಲ್ಲಿ ಮಿನಿಮಲ್ ಡೈಜೆಷನ್ ಆಗುತ್ತೆ, ಒಂದು 10-15% ಮಾತ್ರ ಡೈಜೆಷನ್ ಆಗುತ್ತೆ. ಯಾಕಂದ್ರೆ ಬಾಯಿಯಲ್ಲೇ ಡೈಜೆಷನ್ ಸ್ಟಾರ್ಟ್ ಆಗ್ತದೆ, ನಮ್ಮ ಏನು ಎಂಜಲ್ ಅಂತ ಹೇಳ್ತೇವಲ್ಲ ಇದರಿಂದಲೇ ಡೈಜೆಷನ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಪೈಪ್ ಏನು ಅನ್ನನಾಳ ಅಂತ ಹೇಳ್ತೇವೆ, ಅದರಲ್ಲಿ ಏನು ಡೈಜೆಷನ್ ಆಗಲ್ಲ, ಅದು ಒಂದು ಪ್ಯಾಸೇಜ್ ಅಷ್ಟೇ. ಇನ್ನು ಮೆಜಾರಿಟಿ ಆಫ್ ದ ಏನು ಡೈಜೆಷನ್ ಆಗ್ತದೆ ಇದು ಸ್ಟಮಕಿಂದ ನಂತರ ಎಲ್ಲಿಂದ ಹೊರಗಡೆ ಹೋಗ್ತದೆ ಏನಲ್ ಕೆನಲ್ ಅಂತ ಹೇಳ್ತೇವೆ, ಆ ಪಾರ್ಟ್ ತನಕ ಫುಡ್ಡಿಂದು ಏನಾದರೂ ಬಾಡಿ ಅದರಿಂದ ಏನಾದರೂ ಒಂದು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಅಪ್ಪರ್ ಪಾರ್ಟ್ ಈ ಸ್ಟಮಕ್ಕು ಸ್ಮಾಲ್ ಇಂಟೆಸ್ಟೈನ್ ಇದೇನಂತ ಹೇಳ್ತೇವೆ, ಇದರಲ್ಲಿ ಹೆಚ್ಚಿನ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ತದೆ. ಯಾವಾಗ ದೊಡ್ಡ ಕರಳಿಗೆ ಬರ್ತದೆ ಇದರಲ್ಲಿ ನ್ಯೂಟ್ರಿಷನ್ ತುಂಬ ಕಡಿಮೆ ಇರ್ತದೆ, ಇದರಲ್ಲಿ ಮೋಷನ್ ದಪ್ಪ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಉಳಿದಿರೋದು ಒಂದೇ ಅಂದರೆ ವಾಟರ್, ಆದಷ್ಟು ವಾಟರ್ ಅಬ್ಸಾರ್ಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಬಾಡಿ ಯಾವ ಫುಡ್ಡಲ್ಲಿ ಯಾವ ಅಂಶವನ್ನು ಬಿಟ್ಟು ಕಳಿಸಲ್ಲ.
1: ಓಕೆ, ಇನ್ನೊಂದು ಡಾಕ್ಟರ್ ನಾನು ಹೇಳೋದು, ಈ ಮೋಷನನ್ನು ಅಬ್ಸರ್ವ್ ಮಾಡುವಂಥದ್ದು ಬಹಳ ಮುಖ್ಯ ಅಂತ ನೀವು ಹೇಳ್ತೀರಾ ಅಂತ, ಇದರ ಬಗ್ಗೆ ನಿಮ್ಮ?
0: ಡೆಫಿನೆಟ್ಲಿ, ಯಾಕಂದರೆ ಈ ಮೋಷನ್ ಏನು ಹೋಗ್ತದಲ್ಲ ಇದು ನಮ್ಮ ತಿನ್ನುವ ಫುಡ್ಡಿನ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಡೈಜೆಷನ್ ಮೇಲೆ ಹೆಲ್ಪ್ ಡಿಪೆಂಡ್ ಆಗಿರ್ತದೆ, ನಮ್ಮ ಒಳಗಡೆ ಏನಾದರೂ ಸಿಸ್ಟಮಲ್ಲಿ ಏನಾದರೂ ಚೇಂಜಸ್ ಹಾಕಿದರೆ ಸಹ ಅದಕ್ಕೆ ಸಹ ಡಿಪೆಂಡ್ ಆಗಿರ್ತದೆ. ಮೋಷನಿನ ಒಂದು ನಾರ್ಮಲ್ ಕಲರ್ ಎಲ್ಲರಿಗೂ ಗೊತ್ತಿರ್ತದೆ, ನಾರ್ಮಲ್ ಕನ್ಸಿಸ್ಟೆನ್ಸಿ ಇದು ಸಹ ಎಲ್ಲರಿಗೂ ಗೊತ್ತಿರ್ತದೆ, ಎಷ್ಟು ಕ್ವಾಂಟಿಟಿ ಹೋಗಿರ್ತದೆ ಇದು ಸಹ ಎಲ್ಲರಿಗೂ ಗೊತ್ತಿರ್ತದೆ. ಈ ಸಿಸ್ಟಮ್ ಏನಿರ್ತದಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇರ್ಬೋದು, ಕೆಲವರಿಗೆಲ್ಲ ಒಂದೇ ಸಲ ಕರೆಕ್ಟಾಗಿ ಮೋಷನ್ ಹೋಗ್ಬೋದು, ಕೆಲವರಿಗೆ ಸ್ವಲ್ಪ ಹೋಗಿ ಇನ್ನೊಂದು ಸಲ ಬರ್ಬೋದು, ಏನು ತೊಂದರೆ ಇಲ್ಲ ಅದರಲ್ಲಿ. ಯಾವಾಗ ಈ ನ್ಯಾಚುರಲ್ ಏನಿದೆ ಅವರ ನಾರ್ಮಲ್ ಮೆಕ್ಯಾನಿಸಮ್ ಏನಿದೆ ಅದರಲ್ಲಿ ಏನಾದರೂ ಚೇಂಜಸ್ ಬಂದರೆ ಆವಾಗ ಬಾಡಿಯಲ್ಲಿ ಏನಾದರೂ ಒಂದು ನಡೀತಿರ್ಬೋದು ಅಂತ ಪೇಷಂಟು ಡಿಟೆಕ್ಟ್ ಮಾಡಬೇಕಾಗ್ತದೆ. ಸೊ ಆವಾಗ ಮೋಷನ್ ಅಬ್ಸರ್ವ್ ಮಾಡೋದು ಬೆಟರ್, ಅದರಲ್ಲಿ ಏನಾದರೂ ಚೇಂಜಸ್ ಬಂದಿದೆ ಅಂತ.
1: ಓಕೆ, ಒಬ್ಬರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು? ಮಾತಾಡಿ.
0: ನಮಸ್ತೆ.
1: ಇಂಡಿಪೆಂಡೆನ್ಸ್ ಡೇ ಅಲ್ವಾ ಕೆಳಗರೆ, ಕೊನೆಯ ಒಂದು 4-5 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾರಿಗಾದರೂ ಕಾಲನ್ನು ಮಾಡಲಿಕ್ಕಿದ್ರೆ ನೀವು ಮಾತಾಡ್ಬೋದು, ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕೇಳಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ, ಡಾಕ್ಟರ್ ನಾನಿಷ್ಟು ಎಲ್ಲ ನಿಮ್ಮ ಹತ್ರ ಮಾತಾಡಿದೆ, ಯಾವುದಾದ್ರೂ ನಿಮಗೆ ಈ ವಿಷಯವನ್ನು ಹೇಳಬೇಕಿತ್ತು ಅಂತ ಇರುವಂಥದ್ದು ಏನಾದರೂ ಸಂಗತಿಗಳು ಇದೆಯಾ ಹೊಟ್ಟೆಯ ಆರೋಗ್ಯದ ಬಗ್ಗೆ ನಾವು ಮಾತಾಡುವಾಗ?
0: ಈ ಹೊಟ್ಟೆ ಆರೋಗ್ಯ ಒಂದು ಫ್ಯಾಕ್ಟರ್ ಆಗಿ ತಗೊಂಡ್ರೆ ಒಂದು ಸರ್ಟನ್ ಎಂಟಿಟೀಸ್ ಇರ್ತದೆ, ಅಂದರೆ ನಮ್ಮ ಖಾಲಿ ಫುಡ್ ಮಾತ್ರ ಇಂಪಾರ್ಟೆಂಟ್ ಅಂತ ಆಗಲ್ಲ, ತಿನ್ನುವ ಫುಡ್ ಆಗಲಿ ಅದನ್ನು ತೆಗೆದುಕೊಳ್ಳುವ ರೀತಿ ಆಗಲಿ ಅದರಲ್ಲಿರುವ ಕ್ವಾಂಟಿಟಿ ಆಗಲಿ ಅದರಲ್ಲಿರುವ ಕ್ವಾಲಿಟಿ ಆಗಲಿ ಇದು ಮೇಜರ್ ರೋಲ್ ಪ್ಲೇ ಮಾಡ್ತದೆ. ಇದನ್ನು ಬಿಟ್ಟು ನಮ್ಮ ಸರ್ಟನ್ ಅದರ್ ಫ್ಯಾಕ್ಟರ್ಸ್ ಆರೋಸ್ತದೆ, ಅಂದರೆ ಬೇರೆ ಫ್ಯಾಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಬಾಡಿ ಇಷ್ಟು ಟೈಮು ನಿದ್ದೆ ಮಾಡಬೇಕಂತ ಅದು ಸಿಸ್ಟಮಲ್ಲಿ ಒಂದು ಪ್ರೀ ರೆಕಾರ್ಡೆಡ್ ಆಗಿದೆ, ಅಂದರೆ ಇಷ್ಟು ಟೈಮ್ಸ್ ನಿದ್ದೆ ಮಾಡಬೇಕು. ಆ ನಿದ್ದೆ ಸರಿ ಹೋಗಿಲ್ಲ ಅಂತಂದರೆ ನೀವು ಎಷ್ಟೇ ಫುಡ್ ತಿನ್ನಿ ಏನೇ ತಿನ್ನಿ ಅದು ಇಲ್ಲಿ ಇಫೆಕ್ಟ್ ಮಾಡೇ ಮಾಡ್ತದೆ. ಒಂದು ನಿದ್ದೆ, ಸೆಕೆಂಡ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ಏನು ಎಕ್ಸಸೈಸ್ ಅಂತ ಹೇಳ್ತೇವೆ, ಅದು ತುಂಬ ಲ್ಯಾಕಿಂಗ್ ಇದೆ ಈಗಿನ ಪಾಪ್ಯುಲೇಷನಲ್ಲಿ. ಈಗ ನಾವು ಫಿಸಿಕಲ್ ಆ್ಯಕ್ಟಿವಿಟಿಗೋಸ್ಕರನೇ ಜಿಮ್ಮಿಗೆ ಹೋಗೋದು ಇದೆಲ್ಲ ಮಾಡೋದು ಮಾಡ್ತಿದ್ದೇವೆ. ಪ್ಲೇ, ಎಸ್ಪೆಷಲಿ ಈಗ ಯಂಗ್ಸ್ಟರ್ಸಲ್ಲಿ, ಕಿಡ್ಸಲ್ಲಾಗಲಿ ಅಡಲ್ಟಲ್ಲಾಗಲಿ, ಈ ಆಟ ಆಡುವ ಯಾರಾದರೂ ಮಕ್ಕಳು, ಈ ಪೋಷಕರಿಗೆ ನಾನು ಹೇಳ್ತಿರೋದು, ಯಾರಾದರೂ ಮಕ್ಕಳು ಆಟ ಆಡ್ತಾರಂದರೆ ಖುಷಿಪಡಿ. ಈಗಿನ ಹೆಚ್ಚಿನ ಮಕ್ಕಳು ಆಟ ಆಡ್ತಾರೆ ಎಲ್ಲಿ, ಅವರ ಮೊಬೈಲಲ್ಲಿ, ಎಲ್ಲರೂ ಟ್ಯಾಲೆಂಟೆಡ್ ಗೇಮರ್ಸು ಈ ಥರ ಇರ್ತಾರೆ. ಅದರಿಂದ ಫಿಂಗರಿಗೆ ಎಕ್ಸಸೈಸ್ ಬಿಟ್ಟರೆ ಬಾಡಿಗೆ ಎಕ್ಸಸೈಸ್ ಇಲ್ಲ, ಅದನ್ನೇನು ಆಟ ಆಡಲೇಬಾರ್ದು ಅಂತ ಹೇಳ್ತಿಲ್ಲ. ಬಟ್ ಯಾವ ಮಕ್ಕಳಾದರೂ ಗ್ರೌಂಡ್ಗೆ ಹೋಗಿ ಆಟ ಆಡ್ತೇನೆ ಅಥವಾ ಬೇರೆ ಔಟ್ಡೋರ್ ಗೇಮ್ಸ್ ಆಡ್ತೇನೆ ಅಥವಾ ಇಂಡೋರ್ ಗೇಮ್ಸ್ ಬೇರೆ ಆಡ್ತೇನೆ ಅಂದರೆ ಯಾರನ್ನು ತಡಿಲಿಕ್ಕೆ ಹೋಗಬೇಡಿ. ಬಿ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇರ್ತದೆ. ಈ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜು ಬರುವುದನ್ನು ತುಂಬ ತಡೆಗಟ್ಬೋದು ಈ ಥರ ಮಾಡಿದರೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಯಾವತ್ತೂ ಫೋಕಸ್ಡ್ ಇರಿ. ಥರ್ಡ್ಲಿ, ಹೈಡ್ರೇಷನ್ ನೀವು ಹೇಳಿದ್ರಿ, ನೀರು ಕುಡಿಯೋದು, ನೀರು ಕುಡಿಯೋದು ಹೆಚ್ಚಿನವರಿಗೆ ಎಲ್ಲದು ಬೇರೆ ಬೇರೆ, ಒಂದು ತಲೆನೋವು ಬರ್ತದೆ, ತಲೆನೋವು ಬಂದಾಗ ಒಂದು ಪ್ಯಾರಾಸಿಟಮಾಲ್ ಏನು ತಗೊಳ್ಳೋದು ಮಾಡ್ತಾರೆ. ಆಕ್ಚುಲಿ ಡಿಹೈಡ್ರೇಷನ್ ಇರ್ತದೆ ಕೆಲವು ಸಲ, ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಕುಡಿದ ಕೂಡಲೇ ಆಟೋಮೆಟಿಕ್ ಎಲ್ಲದೂ ಸರಿಯಾಗಿ ಬಿಡ್ತದೆ. ಇಡೀ ಸಿಸ್ಟಮ್ ನಮ್ಮ ಏನು ಈ ಮೇಜರ್ ಆರ್ಗನ್ಸ್ ಅಂತ ಹೇಳ್ತೇವೆ, ಹಾರ್ಟ್ ಆಗಲಿ, ಲಂಗ್ಸ್ ಆಗಲಿ, ಲಿವರ್, ಕಿಡ್ನಿ, ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಇದೆಲ್ಲದೂ ಹೈಡ್ರೇಷನಿಂದ ತುಂಬ ಅದರದ್ದು ಫ್ಯಾಕ್ಟರ್ ರೋಲ್ ಮಾಡ್ತದೆ ಅದರದ್ದು. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೈಡ್ರೇಷನಲ್ಲಿ ಯಾವತ್ತೂ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಫೋರ್ತ್ಲಿ, ಸ್ಟ್ರೆಸ್. ಹೆಚ್ಚಿನ ಪಾಪ್ಯುಲೇಷನ್ ಈಗ ಸ್ಟ್ರೆಸ್ಸಲ್ಲಿ ಹೋಗ್ತಾಯಿದೆ. ನಿಮಗೂ ಇರ್ಬೋದು, ನನಗೂ ಇರ್ಬೋದು, ಅದು ಯಾವುದೇ ವಿಷಯ ಇರ್ಬೋದು. ಸ್ಟ್ರೆಸ್ಸು, ನಾವು ತಿನ್ನುವ ಫುಡ್ ಹ್ಯಾಬಿಟ್ಸಿಗೆ ಸಹ ನಮಗೆ ಕರೆಕ್ಟ್ ಸ್ಟ್ರೆಸ್ಫುಲ್ ಇದ್ದರೆ ತಿನ್ನೋಕ್ಕೂ ಮನಸ್ಸು ಬರಲ್ಲ. ಆ ತಿನ್ನದೇ ಹೋದರೆ ನಮ್ಮ ಸಿಸ್ಟಮ್ಗೆ ಸಹ ಎಫೆಕ್ಟ್ ಆಗ್ತದೆ. ಸ್ಟ್ರೆಸ್ಸಿಂದಾಗಿ ಕೆಲವರು ಹೆಚ್ಚಿನವ್ರಿಗೆ ಏನಾಗ್ತದೆ, ಈ ಸ್ಟ್ರೆಸ್ಸನ್ನು ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇರಲ್ಲ. ಯಾಕಂದರೆ ಕೆಲವರೆಲ್ಲ ಪರ್ಸನಲ್ ಇರ್ತದೆ ಕೆಲವು, ಅದು ಆದರೆ ಅವರ ಆ ಸ್ಟ್ರೆಸ್ಸಿನ ಎಫೆಕ್ಟ್ ಫುಡ್ಡಲ್ಲಿ ಕಾಣಿಸ್ತದೆ. ಯಾಕಂದರೆ ಏನೋ ತಿನ್ನಂತ ಹೇಳಿದರೆ ತಿನ್ನಲ್ಲ, ನನಗೆ ಬೇಡ ಇವತ್ತು ಬೇಡ ಅನ್ನೋದು. ಆ್ಯಕ್ಚುಲಿ ಅವರಿಗೆ ಫುಡ್ ಬೇಡಲ್ಲ, ಅವರ ತಲೆಯಲ್ಲಿ ನಡೀತಿರೋದು, ಅದು ಫುಡ್ಡಿಗೆ ಎಫೆಕ್ಟ್ ಮಾಡ್ತದೆ. ಸೊ ಸ್ಟ್ರೆಸ್ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಮಾಡ್ತದೆ.
1: ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಹೊಟ್ಟೆ ಆರೋಗ್ಯದ ಪರಿಣಾಮ.
0: ಎಸ್, ಒಂದು ಇಂಪಾರ್ಟೆಂಟ್ ನಾನು ಆ್ಯಕ್ಚುಲಿ ಹೇಳೋದನ್ನು ಮರೆತೆ, ರಿಗಾರ್ಡಿಂಗ್ ಮೆಡಿಸಿನ್ಸ್. ಈಗ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೇವೆ ನಮ್ಮ ಈಗ ಹೊಟ್ಟೆ ಒಳಗಡೆ, ಈಗ ಹೊರಗಡೆ ಹೇಗೆ ಬ್ಯಾಕ್ಟೀರಿಯಾಗಳಲ್ಲಿರ್ತವೆ ಹಾಗೆ ಹೊಟ್ಟೆ ಒಳಗಡೆ ಸಹ ಬ್ಯಾಕ್ಟೀರಿಯಾಗಳಿವೆ, ಅಥವಾ ದೊಡ್ಡ ಕರುಳಿನಲ್ಲಿ ಅಥವಾ ಚಿಕ್ಕಗಳನ್ನ ಎಲ್ಲ ಕಡೆ ಬ್ಯಾಕ್ಟೀರಿಯಾ ಇದೆ. ಅದು ಗುಡ್ ಬ್ಯಾಕ್ಟೀರಿಯಾಸ್, ಅದು ನಮ್ಮ ಫುಡ್ ಡೈಜೆಸ್ಟ್ ಅಂದರೆ ಬ್ರೇಕ್ ಡೌನ್ ಮಾಡಿ ಅದರಿಂದ ನ್ಯೂಟ್ರಿಷನ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಈಗ ನಾವು ಏನಾದರೂ ಒಂದು ಇನ್ಫೆಕ್ಷನ್ ಏನಾದರೂ ಆಯಿತು ನಮಗೆ, ಈಗ ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡ್ವಿ, ಆ್ಯಂಟಿಬಯೋಟಿಕನ್ನು ಅದಕ್ಕೆ ಒಂದು ಸರ್ಟನ್ ಶೆಡ್ಯೂಲ್ ಮತ್ತು ಡೋಸೇಜ್ ಅಂತ ಇರ್ತದೆ, ಅಷ್ಟು ಮಾತ್ರ ಡಾಕ್ಟ್ರಿಗೆ ಕೊಡ್ತಾರೆ ಇಷ್ಟು ಟೈಮ್ಗೆ ತಗೊಳ್ಳಿ ಅಂತ ಹೇಳ್ತೇವೆ, ಅಷ್ಟು ಟೈಮಿಗೆ ತಗೊಂಡು ಅದನ್ನು ನಿಲ್ಲಿಸಬೇಕು. ಕೆಲವ್ರು ಏನು ಮಾಡ್ತಾರೆ, ಕೆಲವರು ಬುದ್ಧಿವಂತ ಇರ್ತಾರೆ, ಎರಡು ಟ್ಯಾಬ್ಲೆಟ್ ತಗೋತಾರೆ, ಸಾ ಸರಿ ಆಯಿತು ಅಂತ ನಿಲ್ಲಿಸ್ಬಿಡ್ತಾರೆ, ಅದು ಕೋರ್ಸ್ ಕಂಪ್ಲೀಟ್ ಆಗಲ್ಲ. ಅವ್ರು ಇಟ್ಕೊಂಡಿರ್ತಾರೆ ಇನ್ನೊಂದು ನಾಲ್ಕು ಟ್ಯಾಬ್ಲೆಟ್ ಇಟ್ಕೊಂಡಿರ್ತಾರೆ, ನೆಕ್ಸ್ಟ್ ಟೈಮ್ ಏನಾದರೂ ಸಿಂಪ್ಟಮ್ ಬಂದಾಗ ಯಾರು ಡಾಕ್ಟ್ರಿಗೆ ಕೇಳಲ್ಲ, ಯಾಕಂದ್ರೆ ಡಾಕ್ಟ್ರ್ ಹತ್ರ ಇದೇ ಕೊಡ್ತಾರಂತ ಗೊತ್ತು, ಇವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವರಷ್ಟಕ್ಕೆ ಟ್ರೀಟ್ಮೆಂಟ್ ತಗೊಂಡು ಏನೇನು ಮಾಡಿಬಿಡ್ತಾರೆ. ಈ ಆ್ಯಂಟಿಬಯೋಟಿಕ್ ಅನ್ನೋದು ಈ ಏನು ಬ್ಯಾಕ್ಟೀರಿಯಾ ಬರ್ತದೆ ಆ ಬ್ಯಾಕ್ಟೀರಿಯನ್ನು ಹೊಡೆದಾಗ್ತದೆ, ಇನ್ಫ್ಯಾಕ್ಟ್ ನಮ್ಮ ಕರಳಲ್ಲಿರುವ ಬ್ಯಾಕ್ಟೀರಿಯನ್ನು ಹೊಡೆದಾಕುವ ಚಾನ್ಸಸ್ ಇರ್ತದೆ. ಹಾಗಾಗಿ ಕೆಲವರಿಗೆ ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡಾಗ ಕೆಲವರು ಲೂಸ್ ಮೋಷನ್ ಆಗೋದು, ಇಂಡೈಜೆಷನ್ ಆಗೋದು, ಇದೆಲ್ಲ ಕಾಮನ್ ಆಗಿರ್ತದೆ. ಆದರೆ ಆ ಬ್ಯಾಕ್ಟೀರಿಯಾಗಿಂತ ನಮಗೆ ಈಗ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಇಂಪಾರ್ಟೆಂಟ್ ಆಗ್ತದೆ, ಫಸ್ಟ್ ಅದನ್ನು ಎಲಿಮಿನೇಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಕೆಲವು ಸಲ ಆ್ಯಂಟಿಬಯೋಟಿಕ್ ಕಂಟಿನ್ಯೂ ಮಾಡ್ತೇವೆ, ಮಾಡಿ ಅದರ ನಂತರ ಆ ಗಟ್ ಹೆಲ್ತ್ನು ರೀಸ್ಟೋರ್ ಮಾಡಬೇಕಾಗ್ತದೆ. ಅದು ಹೇಗಂದರೆ ಈಗ ಪ್ರೊಬಯೋಟಿಕ್, ಪ್ರಿಬಯೋಟಿಕ್ ಅಂತ ಹೇಳ್ತೇವೆ. ಈಗ ಇನ್ಫ್ಯಾಕ್ಟ್ ಇಫ್ ಯು ಟೇಕ್ ಒಂದು ಸಿಂಪಲ್ ಪ್ರೊಬಯೋಟಿಕ್ ಅಂದರೆ ಕರ್ಡ್, ಕರ್ಡಲ್ಲಿ ಸಹ ಅದು ಆ ಥರ ಈ ಗುಡ್ ಬ್ಯಾಕ್ಟೀರಿಯಾ ಕೊಡುವಂಥ ಕೆಪಾಸಿಟಿ ಇರುವಂಥದ್ದು. ಸೊ ಇಟ್ ವಿಲ್ ಹೆಲ್ಪ್ ನಮ್ಮ ಬಾಡಿಯಲ್ಲಿ ಅದು ರೀಜನರೇಟ್ ಆಗ್ತದೆ. ಬಟ್ ಮಿಸ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ ಇದು ತುಂಬ ಗಟ್ ಹೆಲ್ತ್ಗೆ ರೋಲ್ ಪ್ಲೇ ಮಾಡ್ತದೆ. ಯಾಕಂದರೆ ಇಟ್ ವಿಲ್ ನಾಟ್ ಓನ್ಲಿ ಎಲಿಮಿನೇಟ್ ದ ಗುಡ್ ಬ್ಯಾಕ್ಟೀರಿಯಾ, ಇಟ್ ಎಲಿಮಿನೇಟ್ ದ ಬ್ಯಾಡ್ ಬ್ಯಾಕ್ಟೀರಿಯಾ ಆಲ್ಸೋ, ಎರಡೂ ಮಾಡ್ತದೆ. ಆದರೆ ನಾವು ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತೇವೆ ಅದನ್ನು ಅದೇ ರೀತಿಯಲ್ಲಿ ಫಾಲೋ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಈ ಆ್ಯಂಟಿಬಯೋಟಿಕ್ ಇಂಜ್ಯೂಸ್ಡ್ ಡೈರಿ ಅಂತಲೇ ಒಂದು ಸಪರೇಟ್ ಎಂಟಿಟಿ ಇದೆ. ಅಂದರೆ ಈ ಆ್ಯಂಟಿಬಯೋಟಿಕ್ಕಿಂದಲೇ ಡೈರಿ ಆಗಿಬಿಡ್ತದೆ, ಯಾಕಂದರೆ ಅದು ಫುಡ್ಡನ್ನು ಹಿಡ್ಕೊಳ್ಳಲ್ಲ. ಹಾಂ, ಅವುಗಳೊಟ್ಟಿಗೆ ಈ ಬ್ಯಾಕ್ಟೀರಿಯಾ, ರೆಗ್ಯುಲರ್ ಬ್ಯಾಕ್ಟೀರಿಯಾಟ್ಟಿಗೆ ಈ ಗುಡ್ ಬ್ಯಾಕ್ಟೀರಿಯಾ ಸಹ ಹೋಗಿಬಿಡ್ತದೆ. ಸೊ ಅದು ಎಫೆಕ್ಟ್ ಮಾಡ್ತದೆ. ಸೊ ಆ್ಯಂಟಿಬಯೋಟಿಕ್ ತುಂಬ ಫ್ಯಾಕ್ಟರ್ ಲೋಡ್ ಮಾಡ್ತದೆ.
1: ಸೊ ಇತ್ತೀಚೆಗೆ ಗೌರ್ಮೆಂಟ್ಗಳು, ನಮ್ಮ ಸರ್ಕಾರ ಈ ಫುಡ್ನ ಮೇಲೆ ಕಲರ್ ಹಾಕುವುದನ್ನು ನಿಷೇಧ ಮಾಡಿದೆ. ಇದೊಂದು ರೀತಿಯಲ್ಲಿ ಹೊಟ್ಟೆ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಒಳ್ಳೇದು ಅಂತ ಹೇಳ್ತೀನಿ.
0: ಡೆಫಿನೆಟ್ಲಿ, ನಾನು ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದೆ, ಗುಡ್ ಫಾರ್ ರೈಸ್, ಗ್ರೇಟ್ ಫಾರ್ ಟಂಗ್
1: ಅಲ್ವಾ,
0: ಬ್ಯಾಡ್ ಫಾರ್ ಹೆಲ್ತ್. ಯಾವುದು ಕಣ್ಣಿಗೆ ಒಳ್ಳೇದು ಕಾಣ್ತದೆ ಅದು ದೇಹಕ್ಕೆ ಒಳ್ಳೆ ಕಾಣ್ಬೇಕಂತ ಹೇಳಿಲ್ಲ, ಅದು ನಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ ಅದೆಲ್ಲ.
1: ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಡಾಕ್ಟರ್, ಅಜಿನೋಮೋಟೋ ಅಂತ ನಾವು ಏನು ಹೇಳ್ತೀವಿ, ಟೇಸ್ಟಿಂಗ್ ಪೌಡರ್. ಸೊ ಅದು ಕೂಡ ಅದರ ಬಗ್ಗೆ ತುಂಬಾ ಎಲ್ಲ ಮಾತುಗಳು.
0: ಸೆಕೆಂಡ್ ಪಾಯಿಂಟ್, ಗುಡ್ ಫಾರ್ ಟೇಸ್ಟ್. ಗುಡ್,
1: ಸೊ ನಾವು ಹೀಗೆ ಹೇಳಬಹುದಾ ಅಂತ, ಎಲ್ಲಾದರೂ ಈಗ ಜಂಕ್ ಫುಡ್ ಅನ್ನ ತಿನ್ನಲೇಬೇಡಿ ಅಥವಾ ಅಪರೂಪಕ್ಕೆ ತಿನ್ನುವುದಾದ್ರೂ ಕೂಡ ಯಾರು ಪ್ರಿಪೇರ್ ಮಾಡ್ತಾರೆ ಆ ಟೈಮಲ್ಲಿ ನಂಗೆ ಟೇಸ್ಟಿಂಗ್ ಪೌಡರ್ ಹಾಕಬೇಡಿ ಅಂತ ಹೇಳಿದ್ರೆ ಅದೊಂದು ಒಳ್ಳೆಯ ವಿಷಯ ಅಂತ ಹೇಳಿ.
0: ಡೆಫಿನೆಟ್ಲಿ ಅದನ್ನು ಈಗ ಸರ್ಟೇನ್ ಫುಡ್, ಈಗ ನೀವು ಒಂದು ಚಿಕನ್ ಕಬಾಬ್ ತಗೊಂಡ್ರೆ ಅದು ಆಯಿಲಲ್ಲಿ ಮಾಡಿದ್ರೆ ಚಿಕನ್ ಕಬಾಬ್ ಆಗುತ್ತೆ, ಇಲ್ಲದಿದ್ರೆ ಆ ಚಿಕನ್ ಕಬಾಬ್ ಆ ಥರ ಆಗುದಿಲ್ಲ. ಅದರ ಪ್ರಿಪರೇಷನ್ ಆ ಥರ ಇದೆ. ಬಟ್ ಅದನ್ನು ಮಾಡುವಾಗ ಯು ಕ್ಯಾನ್ ಸರ್ಟನ್ಲಿ ಟೆಲ್. ಈಗ ನಿಮಗೆ ಅಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ನಿಮಗೆ ಸಹ ಗೊತ್ತಿರೋದಿಲ್ಲ, ನಿಮಗೆ ಅದರ ಬಗ್ಗೆ ಐಡಿಯಾ ಇದ್ರೆ ನೀವು ಅದನ್ನು ಹೇಳ್ಬೋದು. ಈಗ ಕೆಲವರಿಗೆ ಒಂದು ದೋಸೆ ತಗೊಳ್ಳೋ ಹೇಳ್ತಾರೆ ಸ್ವಲ್ಪ ಆಯಿಲ್ ಕಡಿಮೆ ಮಾಡಿ. ಸೊ ನಿಮ್ಮ ಕಡೆಯಿಂದ ಏನ್ ಮಾಡಬಹುದು, ನೀವು ಅದನ್ನು ಕುಕ್ಕಿಗೆ ಹೇಳ್ಬೋದು, ಇಲ್ಲದಿದ್ರೆ ಕುಕ್ ಅವರ ರೀತಿಯಲ್ಲಿ ಅವರು ಕುಕ್ ಮಾಡ್ತಾರೆ, ಕೊಡ್ತಾರೆ ಅವರಿಗೆ. ಹೆಚ್ಚಿನವರಿಗೆ ಮಾರ್ಕೆಟಿಂಗ್ ಚೆನ್ನಾಗಬೇಕು, ಡೆಫಿನೆಟ್ಲಿ ಅದು ಅವರು ಜನರಿದ್ ನೋಡಲ್ಲ ಅಲ್ಲಿ. ಸೊ ಜನರಿಗೆ ಬೇಕಾದ್ರೆ ಅವರ ಬೇಕಾದಾಗೆ ಅವರು ಪ್ರಿಪೇರ್ ಮಾಡ್ಲಿಕ್ಕೆ ಹೇಳ್ಬೋದು, ಅವ್ರಿಗೆ ಆಪ್ಷನ್ಸ್ ಡೆಫಿನೆಟ್ಲಿ ಇದೆ.
1: ಎಸ್ ಡಾಕ್ಟ್ರೆ, ಅನೇಕ ವಿಷಯಗಳನ್ನು ಮಾತಾಡಿದ್ವಿ ನಾವು, ಮಾತಾಡ್ತಿದ್ವಿ ಇನ್ನು ಕೂಡ ಒಂದು ಗಂಟೆ ಮಾತಾಡ್ಬೋದಾ ಅಂತ, ಅಷ್ಟಿದೆ ಸಂಗತಿಗಳು. ಆದರೆ ಟೈಮ್ ಆಗ್ತಾ ಬಂತು. ಕೊನೆಯದಾಗಿ ಡಾಕ್ಟರ್, ನಾವು ಕೇಳ್ತಿರುವಂತೆಲ್ಲ ಕೇಳಿದ್ರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ತಿನ್ನಿ, ತಿನ್ನೋದು ನಿಲ್ಲಿಸ್ಬೇಡಿ, ತಿನ್ನುವ ರೀತಿಯಲ್ಲಿ ತಿನ್ನಿ, ತಿನ್ನುವ ಟೈಮಲ್ಲಿ ತಿನ್ನಿ, ತಿನ್ನುವಂಥವದನ್ನು ತಿನ್ನಿ. ತಿನ್ನದೇ ಇರುವಂಥ ಕಾಲ ಬಂದಾಗ ನಾವಿಲ್ಲಿ ಇರುವುದಿಲ್ಲ.
1: ಓಕೆ, ಜಗದು ತಿನ್ನಿ,
0: ಜಗದು ತಿನ್ನಿ.
1: ಇಂಪಾರ್ಟೆಂಟ್,
0: ಎಷ್ಟು ಟೈಮ್ ಆಗ್ತದೆ ಅಷ್ಟು ಟೈಮ್ ಬಾಯಲ್ಲಿ ಇಟ್ಕೊಳ್ಳಿ.
1: ಎಷ್ಟೋ ಸಲ ಹೇಳ್ತಾರಲ್ಲ ಡಾಕ್ಟರ್, ಎಷ್ಟು
0: ಒಂದು 32 ಸಲ ಕೆಲವರು ಹೇಳ್ತಾರೆ. ಇಟ್ ಡೆಫಿನೆಟ್ಲಿ ಹೆಲ್ಪ್, ಯಾಕಂದ್ರೆ ಹೊಟ್ಟೆಗೆ ಕೆಲಸ ಕೊಡೋಕ್ಕಿಂತ ಬಾಯಿ ಕೆಲಸ ಕೊಟ್ಟರೆ ಒಳ್ಳೆಯದು, ಆವಾಗ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ತಿನ್ನುವವರಿಗೆ ಯಾರು ತಡಿಬೇಡಿ, ಓವರ್ ತಿನ್ನೋದಾದ್ರೆ ತಡೀರಿ, ಬಟ್ ತಿನ್ನಿ.
1: ಎಸ್ ಡಾಕ್ಟರ್, ನಿಮ್ಮ ಅಮೂಲ್ಯವಾದಂಥ ಸಮಯ, ಬಹಳ ಚೆನ್ನಾಗಿ ಮಾತಾಡಿದ್ದೀರಿ, ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೊಟ್ಟೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಇದೆಲ್ಲವೂ ಕೂಡ ಜನರಿಗೆ ಸಹಾಯ ಆಗ್ಬೋದು ಅಂತ ಅಂದ್ಕೊಳ್ತಾ ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ರೇಡಿಯೋ ಸಾರಂಗವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಅವಿನಾಶ್ ಕೃಷ್ಣ ಅವರು ನಮ್ಮ ಜೊತೆಗೆ ಇದ್ದರು, ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡಿದರು. ಇದು KMC ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರ್ತಾ ಇರುವಂಥ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ತಜ್ಞ ವೈದ್ಯರ ಜೊತೆಗೆ ಮತ್ತೆ ಭೇಟಿಯಾಗ್ತೇವೆ. ಕೇಳ್ತಾರೆ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ, ಈ ಯಕ್ಷಗಾನದ ಕೊನೆಯ ಕಂತು.
1: ಪೌರುಷವೇ
2: ಹೌದು.
1: ಇದಕ್ಕೆ ಶರಣಾದಿಯೋ? ಇದಕ್ಕೆ ಶರಣಾದಿಯೋ? ಒಂದು ಹಂತದಲ್ಲಿ ಹೌದು.
2: ಹೌದೇ.
1: ಯಾವುದು ವಿಧಿ? ಮನುಷ್ಯನಾಗಬೇಕೆಂಬುದು ವಿಧಿ. ಧಾರ್ತರಾಷ್ಟ್ರ ನೆನೆಸುವ ಎಂಬುದು ವಿಧಿ. ಹಸ್ತಿನಾವತಿಯಲ್ಲಿ ಭವಿಷ್ಯದ ಉತ್ತರಾಧಿಕಾರಿ ಅಂತ ಜನ್ಮದಿಂದ ಬಿಂಬಿತರಾಗುವ ಎಂಬುದು ವಿಧಿ. ನಮಗೆ ಬೇಕಾದನ್ನು ವಿಧಿ ಅಂತ ಸ್ವೀಕರಿಸಿ, ನಮಗೆ ಬೇಡವಾದ್ದು ನಮ್ಮ ವಿಧಿ ಅಲ್ಲ ಅಂತ ಅದು ಹೇಗೆ? ಹುಟ್ಟಿನಿಂದ ಸಿದ್ಧವಾದದ್ದು ನನ್ನ ವಿಧಿ, ಅದೇ ಸಾಧ್ಯವಾಗುವುದಕ್ಕೆ ಶ್ರಮಿಸುವುದು ನಮಗೆ ಯುಕ್ತವಾದ ಕರ್ತವ್ಯ ಕರ್ಮ. ತೊಡಗಿಸಿಕೊಂಡೆ. ಹೇಳು, ನೋಡಿದವನಲ್ಲೋ ದುರವನ್ನು?
2: ನೋಡಿದ್ದೇನೆ.
1: ಪ್ರಯತ್ನದಲ್ಲಿ ವಿಫಲನಾಗಿಯೋ ಸುಯೋಧನ ಸೋತದ್ದು? ತನುಷ್ಠೇಕಾರ ಮಾತ್ರದಿಂದ ಗಂಧರ್ವ ಲೋಕವನ್ನು ಗಡಗುಟ್ಟಿ ನಡಗಿಸುವವ ಭೀಷ್ಮರು ಪಾರ್ಥನಗೆ ತನ್ನ ಪ್ರಯೋಗಗಳು ಘಾತವೆಸಗದಂತೆಯೇ ಚಾತುರ್ಯದಿಂದ ಚಮ್ಮಟಿಕೆಯನ್ನು ಹಿಡಿದು ರಥವನ್ನು ಮುನ್ನಡೆಸಬಲ್ಲ ಕೃಷ್ಣನಿಗೆ ಹೊಡೆಯಬಲ್ಲ ಭೀಷ್ಮರು ಪೆಟ್ಟು ತಿಂದು ಮಲಗಿದ ಸ್ಥಿತಿಯಲ್ಲಿದ್ದಾರಲ್ಲ,
2: ಕಾಣುತ್ತಾ ಉಂಟು.
1: ಯಾವ ತಂತ್ರದ, ಸುಯೋಧನ ತಂತ್ರದ ವೈಫಲ್ಯದಿಂದ ಆದದ್ದು ಹೇಳು?
2: ಪಾರ್ಥ ನಂಬಿಗೆ ನೊಂದೆ ನಕಟ ಅಂತ ಆಡಿದ್ರು.
1: ಈಗ ನನ್ನ ವೈಫಲ್ಯ ಎಂಥದ್ದು? ಪೌರುಷ ಪ್ರತಿಪಾದನೆಯಲ್ಲಿ ಸುಯೋಧನನ ವೈಫಲ್ಯ ಎಂಥದ್ದು? ಯೋಧ ನ್ಯಾಯ ಹೋರಾಡ್ತಾ ಇದ್ದವರು ಯೋಗ ಶರೀರಿಗಳಾಗಿ ರಣಮಧ್ಯದಲ್ಲಿ ಕುಳಿತು ಕತ್ತರಿಸುವವರಿಗೆ ಶಿರ ಮುಕ್ತವಾಗುಂಟು ಅಂತ ಆಹ್ವಾನ ಕೊಟ್ಟು ದೃಷ್ಟದ್ಯುಮ್ನಿಂದ ಛೇದಿಸಲ್ಪಟ್ರಲ್ಲ ದ್ರೋಣರು. ಯಾವ ಪೌರುಷವಾದಿಗೂ ರಣಮಂಡಲದಲ್ಲಿ ಸೇನಾಧಿಪತಿ ಹಾಗೆ ಕುಳಿತರೆ ಏನು ಮಾಡುವುದಕ್ಕಾಗ್ತದೆ?
2: ಸಾಧ್ಯ ಇಲ್ಲ.
1: ಕಲಿತ ಮಂತ್ರಗಳೋ ಮಂತ್ರಾಸ್ತ್ರಗಳೋ ಮರೆತು ಹೋಗಿ ರಥ ಒಂದು ದ್ವೈರಥದಲ್ಲಿ ಹುದುಗಿ ಹೋದರೆ ಏಳಿಸ್ತಾ ಇರುವವನು ವೀರೋಚಿತ ಅಪೇಕ್ಷೆಯನ್ನು ಮುಂದಿರಿಸಿ ರಥದ ಚಕ್ರವನ್ನು ಮೇಲೆತ್ತುತ್ತಾ ಇರುವಾಗ ಹಿಂದಿನಿಂದ ಘಾತವಾಗ್ತದೆ. ಏನು ಪೌರುಷವಾದಿ ಬೆನ್ನಿಗೆ ಕೈ ಕಟ್ಟಿಕೊಡಬೇಕಿತ್ತು? ಆರ್ತಾಯನಿಗಳೆನಿಸಿದಂತಹ ಶಲ್ಯರು ಅವರಿಗೆ ಬೇಕಾದ ಸರ್ವ ಸಂಪನ್ನತೆಯನ್ನು ಒದಗಿಸಿಕೊಟ್ಟ ಮೇಲೆ ಹೋದರು. ಎತ್ತದಲ್ಲೇನಾದರೂ ಕೊರತೆ ಆಯ್ತೋ? ಬೇಡ, ನನ್ನ ಸಂಕಲ್ಪವನ್ನು ಸಮರ್ಥಿಸುವುದಕ್ಕಾಗಿ ತೊಡಗಿದ ಯುದ್ಧದಲ್ಲಿ ಅವರಿಗೆ ಬೇಕಾದ ಎಲ್ಲವನ್ನೂ ಕೊಟ್ಟು ಅವರನ್ನು ತೊಡಗಿಸಿಕೊಂಡು ಅವರವರಿರುವ ಸ್ಥಾನಮಾನಕ್ಕನುಗುಣವಾಗಿ ಬಳಸಿಕೊಂಡ್ರೂ ನನಗೆ ದಕ್ಕದೇ ಹೋದದ್ದು ಬೇಡ, ಬದಿಗಿಡು. ಹಸ್ತಿನಾವತಿ ವಿಭಜಿತವಾಗಬಾರದೆಂಬ ಆ ಏಕಮೇವ ಅದ್ವಿತೀಯವಾದ ಆಶಯದಿಂದ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿ ಸಿಂಹಾಸನ ತ್ಯಾಗ ಮಾಡಿದವರು ರಾಜ್ಯ ವಿಭಜನೆ ಮಾಡಿ ಅಂತ ಹೇಳುವ ಸ್ಥಿತಿ ಬಂತಲ್ಲ. ಕೌರವ ಏನು ಬೇಕಾದ್ರೂ ಮಾಡಿರ್ಲಿ, ಕೌರವನದನ್ನು ಬದಿಗಿಡುವ. ಮಧುರೇಣ ಇವ ರಾಜ್ಯಸ್ಯ ತೇಷಾಂ ಅರ್ಧಂ ಪ್ರದೀಯತಾಂ. ಅರ್ಧರ್ಧ ಮಾಡಿ ಮಾಧುರ್ಯ ಪೂರ್ಣವಾಗಿ ಕೌರವರಿಗೆ ಅರ್ಧ ಪಾಂಡವರಿಗೆ ಅರ್ಧ ಕೊಡಲ್ಪಡಲಿ ಅಂತ ಹೇಳಿದ್ರಲ್ಲ,
2: ಹೌದು.
1: ಹಾಗೆ ಏಕಛತ್ರದಡಿಯಲ್ಲಿ ಹಸ್ತಿನೇಯ ಸಿಂಹಾಸನ ಇರಬೇಕು ಅಂತ ಸಂಕಲ್ಪಿಸಿದ ಭೀಷ್ಮರ ಬಾಯಿಯಿಂದ ಮಾತು ಹೊರಡಿಸಿದ್ದು ಯಾವ ಶಕ್ತಿ? ಏಕಲವ್ಯನಿಗಾಗುವಾಗ ಹೇಳುತ್ತಾರೆ, ಕಲ್ತದ್ದು ಯಾವುದಕ್ಕೆ ಅಂತ ಕಲಿಯುವಾಗ ಸ್ಪಷ್ಟ ಇರಬೇಕು. ಬೇಟೆಯಾಡುವ ನೀನು ಮಂತ್ರಾಸ್ತ್ರಗಳನ್ನು ವಶೀಕರಿಸುವುದಕ್ಕೆ ಹೊರಟದ್ದು ಅಸಮಂಜಸವಾದದ್ದರಿಂದ ಹೆಬ್ಬೆರಳು ಗುರುದಕ್ಷಿಣೆಯಾಗುತ್ತದೆ ಮಗು. ಅದರ ಸಂದೇಶ ಏನು? ನೀನು ಏನು ಮಾಡುವುದಕ್ಕಿದ್ಯೋ ಅದಕ್ಕೆ ಬೇಕಾದದ್ದನ್ನು ಕಲಿ. ಕಲಿತದ್ದನ್ನು ಬಳಸಿ ನೀ ಮಾಡಬಾರದ್ದನ್ನು ಮಾಡುವುದಕ್ಕೆ ಹೊರಟ್ರೆ ಬೆರಳು ಹೋಗುತ್ತದೆ ಅಂತ.
2: ಮೀರಿದ್ರೆ ಕೊರಳು ಹೋಗುತ್ತದೆ.
1: ಹೋಯ್ತಲ್ಲ, ಕಲಿಸುವುದಕ್ಕೆ ಹೊರಟವರು ಕಲಿತದ್ದನ್ನು ಪ್ರದರ್ಶಿಸುವಂತಾದದ್ದು ನನ್ನಿಂದಲೋ? ದ್ರೋಣ ಪಾಂಚಾಲರ ವಿರೋಧ ಪ್ರವೃತ್ತವಾದದ್ದು ಒಬ್ಬ ಸುಯೋಧನನಿಂದಲೋ? ಆ ವಿರೋಧವೇ ನಿಮಿತ್ತವಾಗಿ ಪಾಂಚಾಲ ದ್ರುಪತಿಯೋ ಅವರ ಮಕ್ಕಳು ಪಾಂಡವ ಪಾಳೆಯದಿಂದ ಬಂದಾಗ ತಾನು ಧನುಷ್ಪಾಣಿಯಾಗಿ ಭೀಷ್ಮನನ್ನು ಅನುಸರಿಸುವವರು ಅಂತ ತೋರಿಸಿಕೊಳ್ಳುತ್ತಾ ದುರಕ್ಕೆ ಪ್ರವೃತ್ತರಾದದ್ದು ನನ್ನಿಂದಲಾಗಿಯೋ? ಬಳಸಿಕೊಂಡ ಕೌರವನಲ್ಲಿ ತಪ್ಪು ಹೇಳಿ, ಬಳಸಿಕೊಳ್ಳುವಂತ ಒದಗಿ ಬಂದದ್ದು ಯಾರ ವಿಧಿ? ಹುಟ್ಟಿದ ತಾಯಿಯಲ್ಲಿ ತ್ಯಾಗ ಮಾಡಿ ಅಂತ ಹೇಳಿದ್ದು ನಾನಲ್ಲ, ತೇಲಿ ಬಂದು ಅಧಿರಥನಿಗೆ ಸಿಕ್ಕುವಂತೆ ಮಾಡಿದ್ದು ನಾನಲ್ಲ, ಹಸ್ತಿನೇ ರಾಜಾಂಗಣದಲ್ಲೇ ರಾಜಾಂಗಣವನ್ನೇ ಆಡಂಬಲವಾಗಿಸಿ ಬೆಳೆದು ನಿಲ್ಲಿಸಿದ್ದು ನಾನಲ್ಲ ಕರ್ಣನನ್ನು, ದ್ರೋಣರೇ ಪ್ರಾಥಮಿಕವಾಗಿ ವಿದ್ಯಾಭ್ಯಾಸ ಹೇಳಿಕೊಡಿ ಅಂತ ಹೇಳಿದ್ದು ನಾನಲ್ಲ ಅವರಾಗಿ ಹೇಳಿಕೊಟ್ಟದ್ದು. ನಿರಾಕರಿಸುವುದಕ್ಕೆ ಪ್ರಚೋದನೆಯು ಕೌರವನದ್ದಿಲ್ಲ. ಛಲದಿಂದ ಹೋಗಿ ಸಿಕ್ಕಲ್ಲಿಂದ ವಿದ್ಯೆ ಕಲಿತು ಆರ್ಯಾವರ್ತದಲ್ಲಿ ಪಾರ್ಥ ಏವ ಧನುರ್ಧರ ಎಂಬ ಘೋಷಣೆಗೆ ಪ್ರತಿಯಾಗಿ ಎದ್ದು ನಿನ್ನು ಅಂತಾದದ್ದು ಕೌರವನಿಂದಲೂ ಅಲ್ಲ, ಎದ್ದು ನಿಂತವನನ್ನು ಬಳಸಿಕೊಂಡದ್ದು ನಾನು. ಏನು ಬೇಕು ಅಂತ ಕೇಳಿದಾಗ ಯಾವುದನ್ನಾದರೂ ಕೇಳಬಹುದಾದವನು. ನಿನ್ನ ಜೊತೆಗಿನ ಅಬಾಧಿತವಾದ ಸಖ್ಯವು ಪಾರ್ಥನ ಜೊತೆಗಿನ ದ್ವಂದ್ವವು. ಕೌರವನಿಗೆ ಪಾರ್ಥನ ಜೊತೆಗೆ ಯುದ್ಧ ಉಂಟು ಅಂತ ನಿರ್ಣಯ ಆಗದ ಕಾಲದಲ್ಲಿ ಕರ್ಣನ ಬಾಯಿಯಿಂದ ಆ ಮಾತು ಹೇಳಿಸಿದ್ದು ಯಾವ ವಿಧಿ? ಕೌರವನನ್ನು ಕರ್ತೃವಾಗಿಸುವುದಕ್ಕೆ ಸುಲಭ, ಕಾಣಬಲ್ಲ ದೃಷ್ಟಿಕೋನ ಉಂಟು, ಅದಕ್ಕೆ ಬೆಳಕುಂಟು, ಋಷಿ ಸಂಕಲ್ಪ ವ್ಯಾಸ ಸಂಕಲ್ಪ ಅದರ ಹಿಂದೆ ಉಂಟು ಎಂಬುದರಿಂದ ಕೌರವನಿಗೆ ಹೇಳ್ತಾ ಇರುವುದು. ತಪ್ಪು ನನ್ನದಾಗಿದ್ರೆ ನನ್ನದೇ. ಇಷ್ಟನ್ನು ಬಳಸಿಕೊಂಡೆ, ಬಳಸಿಕೊಂಡಲ್ಲಿಯೂ ಕೌರವ ಒದಗಿಸಿದ ಉಪಲಬ್ಧಿಗಳ ಕೊರತೆಯಿಂದಲಾಗಿ ಅವರು ಸೋತದ್ದಲ್ಲ, ತಮ್ಮ ತಮ್ಮ ನಿರ್ಬಂಧಗಳಿಂದ ವಿಧಿಗಳಿಂದಾಗಿ. ಯಾವ ಅಂಬಾ ಪ್ರಕರಣ ನಡೆಯುವಾಗ ಕೌರವ ಹುಟ್ಟಿಯೇ ಇರಲಿಲ್ಲವೋ ಅದೇ ನಿಮಿತ್ತವಾಗಿ ಶಿಖಂಡಿಯನ್ನು ಮುಂದಿರಿಸಿ ಬಂದಂತಹ ಪಾರ್ಥನ ಸಹಾಯಕಕ್ಕೆ ತನ್ನ ತನುವನ್ನು ತೆರುವಂತಾಯಿತು. ಯಾವ ಪಾಂಚಾಲ ವಿರೋಧಕ್ಕೆ ಕೌರವ ನಿಮಿತ್ತ ಕಾರಣನೂ ಅಲ್ವೋ, ಆ ಪಾಂಚಾಲ ದೃಪತಿಯ ಸೂನುವಿನಿಂದ ಶಿರ ಛೇದಿತವಾಗುವಂತಾಯಿತು ದ್ರೋಣರದ್ದು. ಯಾವ ಶಾಪತಾಪಗಳಿಗೆ ನಾನು ಕಾರಣನಲ್ವೋ ಅದೇ ನಿಮಿತ್ತವಾಗಿ ಆತ್ಮಬಂಧುವೆನಿಸಿದ ಸನ್ಮಿತ್ರನಾದಂತಹ ಕರ್ಣನ ಶಿರಸ್ಸು ಕೂಡ ಛೇದಿತವಾಯಿತು. ಆದಿಸುಕೃತ ವಿಶಾಲ ವನವದು ಸೀದು ಹೋದ ಕ್ರಮ ಹೇಳಿದ್ದು. ಜಯಸಿರಿಯನ್ನು ನಾನು ಜಂಗುಳಲ್ಲಿ ಜಂಗೆಯಲ್ಲಿ ಇರಿಸಿಕೊಂಡು ಬೇಕಾದಂತೆ ಕುಣಿಸ್ತೇನೆ ಅಂತ ಹೊರಟ್ರೆ ಅವಳು ಜಾರುವಂತಾದದ್ದು ನಾನು ಕಲ್ಪಿಸಿದ ಒತ್ತಡದಿಂದಲೂ ಅಲ್ಲ, ನನ್ನ ತೊಡೆಯಿಂದ ಇಳಿಸುವುದಕ್ಕೆ ನಮ್ಮವರು ಯತ್ನಿಸಿದ್ದರಿಂದಲೂ ಅಲ್ಲ, ಪೌರುಷಕ್ಕತೀತವಾದಂತಹ ನಿರ್ಬಂಧಗಳಿಂದಲಾಗಿ, ಸ್ವಪಕ್ಷೀಯರಿಗೆ ಸ್ವಪ್ರಮುಖರಿಗೆ ಇದ್ದ ನಿರ್ಬಂಧಗಳಿಂದಲಾಗಿ ಜಯಸಿರಿಯು ಜಂಗುಳವ ಜಾರಿ ಜಾರಿ ಜಾರಿ ಹೋದದ್ದು. ಇದೆಲ್ಲ ವಿಧಿ ಬರೆದ ಆದಿ ಅಕ್ಷರ. ಜನನ ಮರಣಗಳು ಸುನಿಶ್ಚಿತ ಅಂತ ಬರೆದದ್ದು ಮಾತ್ರ ವಿಧಿ ಆದಿ ಅಕ್ಷರ ಅಲ್ಲ, ನಮಗೆ ಗೊತ್ತಾಗುವುದಕ್ಕೆ ಮೊದಲೇ ವಿಧಿ ಬರೆದ ಅಕ್ಷರಗಳು. ಅದರ ಮಧ್ಯ ಅದನ್ನು ಕಲ್ಪಿಸುವುದಕ್ಕೂ ಸಾಧ್ಯ ಇಲ್ಲದಂತಹ ವೇಳೆಯಲ್ಲಿ ಅವರಿಗೂ ಆಗಿಲ್ವೋ ಕೇಳಿದ್ರೆ, ದುರ್ವಾಸರ ಕೋಪಕ್ಕೀಡಾಗ್ತಾರೆ ಅಂತ ಭಾವಿಸಿದ್ರೆ ಅನುಗ್ರಹ ಆಯಿತು,
2: ಆಗಿದೆ.
1: ಶಾಪ ಸಿಕ್ಕಿತು ಅಂತ ಕೇಳಿದ್ರೆ ಅದು ವರ ಆಯಿತು,
2: ಆಗಿದೆ.
1: ವನವಾಸವು ಅಂತ ಕೇಳಿದ್ರೆ ದೇವಲೋಕದ ಶಯ್ಯ ಸಿದ್ಧವಾಯಿತು,
2: ಕಿರೀಟಿ ನಾಮವೂ ಸಿಕ್ಕಿತು.
1: ಒಂದೇ ಕುಲ, ಒಂದೇ ಹಿನ್ನೆಲೆ, ಜೊತೆ ಸೇರಿದವರ ವಿಧಿಯಲ್ಲಿದ್ದ ವೈಷಮ್ಯ ಏನುಂಟು? ಅದೇ ನಿಮಿತ್ತವಾಗಿ ಪಾಂಡವರು ಇವತ್ತು ಜಯದಂಚಿಗೆ ಬಂದು ನಿಂತಿದ್ದಾರೆ. ಜಯಸಿರಿ ಜಂಗುಳವನ್ನು ಜಾರಿ ಹೋಗ್ತಾ ಇದ್ದಾಳೆ ಕೌರವ ಪಕ್ಷದಿಂದ. ಆದರೆ
2: ಆದರೆ
1: ವಿಷಾದ ಏನು ಗೊತ್ತೋ? ನನಗಾಗಿ ತಮ್ಮೆಲ್ಲ ಪ್ರತಿಕೂಲತೆಯ ಮಧ್ಯವೂ ಪ್ರಾಣಾರ್ಪಣೆ ಮಾಡುವುದಕ್ಕಾದರೂ ಸನ್ನದ್ಧರಾಗಿ ಬಂದವರು ತಮ್ಮ ತಮ್ಮ ವಿಧಿಗಳಿಗಾಗಿ ಮರುಗದೆ ನನಗಾಗಿ ಪ್ರಾಣಾರ್ಪಣೆ ಮಾಡುವಾಗ ಅವರ ವಿಧಿ ಏನು ಅಂತ ಅರ್ಥ ಆದ ಕಾಲದಲ್ಲೂ ಏನು ಮಾಡುವುದಕ್ಕಾಗದೆ ನೀವು ಹೇಳ್ತಾ ಇರುವ ನೃಪತಿಗಳ ಮಕುಟಮಣಿಗಳಿಂದ ಮಂಗಳ ನೀರಾಜನವನ್ನು ಮಾಡಿಸಿಕೊಂಡಂತಹ ಸುಯೋಧನ ಇದೋ ಕರದಲ್ಲಿದ್ದಂತಹ ಕಥೆಯನ್ನು ಹೊತ್ತು ನಿಶ್ಚೇಷ್ಠಿತನಾಗಿ ನಿಲ್ಲಬೇಕಾದ ಸನ್ನಿವೇಶ ಬಂತು ನೋಡು. ಅದು ಅದು ವೇದನೆ ಕೊಡ್ತಾ ಇರುವುದು. ಆಗ ಬಂದು ನಿಂತು ಹೀಗೆ ಮಾತಾಡ್ತೀಯಲ್ಲ ಸಂಜಯ, ಪ್ರಯತ್ನ ಕೈಬಿಟ್ಟು ಇದಕ್ಕೆಲ್ಲ ಯಾವ ಪ್ರಯತ್ನ ಮಾಡಬೇಕಿತ್ತು ಹೇಳು.
2: ಮಗು, ಆಕ್ಷೇಪಿಸ್ತೇನೆ ಅಂತ ಅನ್ಯತಾ ಭಾವಿಸಬೇಡ. ವಿಧಿ ಬರೆದ ಆದಿ ಸುಕೃತ ವಿಶಾಲವನವು ಸೀದು ಹೋಯಿತು. ಜಯಸಿರಿಯು ಜಾರಿ ಜಾರಿ ಜಾರಿ ಹೋದ ದೌದು ಮಗು. ಆದರೆ ಒಮ್ಮೆ ಯೋಚಿಸಿ ನೋಡು, ವಿಧಿ ನಿಷೇಧ ಅಂತ ಭಾವಿಸಿ ವಿಧಿಯನ್ನು ಗುರುತಿಸಿದ್ರೆ ಇಂಥದ್ದೆಲ್ಲ ಆಗ್ತಾ ಹೋದ ಬಗೆಯನ್ನೊಂದು ಹೇಳುತ್ತಿ. ಅದರ ನಡುವೆಯಲ್ಲೇ ಅದರಿಂದ ತಪ್ಪಿಸಿಕೊಳ್ಳಬಹುದಾದ ಮಾರ್ಗಗಳು ನಿನಗೆ ಆಗಾಗ ಆಗಾಗ ಆಗಾಗ ಗೋಚರಿಸಿದ್ದನ್ನು ವಿಧಿ ಅಂತ ಯಾಕೆ ತರ್ಕಿಸಲಿಲ್ಲ ಮಗು?
1: ಯಾವ ಅವಕಾಶ?
2: ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ನಿಂತು ಸಂಧಿಯನ್ನು ಮಾಡಿಕೋ, ಸಂಧಿಯನ್ನು ಮಾಡಿಕೋ, ಸಂಧಿಯನ್ನು ಮಾಡಿಕೋ. ಏಕಾಂಗಿ ವೀರನಾಗಿ ಉಳಿದ ಕಾಲಕ್ಕೂ ನಿನಗೆ ಆಯ್ಕೆಯೊಂದು ಲಭ್ಯವಾಗಿತ್ತು. ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಡದೆ ಕಾದುವ ಚಲವ ನೀ ಒಡಗೂಡಿಸಿಕೊಂಡದ್ದಕ್ಕೆ ಯಾಕೆ ಮಗು ವಿಧಿ ಅಂತ ನೀ ಗುರುತಿಸ್ತಿ?
1: ವ್ಯಾಸ ಶಿಷ್ಯರಾದದ್ದರಿಂದ ಕೇಳ್ತೇನೆ. ಸಂಧಿ ಮಾಡು ಅಂತ ಹೇಳಿದವರು ಸಿದ್ಧ ಸಾಧ್ಯರ ಮಾತನ್ನು ಸುಳ್ಳಾಗಿಸ್ತೇನೆ ಅಂತ ಭರವಸೆ ಕೊಟ್ರು. ಇನ್ನು ಮುಂದೆ ಕುಲದಲ್ಲಿ ಉಂಟಾಗುವುದು ಮಹಾಕ್ಷಯ, ವಾನಪ್ರಸ್ಥವೇ ಒಳ್ಳೆಯದು ಅಂತ ಕಳಿಸಿಕೊಟ್ರಲ್ಲ ರಾಜ ಅಂತ ರಾಜಮಾತೆ ಅಂತಪುರದಲ್ಲಿದ್ದಂತಹ ಮಾತೆಯರನ್ನು.
2: ಹೌದು,
1: ಅವರನ್ನು ಮರಳಿ ಊರಿಗೆ ಕರೆಸಿಕೊಳ್ತೇನೆ ಅಂತ ಹೇಳಿದರು. ಸತ್ತ ಶಿಶುಪಾಲ ಯಾವುದಕ್ಕೆ ನಿಮಿತ್ತವಾದನೋ ಅವನ ಶಿರ ಮತ್ತೆ ಜೋಡಿಸಲ್ಪಡ್ತದೆ ಅಂತ ಆಡಿದರು. ಯಾವುದು ಸುನಿಶ್ಚಿತವಾಗಿತ್ತೋ ಅದಾದ ಮೇಲೆ ಆದದ್ದಕ್ಕೆ ಹೊಣೆಯನ್ನು ಯಾರದ್ದೋ ತಲೆಗೆ ಕಟ್ಟುವುದು ಸುಲಭ ಸಂಜಯ.
2: ಇದೇ ಬೇಕಿತ್ತು ಮಗು.
1: ಆದರೆ ಆಗಲೇಬೇಕಾದದ್ದಕ್ಕೆ ಇವನೊಬ್ಬ ನಿಮಿತ್ತನಾಗಿದ್ದಾನೆ ಎಂಬ ಒಂದು ಕನಿಷ್ಠ ಪರಿಗಣನೆ, ಸಹಾನುಭೂತಿ ಅಲ್ಲ, ಅದು ನಿಮ್ಮಿಂದ ಯಾರಿಂದಲೂ ಲಭ್ಯವಾಗದೆ ಹೋದಾಗ ಆಗ ಮನಸ್ಸಿಗೆ ಆಳಕ್ಕೆ ಘಾತವಾಗುವುದು.
2: ಉಂಟು ಮಗು, ಉಂಟು. ಈ ನಿರೀಕ್ಷೆಯಿಂದಲೇ ನಾ ಪ್ರಶ್ನೆಯನ್ನು ಇಟ್ಟದ್ದು. ಯಾಕೆ? ನಿನ್ನನ್ನು ಕಂಡ ಬಗೆ ಹಾಗೆ ಪೌರುಷವಾದವನೇ ಪ್ರತಿಪಾದಿಸ್ತಾ ಸಾಗಿದವನು ವಿಧಿಯನ್ನು ಎಳೆಯಳೆಯಾಗಿ ಬಿಚ್ಚಿಡುತ್ತಾ ಇದ್ದಿ. ಆದರೆ ಯಾವ ವಿಧಿಯನ್ನು ಮೀರಿದಂತಹ ಪ್ರತೀಕ್ಷೆಯನ್ನೋ ನಿರೀಕ್ಷೆಯನ್ನೋ ಪೌರುಷ ಪ್ರಯತ್ನದ ಮೂಲಕವಾಗಿಯೇ ಸಾಧಿಸುವುದಕ್ಕೆ ಸಾಧ್ಯ ಅಂತ ಕಂಡ ಗತಾಕ್ಷನ ಅಕ್ಷಿಯಾಗಿ ನಾ ಕೇಳ್ತಾ ಇರುವ ಪ್ರಶ್ನೆ ಮಗು,
1: ಏನು
2: ಧರ್ಮಜನಿಗೆ ಈಗ ಉಳಿದಿಲ್ಲ ಅಂತ ಭಾವಿಸಿದ್ಯಾ? 5,000 ತುರಗ, 1,000 ರಥ, 2,700 ಗಜಪಡೆ, 1,000,000 ಪದಾತಿಗಳನ್ನು ಕೂಡಿಕೊಂಡ ಪಾಂಡವ ಸೇನೆ ನಿಶ್ಚಯವಾಗಿ ನಿಂತಿದೆ. ಅದಕ್ಕೆ ವಿಧಿ ಅಂತ ಉತ್ತರಿಸ್ತೀಯೋ? ಅದನ್ನು ಪ್ರತಿಮುಖವಾಗಿ ಗದಾದಂಡವನ್ನು ಹಿಡಿದು ಇಂದ್ರ ದಿಶಾಗಮನವನ್ನು ಮಾಡುವ ಮುಖೇನವಾಗಿ ಅವನಿಗುಳಿದದ್ದು ವಿಧಿ, ಇದು ನನಗೆ ಪ್ರಾಪ್ತವಾದ ವಿಧಿ ಅಂತ ಅತ್ತ ಸಾಗಿ ಹೋಗುತ್ತೀಯೋ? ಅದಕ್ಕೆ ಉತ್ತರ ಬೇಕು ಮಗು.
1: ಶತ್ರು ಸ್ವರೂಪ ಸ್ಪಷ್ಟ

0: ಶತ್ರುಪಕ್ಷದ ಸ್ವರೂಪವನ್ನು ಸ್ಪಷ್ಟಪಡಿಸಿದ ಮಾತ್ರಕ್ಕೆ ಏಕಾಕಿಯಾದಂತಹ ಕೌರವ ಭೀತನಾಗಿ ಓಡ್ತಾನೆ ಅಂತ ಪರಿಭಾವಿಸಿದರೆ ಬಿಡುವ ಭ್ರಮೆಯನ್ನು
1: ಮತ್ತೆ
0: ಬಿದ್ದ ಬೀಳುವಿಕೆಯನ್ನು ತನಗಬೇಕಾದ ಅನುಕೂಲಕರ ಸನ್ನಿವೇಶವನ್ನಾಗಿ ಪರಿವರ್ತಿಸಿಕೊಂಡು ರಣಮಂಡಲದಲ್ಲೇ ಸ್ಥಿತರಾಗಿರುವ ಭೀಷ್ಮನ ಬೊಮ್ಮಗ ಈ ಕೌರವ ನೆನಪಿಟ್ಟುಕೋ ಸಂಜಯ.
1: ಅಲ್ಲ,
0: ಕೃಷ್ಣನಿದ್ದಾನೆ ಅಂತ ಹೆದರುವುದಿಲ್ಲವಂತೆ. ಮತ್ತೆ ಪಾಂಡವರೋ, ಪಾಂಡವರ ಪಾಳೆಯದಲ್ಲಿದ್ದ ಪದಾತಿಗಳೋ, ಚತುರಂಗ ಬಲವೋ ಯಾಕೆ ಬೆದರಬೇಕು? ಹೋಗಿ ಬಂದು ಪಾಂಡವ ಸಭೆಯನ್ನು ಕಂಡು ನಮ್ಮ ಸಭಾ ಮಧ್ಯದಲ್ಲಿ ಅದನ್ನು ವರ್ಣಿಸಿದ ಪ್ರಭೃತಿ ನೀನು.
1: ರಾಯಭಾರದ ಪ್ರಸಂಗದಲ್ಲಿ
0: ಪಾಂಡವರಿಗೆ ಸಂರಕ್ಷಣೆಯ ವಲಯವನ್ನು ನಿರ್ಮಿಸಿಕೊಟ್ಟ ರಕ್ಷಾಶಕ್ತಿ ಯಾರು ಅಂತ ಹೇಳಿದವನು ನೀನು.
1: ಸ್ಪಷ್ಟವಾಗಿ ಆಡಿದ್ದೆ.
0: ನರೋ ನಾರಾಯಣಶ್ಚೈವ ಸತ್ವಮೇಕಂ ದ್ವಿಧಾ ಕೃತಂ,
1: ಎರಡಾಗಿ ಕಾಣಿಸುವ ಒಂದು ಅಂತ ಹೇಳಿದ್ದೆ.
0: ಮಾತು ನಿನ್ನದು, ಅದಕ್ಕೆ ಅರ್ಥ ನನ್ನದು.
1: ಹೌದ,
0: ನೀನು ಹೇಳಿದ್ದು ಅಲ್ಲಿದ್ದಂತ ಅರ್ಜುನ ಮತ್ತು ಕೃಷ್ಣ.
1: ಹೌದು,
0: ಸತ್ವಮೇಕಂ ದ್ವಿಧಾ ಕೃತಂ, ಒಂದೇ ಸತ್ವದ ಎರಡು ಸ್ವರೂಪ
1: ಕಾಣುವುದಷ್ಟೇ.
0: ಜೀವ ಮತ್ತು ದೇವ, ನರೋ ನಾರಾಯಣಶ್ಚೈವ ಸತ್ವಮೇಕಂ ದ್ವಿಧಾ ಕೃತಂ, ಒಂದೇ ಸತ್ವದ ಉಭಯ ಸ್ವರೂಪಗಳು. ಹೌದು ಅಂತಾದರೆ ಜೀವ ಪ್ರಪಂಚಕ್ಕಿಳಿದು ದೇವನೇ ಕಾದಾಟಕ್ಕೆ ನಿಂತರು ಗೆಲ್ಲುವುದಕ್ಕೆ ಸಾಧ್ಯ ಅಂತ, ಪಶುಪತಿಯನ್ನು ಸೋಲಿಸಿದ ಪಾರ್ಥನಿಗೆ ನಿರೂಪಿಸುವುದಕ್ಕೆ ಸಾಧ್ಯ ಅಂತಾದರೆ ಅವನಿಗಿಂತ ಮೊದಲು ಹುಟ್ಟಿದ ನನಗಾಗುವುದಿಲ್ವೇನ?
1: ಸಣಸ್ತಿಯೋ ಕೃಷ್ಣಾರ್ಜುನ,
0: ಬಿಡು. ಯಾವ ಕೃಷ್ಣ, ಯಾವ ಪಾಂಡವರು ಜೊತೆ ಜೊತೆಯಾಗಿ ಬರಲಿ? ಪಾಂಡವ ಪಂಚಕರನ್ನು ಅವರ ಪ್ರಬಲರಾದ ಸೇನಾಧಿಪತಿ ದುಷ್ಟದ್ಯುಮ್ನಡೆಗೊಂಡು ಏಕಾಕಿಯಾಗಿ ಇಂದು ಬೆಳಿಗ್ಗೆ ಬೆಳಿಗ್ಗೆ ಎದುರಿಸಿದ ಕೌರವ ವಿಕ್ರಮವನ್ನು ನೀ ಕಂಡದ್ದು ಹೌದು ಅಂತಾದರೆ, ಮತ್ತೆ ವೀರೋತ್ತೇಜನದಿಂದಲೇ ಅವರನ್ನೆದುರಿಸಿದ ಕಾಲದಲ್ಲಿ ಒಬ್ಬೊಬ್ಬರನ್ನು ಬಗೆ ಬಗೆದು ಸಿಗಿ ಸಿಗಿದು ನನಗೆ ಬೇಕಾದದ್ದನ್ನು ಹೊರ ತೆಗೆದು ಸಾಧಿಸಿಕೊಳ್ಳುತ್ತೇನೆ, ಏನು ಸಂದೇಹ ಉಂಟು?
1: ಸುಯೋಧನ ಮಿಮಂ ಪಾಪಂ ಹಂತಾಸ್ಮಿ ಗದಾಯುಧಿ ಅಂತಾಡಿ ಗದೆಯಿಂದಲೇ ಸುಯೋಧನನ ಶಿರವನ್ನು ಚೆಂಡಾಡ್ತೇನೆ, ತೊಡೆಯನ್ನು ಮುರಿಯುತ್ತೇನೆ ಅಂತಾಡಿದ ಮರುತ ತ್ವಜ ಮಾರುತಿದ್ದ.

0: ಬದುಕಿಸುವುದಕ್ಕೆ ಕೊನೆಯ ಉಸಿರಿರುವ ತನಕವೂ ಯತ್ನಶೀಲನಾಗುತ್ತೇನೆ. ಪ್ರತಿರೋಧವನ್ನು ಒದಗಿಸುವವನು ಮರುತತನಯನಿದ್ದಾನೆ ಅಂತಾದ್ರೆ, ಪ್ರತಿಜ್ಞಾಬದ್ಧನಾದ ಅವನು ಸಹಜಗದ ದಂಡವನ್ನು ಧರಿಸಿಯೇ ಬರಲಿ, ಅವನೊಡಲೊಂದು ಸಿಗಿದು ನನ್ನ ತಮ್ಮಂದಿರನ್ನು ಕೊಂದು ತನ್ನೊಳಗೆ ಹುದುಗಿಸಿಕೊಂಡಿರಬಹುದಾದವನೊಳಗಿನಿಂದ ಒಬ್ಬೊಬ್ಬರನ್ನೇ ತೆಗೆದು ಅವರೆಲ್ಲರಿಗೂ ಇವನ ರಕ್ತದಿಂದಲೇ ತರ್ಪಣಗೊಳ್ಳಿಲ್ಲ ಅಂತಾದರೆ ಧಾರ್ತರಾಷ್ಟ್ರನಲ್ಲ ನಾನು, ಅಲ್ಲ ಅಂತಾದರೆ ಆ ಯತ್ನದಲ್ಲಿ ಹೆಚ್ಚು ಕಡಿಮೆಯಾಗಿ ಹೋಗಬಹುದು. ಚಿಂತಿಸುವುದಿಲ್ಲ. ಯಾಕೆ ಚಿಂತಿಸುವುದಿಲ್ಲ? ಪೂರ್ವದಲ್ಲಿ ಆಡಿದ್ದದಕ್ಕೆ ಆದಿ ಸುಕೃತ ವಿಶಾಲವನ ವಧು ಸೀದು ಹೋದರೆ ಭೀಷ್ಮ ಸಂಕಲ್ಪಕ್ಕೆ ವಿರುದ್ಧವಾಗಿ, ದ್ರೋಣ ಸಂಕಲ್ಪಕ್ಕೆ ವಿರುದ್ಧವಾಗಿ, ಕರ್ಣ ಸಂಕಲ್ಪಕ್ಕೆ ವಿರುದ್ಧವಾಗಿ ಅವರ ಬದುಕು ಪರ್ಯವಸಾನವಾಗುವಂತೆ ಪೂರ್ವ ನಿರ್ಣಯ ಇದ್ದದ್ರಿಂದ ಹಾಗಾಯಿತು ಅಂತ ಒಪ್ಪಿದರೆ ನನ್ನ ಬದುಕು ಹೇಗೆ ಅಂತ ಪೂರ್ವ ನಿರ್ಣಯ ಇದ್ದರೆ ನನ್ನನ್ನು ತಪ್ಪಿತಸ್ಥನನ್ನಾಗಿಸುವುದಕ್ಕಿಲ್ಲ. ಅಲ್ಲ, ಅದ್ಯ ಈಗ ನಾ ಮಾಡಿದ ನಿರ್ಣಯದಂತೆಯೇ ಭವಿಷ್ಯ ಅಂತಾದರೆ ನನ್ನ ಈ ಸಂಕಲ್ಪದಿಂದ ವಿಚಲಿತನಾಗಿಸುವುದಕ್ಕಿಲ್ಲ. ಯಾರಿದ್ದಾರೆ ತಡೆಯುವವರು?
1: ಮಗು ಮೆಚ್ಚಿದೆ. ಈ ಕೆಚ್ಚನ್ನೋ ಕಿಚ್ಚನ್ನೋ ಕಾಣದೆ ಕಂಗೆಟ್ಟಂತಹ ನನಗೆ ಸಂತೃಪ್ತಿಯೋ ಸಮಾಧಾನವೋ ಸಿಕ್ಕಿದ್ದು ಸತ್ಯ ಮಗು, ಆದರೆ ಅಲ್ಲಿಗೆ ಮುಗಿಯಿತು ಅಂತ ತಿಳಿಯಬೇಡ. ಕಣ್ಣಿಗೆ ಕಟ್ಟಿದಂತಹ ಬಟ್ಟೆ, ಗಾಂಧಾರಿ ದೇವಿ ಕಟ್ಟಿದಂತಹ ಕಣ್ಣಿನ ಬಟ್ಟೆಯಿಂದ ತೊಟ್ಟಿಕ್ಕುತ್ತಿದ್ದಂತಹ ಕಣ್ಣೀರನ್ನು ಕಂಡು ಬಂದಂತಹ ಸಂಜಯ, 99 ಅಳಿದ ವಾರ್ತೆಯನ್ನು ಆಡುವುದಷ್ಟು ಸುಲಭ ಅಂತ ತಿಳಿಬೇಡ ಮಗು. ತನಗೊದಗಿದ ದುಸ್ತರವನ್ನೋ ವಿಪತ್ತನ್ನೋ ತಾನನುಭವಿಸುವುದು ಹೇಗೋ, ಅನ್ಯರಿಗೊದಗಿದ ಆಪತ್ತನ್ನೋ ವಿಪತ್ತನ್ನೋ ವರ್ಣಿಸುವುದು ಅದಕ್ಕಿಂತ ಕಷ್ಟವಾದ್ದು. ಅದನ್ನು ಮಾಡಿ ಕಂಡ ಅನುಭವ ಇರುವ ನಾನು ಆಡುತ್ತಾ ಇದ್ದೇನೆ. ತನ್ನ ಎದೆಯ ಹಾಲನ್ನೇ ರಕ್ತವಾಗಿ ನಿಮ್ಮಲ್ಲಿ ತುಂಬುತ್ತಾ ಬಂದಂತಹ 100 ಮಕ್ಕಳ ರಕ್ತ ರುದಿರ ಚಲ್ಲಿದ ಕಾಲಕ್ಕೂ ಬದುಕಿನ ಬಟ್ಟೆ ರಕ್ತವಾಗಲಿಲ್ಲ ಅಂತ ನಿನ್ನೊಬ್ಬನನ್ನು ಕಂಡು ಸಂತೃಪ್ತಿ ಪಟ್ಟ ಗಾಂಧಾರಿ ದೇವಿ, ಕಣ್ಣ ಜ್ಯೋತಿ ಅಡರಿದ್ರೂ ಅಡಗಿದ್ರೂ ಬೇಸರ ಇಲ್ಲ. ಇಂಗಿದ ಕಣ್ಣಿನಲ್ಲಿ ಇಂಗದೇ ಇದ್ದ ಕಾಂತಿ ಸುಯೋಧನ ನಾಮ ಅಂಕಿತವಾಗಿ ಆರ್ಯಾವರ್ತದಲ್ಲಿ ಪ್ರಜ್ವಲಿಸ್ತಾ ಉಂಟು ಅಂತ ತಿಳಿದು ಈಗಲೂ ಉಸಿರನ್ನು ಬಿಗಿ ಹಿಡಿದು ಕುಳಿತಂತಹ ಧೃತರಾಷ್ಟ್ರ, ಈ ತಂದೆ ತಾಯಿಗಳಿಗೆ ಏನು ಅಂತ ಉತ್ತರಿಸಬೇಕು ಮಗು ನಾನು?

0: 선자야.
1: 마고 ವಿರೋಧಿಗಳಿಗೆ ಕೊಡುವ ಉತ್ತರ ಏನು ಎಂಬುದರ ಕುರಿತಾಗಿ ಸ್ಪಷ್ಟತೆಯನ್ನು ಹೊಂದಿರುವ ನಾನು
0: ಸ್ವಜನರಿಗೆ ಹಿರಿಯರಿಗೆ ಕೊಡಬೇಕಾದ ಉತ್ತರ ಏನು ಅಂತ ಕೇಳಿದಾಗ ಗೆದ್ದ ಮೇಲೂ ಕೊಡಬಹುದು, ಗೆಲ್ತೇನೆ ಅಂತ ಹೊರಡುವಾಗಲೂ ಕೊಡಬಹುದು, ಸೋಲಿನಂತ ಪ್ರತಿಭಾಸವನ್ನು ತೋರುವ ಈ ಸ್ಥಿತಿಯಲ್ಲಿ ನಿಂತುಕೊಂಡು ಅವರಲ್ಲಿ ಭರವಸೆಯ ಕಿರಣಗಳನ್ನು ಬೀರುವುದು, ತಂದೆಗೆ ನೋಡಿದ್ದನ್ನು ಹೇಗೆ ಹೇಳಬೇಕು ಅಂತ ಚೆನ್ನಾಗಿ ಅರಿತವನು ನೀನು. ಬೆಳಕಿನ ಮೂಲಕವಾಗಿಯೇ ಲೋಕವನ್ನು ಕಂಡರಿಸುವ ಸಾಧ್ಯತೆಯನ್ನು ಹೊಂದಿದ ಕಂಗಳಿಗೆ ಬೆಳಕು ತೀವ್ರವಾದಾಗ ಅಥವಾ ಮಂದವಾದಾಗ ಅದಕ್ಕೆ ಅನುಸರಿಸಿಯೇ ಸಂಕೋಚ ವಿಕಾಸಗಳನ್ನು ಹೊಂದುವಂತಹ ಗುಣ ಸ್ವಭಾವ ಇದ್ದೇ ಇರ್ತದೆ,
1: ಅಭಿಜಾತವಾಗಿಯೇ ಇರ್ತದೆ.
0: ರಣ ಪ್ರಖರತೆಯ ರಣದಲ್ಲಿ ಕಾಣಿಸಿದ ಮಾಂದ್ಯವೋ ಅದಕ್ಕನುಗುಣವಾಗಿ ಸಂಕೋಚ ವಿಕಾಸಗಳನ್ನು ಈ ಕಣ್ಣು ತೋರಬೇಕು. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ತಿಳುಕು. ಆದರೆ ಒಳಗಿನ ಬೆಳಕನ್ನೇ ಬೆಳಕು ಅಂತ ತಿಳಿದು ಕಣ್ಮುಚ್ಚಿರಬಹುದಾದ ಅಮ್ಮನಿಗೆ ಯಾವುದು ಪ್ರಖರವಾಗುವುದಕ್ಕಿಲ್ಲ. ಗಾಂಧಾರಿ ಜಾತನಾದ ನನಗೆ ಗೊತ್ತು, ಯಾವುದನ್ನಾದರೂ ಜೀರ್ಣಿಸಿಕೊಳ್ಳಬಲ್ಲವಳು ಮಾತ್ರ ಅಲ್ಲ, ತನ್ನ ಧಾರಣೆಯಲ್ಲಿ ಧೋರಣೆಯಲ್ಲಿ ಅವಳೆಷ್ಟು ಸ್ಪಷ್ಟತೆಯನ್ನು ಹೊಂದಿದ್ದಾಳೆ ಅಂದರೆ ವ್ಯಕ್ತಿನಿಷ್ಠವಾಗಿ ಶಕ್ತಿನಿಷ್ಠವಾಗಿ ಅವಳ ನಿಲುವುಗಳು ಪ್ರಕಟಗೊಂಡದ್ದನ್ನು ನಾ ಕಂಡೇ ಇಲ್ಲ. ಅದು ವಸ್ತುನಿಷ್ಠವಾಗಿ ತತ್ವನಿಷ್ಠವಾಗಿಯೇ ಇದ್ದದ್ದು. ಆದ್ದರಿಂದಲೇ ವಸ್ತುನಿಷ್ಠತೆಯಿಂದ ತತ್ವನಿಷ್ಠತೆಯಿಂದ ಪ್ರತಿಯೊಂದು ಪ್ರಕರಣವನ್ನು ವಿಶದವಾಗಿ ಕೇಳಿ ತಿಳಿದು ಗ್ರಹಿಸಬಲ್ಲ ಅಮ್ಮನಿಗೆ ರಣವರ್ತಮಾನವನ್ನು ಸಾಧ್ಯಂತವಾಗಿ ಹೇಗೆ ತೊಡಗಿತು, ಹೇಗೆ ಮುನ್ನಡೆಯಿತು, ಎಲ್ಲಿ ಬಂದು ತಲುಪಿದೆ ದೃಢದಲ್ಲಿ ತಿಳು.
1: ತಂದೆಗೆ ತಾರತಮ್ಯದಲ್ಲಿ, ತಾಯಿಗೆ ಕಂಡ ಹಾಗೆ ದೃಢದಲ್ಲಿ.
0: ಅಷ್ಟು ಮಂದಿಗೆ ಅಲ್ವಾ?
1: ಅಲ್ಲಪ್ಪ, ತನ್ನ ಸ್ವಾಭಿಮಾನವನ್ನೇ ಒತ್ತೆಯಾಗಿಟ್ಟು ಚಿತ್ರಸೇನ ಪ್ರಕರಣದಲ್ಲಿ ಮಾಂಗಲ್ಯ ಭಿಕ್ಷೆಯನ್ನು ನಿನ್ನ ವಿರೋಧಿಯ ಪದತಲದಲ್ಲಿ ಅರಸಿದಂತಹ ಮುತ್ತೈದೆ ಇದ್ದಾಳೆ ಭಾನುಮತಿ, ಪುರುಷರತ್ನ ಅಂತ ನಿನ್ನನ್ನು ಗುರುತಿಸಿದ ಅವಳಿಗೇನು ಹೇಳಬೇಕು?
0: ಜನಪತಿಯಾಗುವ ಯೋಗ ಇದ್ದರೆ ಅವಳ ಪತಿಯಾಗಿ ವಿರಾಜಿತನಾದೇನು, ವಾಮಭಾಗದಲ್ಲಿ ಅವಳನ್ನು ಇರಿಸಿಕೊಂಡು ಪೀಠವೇ ಇರುವ ಯೋಗ್ಯತೆ ಯೋಗ ನಮಗುಂಟು ಅಂತ ಆದರೆ ಅದರ ಶುಭ ಪ್ರತೀಕ್ಷೆಯಲ್ಲಿರುವುದಕ್ಕೆ ಹೇಳು
1: ಅವಳಿಗೆ.
0: ಅದಲ್ಲ ಅಂತಾದರೆ ಏನು? ಅದನ್ನ ಅವಳಿಗೆ ನಾನು ಅಡಿಯಾಗಿದೆ
1: ಮಗು.
0: ಓ,
1: ತಂದೆಗೂ ಧೈರ್ಯ ಆಯಿತು, ತಾಯಿಗೆ ಹೇಳಬೇಕಾದ್ದನ್ನು ತೀರಿತು, ತರುಣಿಗೂ ಹೇಳಬೇಕಾದ ಸಾಧ್ಯತೆ ಮುಟ್ಟಿತು. ಆದರೆ ಇದೆಲ್ಲವನ್ನು ನೀ ಆಡಿದ ನರನೋ ಮರುತಾತ್ಮಜನೋ ಯುಧಿಷ್ಠಿರನೋ ಪಾಂಡವ ಪಾಳೆಯವನ್ನೋ ಸೂರ್ಯಗೊಯ್ತೇನೆಂಬ ನಿನ್ನ ಛಲ ಇಂದಸ್ತಮಿಸಿದಂತಹ ರವಿ ನಾಳೆ ಉದಯಿಸಿದ ಕಾಲಕ್ಕಲ್ವೇನೋ. ಮೂಡುತ್ತಾ ಇರುವಂತಹ ಚಂದ್ರ, ಚಂದ್ರಮಂಡಲದ ಸದೃಶವಾಗಿ ಕಾಣುವ ಚಂದ್ರಾನ್ವಯದ ಚಂದ್ರ, ನಾಳಿನ ಬೆಳಕನ್ನು ಚಂದ್ರ ಕಂಡ ಬಳಿಕ ಅಲ್ವೋ ಅದು ನಾಳೆಗೆ ಉತ್ತರವಾದ್ರೆ ಇಂದಿಗೇನು ಮಗು?
0: ಮುಂದೆ ಉಂಟು, ಮುಂದೆ ಉಂಟು ಇಂದು.

0: ಸಂಜಯ
1: ಪ್ರಭು,
0: ಅಂತರಂಗದಲ್ಲಿ ದಾರ್ಢ್ಯವನ್ನು ಮತ್ತೆ ಸ್ಥಾಪಿಸಿಕೊಳ್ಳುವುದಾಗಿ ಈ ಹವಣಿಕೆಯಲ್ಲಿ ವೈರದಿಂದ ವಿದೂರನಾಗಿಯೇ ನಾನು ಇಲ್ಲಿಯ ತನಕ ಬಂದು ನಿಂತದ್ದು. ಮತ್ತೆ ಅವರಿಗೆ ಮುಖಾಮುಖಿ ಆಗುವುದಕ್ಕೆ ಅದೋ ಅಲ್ಲಿ ಕಾಣ್ತಾ ಇರುವ ಯಾರು ಅರಿಯದಂತೆಯೇ ಹುದುಗಬೇಕು ಅಂತ ಬಂದರೆ ಮಾರ್ಗದಲ್ಲಿ ನೀ ಸಿಕ್ಕಿದೆ. ಬರ್ತಾ ಇದ್ದಾರೆ ಬಲಭದ್ರ ಸ್ವಾಮಿ, ಸ್ವಪಕ್ಷಕ್ಕೆ ಬಂದು ಸೇರುವ ಭರವಸೆಯನ್ನು ಕೊಟ್ಟಂತಹ ಸ್ವಾಮಿ, ವರ್ತಮಾನ ನಮಗೂ ಸಿಕ್ಕಿದೆ.
1: ಹೌದು,
0: ಮುತ್ತಯ್ಯನಿಂದ ಭರವಸೆ ಸಿಕ್ಕಿದೆ. ಅವರು ಬಂದ ಮೇಲೆ ನಿನಗೆ ಬೇಕಾದ ನೈತಿಕವಾದ, ಧಾರ್ಮಿಕವಾದ ಅಥವಾ ದೈಹಿಕವಾದ, ಬೌದ್ಧಿಕವಾದ ಸರ್ವ ವಿಧದ ಬಲಗಳು ಒಗ್ಗೂಡಿದಂತಾಗುತ್ತದೆ.
1: ಸರಿ,
0: ಆದ್ದರಿಂದ ಪ್ರತೀಕ್ಷೆಯಲ್ಲಿ ಕಾಲಯಾಪನೆ ಮಾಡುವುದು ಯುದ್ಧತಂತ್ರವೂ ಹೌದು, ರಾಜತಂತ್ರವೂ ಹೌದು.
1: ಸರಿ,
0: ಅದಕ್ಕನುಗುಣವಾಗಿ ಮುಂದೆ ಹಾಯುವುದಕ್ಕೆ ಮೊದಲು ಎರಡಡಿಯನ್ನು ಹಿಂದಿರಿಸುವಂತಹ ಈ ನ್ಯಾಯ ಯಾರದ್ದು ಯಾವುದರದ್ದು ಅಂತ ನಿನಗೆ ಸ್ಪಷ್ಟ ಇರು.
1: ಲಾಘವದಿಂದ ಸಗಿದ ರಾಘವನೇ ಸಾಕ್ಷಿ.
0: ಆದ್ದರಿಂದಲೇ ಈಗ ಹಿಂಜರಿತಾ ಇರುವುದು ನಾಳೆ ಲಂಘಿಸುವುದಕ್ಕೆ,
1: ಸರಿ,
0: ನಿರ್ಣಾಯಕವಾದ ಗಾತೆ ಎಸಗುವುದಕ್ಕೆ. ವೈಶಂಪಾಯನ ಸರೋವರದಲ್ಲಿ ಸಲಿಲ ಸ್ತಂಭದ ವಿದ್ಯೆಯಿಂದ ಹುದುಗಿರುತ್ತೇನೆ. ಸಕಾಲದಲ್ಲೆದ್ದು ಬಂದು ವಿಜಯ ಪ್ರತೀಕ್ಷೆಯನ್ನು ಬೆಳಕನ್ನು ಪಸರಿಸುವಂತೆ ಮಾಡಿ ಅಖಂಡ ಆರ್ಯಾವರ್ತವನ್ನು ಏಕಛತ್ರದಡಿಯಲ್ಲೇ ಆಳುವ ಯೋಗ ನೃಪತಿಗಿರುವುದು ಅಂತಾದ್ರೆ ನಾನು ಪ್ರಭುವಾಗುತ್ತೇನೆ.
1: ಪ್ರಭು, ಕೃಷ್ಣದ್ವೈಪಾಯನ ಅನುಗ್ರಹದಿಂದ ಹುಟ್ಟಿದ ನೀನು, ಅಲ್ಲಾ ಪ್ರಪಂಚದ ಬೆಳಕನ್ನು ಕಂಡ ನೀನು, ದ್ವೈಪಾಯನ ಸಲೀಲವನ್ನು ಸೇರಿ ನಾಳೆಗೆ ಆರ್ಯಾವರ್ತದ ಪ್ರಭು ಆಗುತ್ತಿ ಅಂತಾದ್ರೆ ಅದೇ ನಿರೀಕ್ಷೆಯಲ್ಲಿ ಆರ್ಯಾವರ್ತದ ದಂತಿಪುರದ ಬೆಳ್ಗೊಡೆಯ ಕೆಳಗೆ ಕುಳಿತಂತಹ ಸುಯೋಧನನ ಮೂರ್ತಿಯನ್ನೇ ಕಣ್ಣಲ್ಲಿ ತುಂಬಿಕೊಂಡು ಕಂಡ ಕಣ್ಣಿನ ಪಾಪೆಯಲ್ಲಿ ಮೂಡಿದ ಮೂರ್ತಿಯನ್ನು ಗತಾಕ್ಷನಿಗರುವುದಕ್ಕೆ ಬೇಕಾಗಿ ನಾ ಸಾಗುವುದಕ್ಕೆ ನನಗೊಂದು ಅಪ್ಪಣೆ ಬೇಕು ಪ್ರಭು.
0: ಸಂಜಯ
1: ಪ್ರಭು,
0: ನೀ ಹೊಂದಿದಂತಹ ಧೋರಣೆ ನನ್ನ ಬದುಕಿನ ಧಾರಣೆ, ಇದರಲ್ಲಿ ಅಂತರ ಇದ್ದದ್ದರಿಂದ ವಿಷಯಾನುಬಂಧಿಯಾಗಿ ಆ ವಿರೋಧ ಸಾಂದರ್ಭಿಕವಾಗಿ ಪ್ರಕಟವಾಗಿರುವ.
1: ಸರಿ,
0: ಆದರೆ ಹೊರಗನ್ನು ಒಳಗನ್ನು ಅರ್ಥೈಸಿಕೊಳ್ಳಬಲ್ಲಂತಹ ದೃಷ್ಟಿವಿಸ್ತಾರ ನಿನ್ನದಾದದ್ದರಿಂದ ವಿವಂಚನೆ ಇಲ್ಲದೆ ಹೇಳಿದಂತಹ ಕೌರವ ನಿನಗೆ ದಕ್ಕಿದ್ದಾರೆ. ನಾಳೆ ಏನು ಅಂತ ಗೊತ್ತಿಲ್ಲದ ಕೌರವನಿಗೆ ನಿನ್ನಲ್ಲಿರುವ ನಿರೀಕ್ಷೆ ಒಂದೇ, ನೀ ಕಂಡ ಕೌರವ ಇದ್ದಾನ, ಅವನ ಮೂಲಕ ನಾಳೆನ ಪ್ರಪಂಚ ಕೌರವ ಹೇಗಿದ್ದ ಅಂತ ಯಥಾರ್ಥವನ್ನ ಅರಿಯಬೇಕು.
1: ಹೌದು ಪ್ರಭು,
0: ಆ ಅರಿವಾಗಿ ಅಪ್ಪನಿಗೆ ಬೆಳಕಾಗಿ ಒದಗಿದವನು ಕೌರವನ ಕುರಿತಾದ ಅರಿವಾಗಿ ಹೊಮ್ಮಬೇಕು. ಹಾಗೆ ಹೊಮ್ಮುವಂತಾಗಲಿ, ಯಥಾರ್ಥವೇ ಕೌರವನ ಕುರಿತಾಗಿ ಸರ್ವರು ತಿಳಿಯುವಂತಾಗಲಿ. ಈ ಶುಭ ಪ್ರತೀಕ್ಷೆಯಿಂದ ಆತ್ಮಸ್ಥವಾದದ್ದನ್ನು ಅರುಹಿದಂತಹ ತೃಪ್ತಿಯಲ್ಲಿ ಇದೋ
1: ಒಮ್ಮೆ
0: ಬಿಗಿದಾಗಿ ಬರಸೆಳೆದ ಅಲಿಂಗಿಸಿಕೊಂಡಿ.
1: ಅಪ್ಪಿದ್ದೇನೆ ಪ್ರಭು, ಅಪ್ಪಿದ್ದೇನೆ,
0: ಹೋಗು,
1: ಹೋಗಿ ಬರ್ತೇನೆ.
0: ಮತ್ತೆ ನೀ ಬರಬೇಡ, ಕಾಣುವ ಯೋಗ ಇದ್ರೆ ಅಲ್ಲಿಗೆ ನಾ ಬರ್ತೇನೆ.
1: ನಿನ್ನ ಬರವಿನ ನಿರೀಕ್ಷೆಯಲ್ಲೇ.

0: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ದೇಶ ದೇಶ ಇದು ನನ್ನ ಭಾರತ ದೇಶ.
2: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: నిఖిల్ కేనందుల్లారి రేడియో సారంగ్ 107.8 FM. ఇనితి తుళు కార్యక్రమగు నిఖిలగ మాత్రిగ్ల మోకిదింజి సొల్మిలు. ಇನಿತಿ ಕಾರ್ಯಕ್ರಮಡ್
1: ನನ್ನ ದುಂಬಗ ತುಳು ಪಠ್ಯ ಕಲಿಕೆ ಮತ್ತು ಅವಕಾಶಗಳು ಈ ವಿಷಯದ ಬಗ್ಗೆ ಶ್ರೀಮತಿ ಮಣಿ ಎಂ ರೈ ಮೇರು ಉಪನ್ಯಾಸ ಕೊರಡೋದಕ್ಕೇನೊಂದಿಲ್ಲ.
2: ತುಳುನಾಡದ ದೈವ ದೇವರನ್ನ ನೆನೆತೊಂದು ಇನಿ ನಮ್ಮ ಸಂಸ್ಥೆ ಬೊಕ್ಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಪರಿಷತ್ ಒಂದು ಮಾತತ ಸೇರಿಗೆಡು ಈ ಕಜ್ಜ ನಡತೊಂದುಂಡು. ಈ ಮಾತ ಸಂಸ್ಥೆಗಿಲ್ಲ ಸಗೌರವಡು ವಂದನೆ ಮಲ್ತೊಂದು ತೀರ್ಥಕುಲ್ ದಿನ ಬಿನ್ನೇರು ಮಿತ್ತುಕುಲ್ ದಿನ ವಿದ್ವಾಂಸೇರ್ ನಕುಲು ನಮ್ಮ ಮೋಕಿದ ತುಳು ಜೋಕ್ಲೆ ಮಾತೆರೆಗಳು ಸುರೂಕಾದು ಸೊಲ್ಮೇಲೆ ಸೊನ್ನ ಎಂಡ ವಿಷಯದಾದ ಪಂಡಗ ತುಳು ಪಠ್ಯ ಕಲಿಕೆ ಬೊಕ್ಕ ಅವಕಾಶ. ತುಳು ಪಠ್ಯ ಕಲಿಕೆ ನಮ್ಮ ದಾಯ ಕಲ್ಪುಡು ಐತ ಅಗತ್ಯ ದಾದೊಂಡು ಬೊಕ್ಕ ಐ ಕಿಪ್ಪುನ ಅವಕಾಶಲು ದಾದ ಬರರೆ ಸಾಧ್ಯತೆ ಉಂಡು. ಮುಂದೆ ಪೂರ ಯಾನಿ ನಿಕ್ಲಿಗು ಒಂಜಿ ಇಲ್ಲಿಯ ಮಟ್ಟಡು ನಿಕಲ್ನ ಎದುರುಡು ದಿವರೆಗುಲ್ಲಿ ಭಾಷೆಗೆ ಶಕ್ತಿ ಬರ್ಪಿನಿ ಅವು ಪ್ರಯೋಗಾಪುನ ಪೊರ್ತು ಜಾಗೆ ಬೊಕ್ಕ ನಾಲಾಯ್ದ ಮಿತ್ತು. ಧಾರ್ಮಿಕ ಭಾಷೆಲು ಸಾಮಾನ್ಯವಾದ ರೂಪಕದ ಭಾಷೆ ಆದಿಪ್ಪುಂಡು. ಅವೇನು ಹಿರಿಯ ವಿದ್ವಾಂಸರಾಯಿನ ಅಮೃತ ಸೋಮೇಶ್ವರರಂಚಿನ ಜಾನಪದವ ಲೋಕದ ಮಲ್ಲ ವಿದ್ವಾಂಸರು ಶಬ್ದ ಶಕ್ತಿ ಪಂತೀನಿ. ಒಂಜಿ ದೈವಗು ಒಂದು ಕ್ಷೇತ್ರಗು ಜಾಗೆಗೆ ಕಲೆ ಬರ್ಪಿನಿ ಅಲ್ಪ ಪ್ರಯೋಗಾಪಿನ ಮದಿಪು ಗುಡ್ಡು. ಒರಿ ಭೂತದ ಮಾನಿ ಇಡೀ ರಾಜ್ಯನ ಒಂಜಿ ರಾತ್ರೆ ತನ್ನ ನಾಲಾಯ್ದ ಕೊಡಿಟ್ಟು ಗೊಬ್ಬವನ ಶಕ್ತಿಯೇ ಮದಿಪುದ ಶಬ್ದ ಶಕ್ತಿ. ಅಂಚಾದೆ ಮದಿಪು ದುಂಬು ಮಾಯ ಪಿರ ಮದಿಪು ಮೀರ್ದು ಮಾಯಾತ್ ಪಂತೇರು ನಮ್ಮ ಹಿರಿಯಕ್ಕಲು. ಬರವು ಕಲ್ಪುನ್ ಪಂಡ ಜೋಕ್ಲೆ ಖಾಲಿ ಓದರೆ ಬರೆಯರೆ ಮಾತ್ರ ಕಲ್ಪುನತ್ ಬದುಕರೆ ಕಲ್ಪುನು. ತುಳುಕು ಪ್ರಾಚೀನ ಲಿಖಿತ ಸಾಹಿತ್ಯ ಪರಂಪರೆ ಉಂಡು ಲಿಪಿ ಉಂಡು ಲಿಪಿತ ಸಾಫ್ಟ್ವೇರ್ ಲೋಂಡ್ ತಯಾರಾತಂಡು. ಇತ್ತೆ ತುಳು ಬೇತೆ ಭಾಷೆದ ಲಕ್ಕನೆ ಮಾತ ವಿಷಯಡ್ಲ ತರದೆರ್ತ್ ಉಂತೊಂದುಂಡು. ತುಳುಟು ಗರ್ತಿನಾತ್ ಮುಗಿಯಂದಿನ ಜನಪದ ಸಾಹಿತ್ಯ ಉಂಡು. ನನ್ನ ನಮ್ಮ ಭಾಷೆನ ಸೃಜನಶೀಲ ಬೊಕ್ಕ ಸೃಜನೇತರವಾದ ಬೇತೆ ಭಾಷೆದ ಮಟ್ಟಗ ಬುಲೆಪಾವುಡು ಐಕು ಮೌಖಿಕ ಒಂಜಿ ಆಯ್ನ ಸತ್ವವನ್ನು ಉರಿಪಾವುಡು ಪಂಡ ಅವು ಪಠ್ಯ ಕಲಿಕೆದ ರೂಪಡು ಶಿಕ್ಷಣ ಮಾಧ್ಯಮಡು ಹೆಚ್ಚೆಚ್ಚ ಬುಲೆಚಿಲ್ಲಾದ ನೆಗೆತ್ ತೋಜೋಡು. ಕರ್ನಾಟಕ ಸರ್ಕಾರ ನೆಕ್ 2010

ವಂಚನೆ ಆವಂದ. ಹಿಂದಿನ ಕಲ್ಪಂದೆ ಬುಡುಂಡ ಆ ಭಾಷೆದ ಆಪುನ ಲಾಭ ತತ್ತು ಪೋವಂದ. ಇಂಚಿನ ಮಾತ ಪ್ರಶ್ನೆಲು ನಂಗೆ ಸಹಜವಾದ ಎದುರಿಸೋಡ ಹಾಕೊಂಡು ಬೇತೆ ಬೇತೆ ಕಾರಣಲ್ಲಿ ಡ್ರೆಸ್ ಆದ. ಇನಿ ತುಳುವೆರ್ನ ಸಂಸ್ಕೃತಿ ಗಂಡಾಂತರಡುಂಡು. ಯುನೆಸ್ಕೋದ ವರದಿದ ಪ್ರಕಾರ ಎಕಡೆ ಪ್ರಿನ್ಸಿಪಾಲ್ ಬಂಡೇರ್ ದುಂಬಗ ಮದೆಯಾಪಿನ ಭಾಷೆಲೆಡು ತುಳುಲಾ ಒಂಜಿ. ನಮ್ಮ ನಾಡಿದ ಭಾಷಾಯಿನ ತುಳು ಅಲಿದು ಪೋಪಿನಂಚಿನ ಇನಿತ ದಿನಮಾನಿಡು. ಅವೇನು ಒರಿತೋ ನೋಡು ಪನ್ಪಿನ ತೆರಿವುನು ನನ್ನ ದುಂಬುದ ಬೀಳಿಗೆದ ಮನಸ್ಸಿಡು ಪುಟ್ಟವನಂಚಿನ ಬಾರಿ ಒಂಜಿ ಅಗತ್ಯ ಉಂಡು. ಅಂಚಾದ ತರಗತಿಲೆಡು ತುಳು ಭಾಷೆನು ಓದುನ ಮಸ್ತ ಅಗತ್ಯ ಉಂಡು. ಇನಿ ಇಂಚಿತ್ತಿನ ಗೇನ ಅತ್ತಂಡ ತಿಳುವಳಿ ಇನಿ ಕೊಡದವತ್. ಸ್ವಾತಂತ್ರ್ಯ ಪೂರ್ವ ರಾಷ್ಟ್ರೀಯ ಚಳುವಳಿ ಇದ್ದ ಕಾಲಡ್ಲ ನಮ್ಮ ಹಿರಿಯರಾಯಿನ ಪಣಿಯಾಡಿ ನೇತೃತ್ವಡು ಉಂಡು ಮಲ್ತಿನ ಗೇನ ಉಂದುವೆ ಆದುಂಡು ಪನ್ಪಿನೇನಿ ಇನಿ ನಮ್ಮ ನೆಂಪು ಮಲ್ತನೊಲಿ. ತುಳು ನಿಜವಾದಲು ಬುಲಿಚಿಲ್ ಆವಡಾಂಡ ತುಳು ಕಲ್ಪನೆಟು ಪ್ರಯೋಜನ ಉಂಡು ಪಂದ ಮನವರಿಕೆ ಮಲ್ಪುನ ವಾತಾವರಣನ ನಮ್ಮ ನಿರ್ಮಾಣ ಮಲ್ಪುಡು. ಕನ್ನಡ ತಂಡ ಇಂಗ್ಲಿಷ್ ಸಹಾಯಡು ತುಳುತ ಪುದರಡ್ ಒಂಜಿ ಸ್ಥಾನಮಾನ ಪಡೆದಿನಕುಲು ಕನ್ನಡ ತಂಡ ಇಂಗ್ಲಿಷ್ದ ಸಹಾಯದಂತೆ ತುಳುಟು ಬರೇಪಿನಕ್ಲೇಗ್ ದೆರ್ತು ಪತ್ತುನ ಕೆಲಸ ಮಲ್ಪುಡು. ಇನಿಕ ನಮ್ಮ ಕಾಲೇಜು ಬೊಕ್ಕ ಮೂಡುಬಿದ್ರೆದ ಆಳ್ವಾಸು ಕಾಲೇಜಿಡ್ ಮಾತ್ರ ಪದವಿಡು ತುಳು ಕಲ್ಪಂದುಲ್ಲ. ನೀನು ಪಂಡೇರ್ ಎಕಡೆ ತಾರನಾಥ ಗಟ್ಟಿ ಮೇರ್ಲ ಪಂಡೇರ್ ಅಲೋಶಿಯಸ್ ದುಂಬು ಬರೋಂದು ಒಂಜಿ ಬಾರಿ ಒಂಜಿ ಎಡ್ಡು ಸಂಗತಿ. ಗೋಕರ್ಣನಾಥ ಕಾಲೇಜ್ ಇಡ್ಲ ನೆತ್ತ ವಿಷಯಡ್ ಚರ್ಚಾ ಒಂದುಂಡು ತುಳುದೀಕ. ಒಂದು ಮಾತ ಕೇನರ ತಿಕ್ಕನಾಗ ನಂಗೆ ಮಸ್ತ್ ಖುಷಿ ಆಗುಂಡು. ಈ ನಿಟ್ಟಿಡ್ ದಯಾನಂದ್ ಪೈ ಬೊಕ್ಕ ಸತೀಶ್ ಪೈ ಪ್ರಥಮ ದರ್ಜೆ ಕಾಲೇಜ್ ಇಡೀ ದಕ್ಷಿಣ ಕನ್ನಡಗೂ ಮಾದರಿ ಕಾಲೇಜ್ ಆದ ಉಂತದುಂಡು. ಬೇತೆ ಬೇತೆ ಕಾಲೇಜ್ ಇಡ್ ತುಳು ಜೋಕ್ಲಿಗ್ ಪಠ್ಯ ಕಲಿಕೆ ಆಯ್ಕೆ ಮಲ್ಪುನ ಲಕ್ಕ ನಮಗೆ ಇಪ್ಪುಡು ಅಂಚಾಣ ನಮ್ಮ ತುಳು ಬುಲೆಯುಂಡು. ತುಳುತ ಜೋಕ್ಲಿಗ್ ಅಪ್ಪೆ ಮಣ್ಣದ ಮಿತ್ ಸಂಸ್ಕೃತಿದ ಮಿತ್ ಮೋಕೆ ಪುಣ್ಯ ಎಂಕು ತೋಜಿಲಕ್ಕ ಮೋಕೆ ಉಂಡಕ್ಲೇಗ್ ಆಂಡ ಮೋಕೆಗೆ ಸ್ಪಂದಿಸೋನ ವ್ಯವಸ್ಥೆ ಇಪ್ಪುಜಿ. ಅಪಗೆ ಈ ತುಳು ಪಠ್ಯ ಕಲಿಕೆ ಜೋಕ್ಲೆಗೂ ಉಪಯೋಗ ಆಪುಂಡು. ತುಳುತ ಬುಲೆಚ್ಚಿಗಿಲ್ಲಗೆಲ್ಲ ಸಹಾಯ ಆಪುಂಡು. ಭಾಷೆ ಪನ್ಪಿನವು ಬಜೀ ಸಂವಹನ ಮಲ್ಪರೆ ಪಾತೆರ್ನ ಕಾಲಿಯತ್ ಒಂಜಿ ಮಾಧ್ಯಮ ಮಾತ್ರ ಅತ್ ಅವು ಒಂಜಿ ಸಮಾಜ ಅತ್ತಂಡ ಗುಂಪುದ ಒಂಜಿ ಒಗ್ಗಟ್ಟದ ಸಂಕೇತ. ಅಂಚಾದು ಒವೇ ಭಾಷೆದ ಬಗ್ಗೆ ನಮ್ಮ ದಾಲ ತೀರ್ಮಾನ ದೇತುನ್ನಗ ಐತ ರಾಸಾಯನಿಕ ಅಂಶೊಲೆಡ್ದೆಚ್ಚ ಐತ ಸಾಮಾಜಿಕ ಬೊಕ್ಕ ಸಾಂಸ್ಕೃತಿಕ ಅಂಶೊಲೆಗ್ ಮಹತ್ವ ಕೊರೋಡಾಪುಂಡು. ಈ ಪ್ರಯತ್ನ ತುಳು ಪಠ್ಯ ಕಲಿಕೆಡ್ದು ಆ ಒಂದುಂಡು. ಒಂಜಿ ಭಾಷೆದ ಬಳಕೆ ಬೊಕ್ಕ ಬುಳೆಚ್ಚಿಲಿಗ್ ಐತಾತಿಗೆ ಆಪುಂಡು ಪಂದು ಮಿತ್ತ ಮಿತ್ತಿಡು ತೋಜುಂಡಲ ನಿಜವಾದ ಐತ ಪಿರವುಡು ಪ್ರಜ್ಞಾಪೂರ್ವಕವಾಯಿನ ಪ್ರಯತ್ನಲಿಪ್ಪುಂಡು. ಇನಿ ಇಂಗ್ಲಿಷ್ ಭಾಷೆ ನಮ್ಮ ನಡುಟು ಹೆಚ್ಚೆ ಹೆಚ್ಚು ಬಳಕೆಗೆ ಬರೋಂದುಂಡು ಪನ್ಪಿನೇನ್ ತೂಂಡ ಒಂದು ಗೊತ್ತಾಪುಂಡು. ಈ ಅಂಶಲೇನ್ ಮಾತ ಪಿನ್ನಲೆದಿದ್ದ ತುಳು ಪಠ್ಯ ಕಲಿಕೆದ ಉದ್ದೇಶ ಎಂಚಿನ ಪನ್ಪಿನ ಒಂಜಿ ಪ್ರಶ್ನೆ ದೆತೊಂಡ ಒಂಜಿ ಭಾಷೆನ ಪಠ್ಯಕ್ರಮಟು ಒಂಜಿ ವಿಷಯವಾದ ಸೇರ್ಪಡೆ ಮಲ್ಪುನಗ ಐನ ಕಲ್ಪುನ ಜೋಕ್ಲಿಗ್ ಆ ಭಾಷೆದ ಜನಕ್ಲೇನ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಪರಿಚಯ ಆಪುಂಡು. ಆ ಭಾಷೆಡ್ ಪರಿಣಾಮಕಾರಿಯಾದ ತನ್ನ ಅಭಿಪ್ರಾಯಲನ್ನು ಅಭಿವ್ಯಕ್ತ ಮಲ್ಪರೆ ಆಪುಂಡು. ಆ ಭಾಷೆದ ಸಾಹಿತ್ಯಕ ಮೌಲ್ಯನ ತೆರಿಯನ್ನ ಒಂಜಿ ತರಬೇತಿ ತಿಕ್ಕುಂಡು. ಮುರಳಿ ನಮ್ಮ ತುಳು ಸಾಹಿತ್ಯ ಅಕಾಡೆಮಿಗೆ ಪೋಯ್ ಆತ ಅವಳು ನಿಕುಲು ಪುಸ್ತಕ ಓದಿಯರ್ ಲೈಬ್ರರಿ ಹಿಡ್ದೆತ್ತದ. ಆ ನಿಕಲ್ ನಿಕಲ್ ಪಾದರನ್ನು ಎಂಚ ನಿಕುಲು ದುಂಬುದಿಯರ್ ಬಾರಿ ಧೈರ್ಯಡು ದುಂಬುದಿಯರ್ ಆನಿದೊಂಜಿ ಕಜ್ಜ ಬಾರಿ ಪೊರ್ಲುಡಾಂಡ ಆತ ಒಂದು ಅಂಚಾದ ಗದ್ಯ ಪದ್ಯ ನಾಟಕಲೇನು ಬೋಧಿಸಾನಗ ಶಿಕ್ಷಕೆ ಆಯಾ ವಿಷಯಲೇನು ಬರೆತಿನ ಬಾವಲೇನು ಕಂತದ ಪಂಡ ಅವು ಕೇನುನ ಮನಸ್ಸದ ಉಲಾಯಿ ಜತದ ಪರಿಣಾಮ ಬುರುಂಡು. ಭಾಷಾ ವಿಷಯಲು ಪಂಡ ಶಾಸ್ತ್ರದ ರೀತಿ ಅತ್ತ ಅವೇನು ಭಾವ ತುಂಬುದು ಪನಿಜಿಂಡ ನೀರಸವಾದ ವಿವರಿಸದಿತ್ತಂಡ ಬೇಜಾರು ಬರು. ತುಳು ಪಠ್ಯಡು ಎಡ್ಡೆಡ್ಡೆ ಕತೆಕುಲು ನಾಟಕ ಕಾವ್ಯ ಕವಿತೆಯಲು ಇಲ್ಲ. ಭಾಷೆದ ಸ್ವಾರಸ್ಯ ಇಪ್ಪುನೇ ಅವೇನು ಗಲಸುನ ರೀತಿಡು. ನಾಟಕಂತೂ ಪನರ ತೀರಂದಿನಾತ ಅದ್ಭುತ ಇಪ್ಪುಂಡು. ತುಳು ಸಂಸ್ಕೃತಿದ ಶ್ರೀಮಂತಿಕೆನು ವೈವಿಧ್ಯನು ಇನಿತ ಜೋಕುಲು ತೆರೆಯೋಡು ಬಂದ ಆಂಡ ಅವು ಶಿಕ್ಷಣ ಕ್ಷೇತ್ರಡೇ ಅವಡು. ತುಳು ಭಾಷೆ ಸಂಸ್ಕೃತಿಡಿಪ್ಪುನ ಏಕದೆಟು ವಿವಿಧತೆ ವಿವಿಧತೆರಿಟ್ಟು ಏಕತೆ. ತುಳುನಾಡದಂಚಿನ ಒಂಜಿ ಎಲ್ಲ ಪ್ರದೇಶಡು ಇಡೀ ಭಾರತ ದೇಶದ ಸಂಸ್ಕೃತಿನ ಜೋಕುಲು ಅರ್ಥ ಮಲ್ತೊನ್ವೇರ್ ಒಂದು ದುಂಬುದ ತಲೆಮಾರಿಗೆ ತೆರೆಯೋಡು ಒರಿಯೋಡು. 2017 ಮ 14 ಶೈಕ್ಷಣಿಕ ವರ್ಷ

0: ಸ್ನಾತಕೋತ್ತರ ಪದವಿಗಾದ ತುಳುನ ಅಧ್ಯಯನ ಮಲ್ಪುನ ಅವಕಾಶನ ಮಂಗಳೂರು ವಿಶ್ವವಿದ್ಯಾನಿಲಯ ಮಲ್ತುಕೊರುಂಡು. ಶಿಕ್ಷಣ ಕ್ಷೇತ್ರಡು ಎಂಚ ತುಳು ಬುಲೆಚ್ಚಿಲ್ಲ ಒಂದು ಪೋಪುಂಡು, ಉದ್ಯೋಗ ಅವಕಾಶ ಎಂಚ ಆಪುಂಡು, ಬಳಕ್ಷದ ಕ್ಷೇತ್ರ ಎಂಚ ಆವೊಂದು ಪೋಪುಂಡು, ಕೋಟು ಕಲಾಪಾಡು ತುಳು ಅಗತ್ಯವಾದ ಬಳಕೆ ಆವುಡು. ಅಂಚನೆ ಆಡಳಿತಗ ಸಂಬಂಧಪಟ್ಟಿನ ಒಂಜಿ ನಿಘಂಟಲ ತುಳು ಭಾಷೆಡು ಬರುಡು. ಶಿಕ್ಷಣ ರಂಗಡು ತುಳು ಬುಲೆಚ್ಚಿಲಾಂಡ ಆ ಭಾಷೆಡು ಜ್ಞಾನ ಸೃಷ್ಟಿ ಆಪುಂಡು. ಜ್ಞಾನ ಸೃಷ್ಟಿ ಆಪುನ ಭಾಷೆ ಏಪಲ ಒರಿದು ಬುಲೆಪುಂಡು, ಒರಿದು ಪೋದು ಬುಲೆಪುಂಡು. ಇನಿ ಕೋಡೆ ಮಾಧ್ಯಮಡೆಲ ಶಿಕ್ಷಣ ಕ್ಷೇತ್ರಡ್ಲ ಲಿಪಿತ ಬಗ್ಗೆ ಜಾಗ್ರತೆ, ಭಾಷೆದ ಒರಿಯನ ಬಗ್ಗೆ ಜಾಗ್ರತೆ ಮೂಡುನ ಡ್ರೆಸ್ಸಾದ ಬರೋಂದಿತ್ತಿನ ಡ್ರೆಸ್ಸಾದ ತುಳುಟು ಬೇತೆ ಬೇತೆ ಅವಕಾಶಲು ನೆಗೆತು ತೋಜೊಂದುಂಡು. ತುಳು ಅಧಿಕೃತ ಭಾಷೆ ಪಂದ್ ರಾಜ್ಯ ಸರಕಾರ ಶಿಫಾರಸು ಮಲ್ತಂಡ, ಎಡ್ಮನೆ ಪರಿಚಯದಾಗ ಸೇರಂಡ ಸುರೂಟು ತುಳು ವಿದ್ಯಾರ್ಥಿಗಳಿಗೆ ನೆತ್ತ ಲಾಭ ತಿಕ್ಕೊಂಡು, ತುಳು ರಾಷ್ಟ್ರೀಯ ಭಾಷೆ ಪಂದ್ ದಾಖಲಾಂಡ, ಲೋಕಸೇವಾ ಆಯೋಗದ ಪರೀಕ್ಷೆಡ್ ಪ್ರಾದೇಶಿಕ ಭಾಷಾಂತರ ಪ್ರಶ್ನೆ ಇಪ್ಪು ನೆಡ್ರಸಾದ ತುಳುಕುಲ ಅವಕಾಶ ತಿಕ್ಕೊಂಡು, ಸರಕಾರದ ಪ್ರಕಟಣೆ ಸುತ್ತೋಲೆ ತುಳುಟು ಪ್ರಕಟ ಆಪುಂಡು. ತುಳುನಾಡದ ಪಿದಾಯಿ ಭಾಷಾಭಿವೃದ್ಧಿಗೆ ಕೇಂದ್ರ ನಿಗಮ ಸ್ಥಾಪನೆ ಆಪುಂಡು. ದ್ರಾವಿಡ ವಿಶ್ವವಿದ್ಯಾನಿಲಯ ಕುಪ್ಪಮ್ಮಡ್ ತುಳು ಅಧ್ಯಯನ ಕೇಂದ್ರ ಇಪ್ಪುನೇನ ನಮ್ಮ ಮೂಲು ನೆಂಪು ಮಲ್ಪೊಲಿ. ಸಂಶೋಧನೆಗಳ ಮಾತಾ ಅನುದಾನ ತಿಕ್ಕದ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಪುಂಡು. ಭಾಷೆ ಬೊಕ್ಕ ಸಂಸ್ಕೃತಿ ಒಂಜಿ ನಾಣ್ಯದ ರಡ್ಡು ಮೋನದ ಲಕ್ಕ. ಸಾಂಸ್ಕೃತಿಕ ರಂಗದ ಚಟುವಟಿಕೆಗೆ ಅನುದಾನ ತಿಕ್ಕೊಂಡು, ತುಳು ಜೋಕ್ಲಿಗೆ ವಿದ್ಯಾರ್ಥಿ ವೇತನ ತಿಕ್ಕೊಂಡು, ಪರದೇಶದ ಸಾಂಸ್ಕೃತಿಕ ಉತ್ಸವಡ್ ಪಾಲು ಪಡೆತನ್ನ ಒಂಜಿ ಅವಕಾಶ ತಿಕ್ಕೊಂಡು, UGC ಶಿಕ್ಷಣ ಸಚಿವಾಲಯದಂಚಿನ ಸಂಸ್ಥೆಲು ತುಳು ಭಾಷಾಭಿವೃದ್ಧಿಗೆ ಪೂರಕವಾಯಿನ ಯೋಜನೆಯಲ್ಲಿ ಕೈಕೊಂಡು, ಸರಕಾರಿ ಪ್ರಶಸ್ತಿ ಕೊನ್ನಗ ತುಳು ಭಾಷೆಗೆರೆಗಳ ಆದ್ಯತೆ ತಿಕ್ಕೊಂಡು, ತುಳು ಒವ್ವೇ ಭಾಷೆ ಸಂವಿಧಾನಡು ಮಾನ್ಯತೆ ಪಡೆಯುಡಾಂಡ ಐಕು ಒವ್ವೇ ರೀತಿದ ಸಿದ್ಧ ಮಾನದಂಡಲಿಜ್ಜಿ, ಐಕು ಬೋಡಾಪಿನಿ ಜನಕ್ಲೇನ ಭಾವನೆದ ಒತ್ತಡ, ರಾಜಕೀಯ ಇಚ್ಛಾಶಕ್ತಿ ಬೊಕ್ಕ ಮಾಧ್ಯಮದ ಸಹಕಾರ ಅಂಚತು ಉಂಡ ಇತ್ತೆ ಮಾನ್ಯತೆ ಪಡೆತಿನ 22 ಭಾಷೆಲಿಡು ಕೆಲವು ಭಾಷೆಲಿಡ್ದು ತುಳು ಉತ್ತಮ ಸ್ಥಾನ ಪಡೆತೊಂದುಂಡು. ಜನಗಣತಿಡು ನಮ್ಮ ಮಾತೃಭಾಷೆ ತುಳು ಪಂದು ನಮೂದಿಸವಾಡು. ದಯಪನ ನಮ್ಮ ಮಾತೃಭಾಷೆ ತುಳು ಇತ್ತಂಡ ತುಳು ಪಂದೇ ನಮೂದಿಸಾವಡು, ಕೆಲವರು ಕನ್ನಡ ಪಂದೇ ನಮೂದಿಸಾವಿರ. ಅಂಚ ಆವರೆ ಬಲ್ಲಿ ತುಳುನಾಡದ ಪ್ರತಿಯೊಂಜಿ ವೇದಿಕೆಡ್ಲ ಈ ವಿಚಾರ ಪ್ರಸ್ತಾಪ ಆವಡು. ದಯಪನಗ ಪ್ರತಿ ವೇದಿಕೆಡ್ ಅವು ಬತ್ತಂಡ ಒಂಜಿ ಚಳುವಳಿದ ಲಕ್ಕ ಒಂಜಿ ಕಡೆಕು ರೂಪು ಪಡಪುಂಡು ಪನ್ಪಿನ ಒಂಜಿ ಆಸೆ. ಈ ಅಪೂರ್ವ ಸಂಸ್ಕೃತಿನ ದುಂಬುದ ಪೀಳಿಗೆಗೆ ಒರಿದು ಬುಲೆಪಾವನಟ್ಟು ಭಾರತೀಯತೆಯ ರಕ್ಷಣೆ ಮಲ್ತಿ ಲೆಕ್ಕ ಆಪುಂಡು. ಒಂದು ಈ ನಾಡದ ಪ್ರತಿ ಪ್ರಜೆನ ಕರ್ತವ್ಯಲ ಅಂದ್ ಪಠ್ಯ ಕಲಿಕೆದ ಬರ್ಪಿ ಪಾಟುಲೆಡು ಬೇತೆ ಧರ್ಮದೊಟ್ಟು ತುಳುವೆನ್ನ ಒಪ್ಪ ತಪ್ಪ ಸಾಮರಸ್ಯನ ತೆರಿಪಾವಂಡು. ಅತ ಮಂಚಾವು ಕತೆ ಆವಡು ಪೊರ್ತು ಕತ್ತಲೆ ಆಂಡು ಒಂದು ಪೂರ ಕತೆಕಲು ನಿಕ್ಲಿಗೆ ಸಾಮರಸ್ಯನ ತೊರಿಪಾವಂಡು. ಎಂಚೆ ಇತ್ತೇರು ದುಂಬುದಕ್ಕಲು ಮಾಜಾದು ಪೋಪಿನ ಯಥೋ ಶಬ್ದಲಿಗೆ ಜೀವದಾನ ಕೊರ್ಪಿನ ಕಾರ್ಯ ಮಲ್ಪುಂಡು ಒಂದು ತುಳು ಪಠ್ಯ ಕಲಿಕೆ. ಮಸ್ತ್ ಭಾಷೆಲದ ನಡುಟ್ಟು ಬದುಕುನ ನಮ್ಮ ಶುದ್ಧ ರೂಪದ ತುಳು ಭಾಷೆನ ತಿರಿಯೋನ್ರೆ ಪಠ್ಯ ನಂಕ ಸಹಾಯ ಮಲ್ಪುಂಡು. ಕೋಡೆ ಎಂಕ್ಲೆ ಇಲ್ಲಡು ಗೆಸ್ಟ್ ಬೈದಿತ್ತೇರು ಪನ್ಪನ ಮಾತ ಅಂದತ್ತ ಒಂದೇನು ಕೋಡೆ ಎಂಕ್ಲೆ ಇಲ್ಲಡು ಬಿನ್ನೆರು ಬೈದಿತ್ತೇರು ಪಂಡ ಒಂಜಿ ಶಬ್ದಗು ಜೀವ ಬತ್ತಿಲಕ್ಕ ಆಪುಂಡು. ಮುಂದೆಕ್ಕೆ ತುಳು ಪಠ್ಯ ಕಲಿಕೆ ಸಹಾಯ ಮಲ್ಪುಂಡು. ಈ ಪಠ್ಯಡು ಜೋಕ್ಲಿಗೆ ದಿನನಿತ್ಯದ ಅನುಭವ ಬರ್ಪಿನಂಚಿನ ವಿಷಯ ಇತ್ತದು ತುಳುವೆರ್ನ ಪಿರಾಕದ ಬದುಕದ ಒಂಜಿ ಸ್ಥೂಲ ಪರಿಚಯ ಕೊರ್ಪುಂಡು. ಪಾರಂಪರಿಕ ಸೊತ್ತುದ ಪೊಲಬು ಪಾಡ್ದನದ ಕತೆ ದೈವಲನ ಕತೆ ಬಾಸದ ಸೊಗಡು ತೆರೆಯುಂಡು. ಕೆದಂಬಾಡಿ ಜತ್ತಪ್ಪರೈ ಕೈಯಾರೇರು ಅಮೃತ ಸೋಮೇಶ್ವರರು ಮಂದಾರ ಕೇಶವಭಟ್ರು DK ಚೌಟೇರು ಮೊಕ್ಲೇನ ಕೃತಿ ದೊಟ್ಟು ಮಣ್ಣ ಸಂಸ್ಕೃತಿಗೆ ಜೋಕುಲು ಮುಟ್ಟಾಪೇರು. ತಂಕ್ಲೇನ ಅಪ್ಪೆ ಮಣ್ಣದ ಕಮ್ಮೆನ ದೊಟ್ಟು ಬದುಕುನ ಕಟ್ಟುನ ಸಂಸ್ಕೃತಿದ ವಿಚಾರನ ಬಾಮಿದು ಅವಿನ ಚಿಂತನೆ ಮಲ್ತದ ಕಲ್ಪುನೆಟ್ಟು ಒಂಜಿ ಸೊಗಡು ಉಂಡು. ಸಂಸ್ಕೃತಿದ ಉಲಾಯಿಡಿಪ್ಪುನ ಮೌಲ್ಯಲು ಪಜ್ಜಿ ಪೇರಿಡು ದೆಂಗುದಿಪ್ಪುನ ನೈತಲಕ್ಕ ಪಂದ ಪನೊಲಿ. ಒಟ್ಟುಗು ಸಮಾಜಗ ಎಡ್ಡೆಪ್ಪು ಬಯಪುನನೇ ಸಂಸ್ಕೃತಿದ ಉದ್ದೇಶ. ಜವನೆರಾದ ಆಧುನಿಕತೆದ ವಿಸ್ತಾರವಾಯಿನ ಬಂಧನಗು ಸಿಕ್ಕಿಯರೆಂಡಲ ಲತ್ತು ಪ್ರಾಯಡು ತಂಕ್ಲೆಗೆ ತಿಕ್ಕಿನ ನಡೆ ನುಡಿ ಸಂಸ್ಕೃತಿ ಕೊರ್ತಿನ ಶಿಕ್ಷಣ ಅಕ್ಲೇನು ತಾಜಿ ತಪ್ಪರೆ ಬುಡ್ಪುಜಿ. ಒಂದುವೇ ನಮ್ಮ ಇನಿತ ಜೋಕ್ಲೆಗೆ ಕೊರ್ಪಿನ ಕಾಣಿಕೆ ತುಳುವ ಸಂಸ್ಕೃತಿಗೆ ಕೊರ್ಪಿನ ಗೌರವ ತುಳಿತ ಬುಲೆಚ್ಚಿಲ್ಗು ಬೆನ್ನಿ ನೆಕ್ಕ ದುಂಬುಲಾ ಬೆಂದೇರು ನಮಲಾ ಬೆನೊಂದುಲ್ಲ ನನದಕುಲಾ ಬೆನ್ವೇರು ಪನ್ಪಿನ ಆಶಯದೊಟ್ಟು ಮುಗಿತಲದ ಚುಕ್ಕೆ ದೀವೊಂದುಲ್ಲೆ ಮಾತಾ ಕಾಲೇಜಿಡ್ಲ ತುಳು ಪಠ್ಯ ಕಲಿಕೆ ಮೂರ್ದು ಪತ್ತಿದ ಉದ್ಯೋಗಾವಕಾಶಲು ಹೆಚ್ಚೆಚ್ಚ ಮೂರ್ದು ಬರಡ ಪಂದು ನಮ್ಮ ನಂಬುದಿನ ದೈವ ದೇವರು ತುಳು ಜನಕ್ಲೆಡ ಒಂಜಿ ಬಾಮ್ಯದು ಕೇನೊಂದುಲ್ಲೆ ಸೊಲ್ಮೇಲು.
1: ತುಳು ಪಠ್ಯ ಕಲಿಕೆ ಬೊಕ್ಕ ಅವಕಾಶಲು ನೆತ್ತ ಬಗ್ಗೆ ಪೊರ್ಲ ಮದಿಪುನ ಕೊರ್ನ ಜಿತ್ನ ಶ್ರೀಮತಿ ಮನಿ ಎಂಬ್ರಂ ಇರೆಗ್ಲ ಸುಲ್ಮೆಲ್ನ ಸಂದಾಯತ ಮಲ್ತುಂತು
2: ಕೇನಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
1: ದೇಶ ದೇಶ ಇದು ನನ್ನ ಭಾರತ ದೇಶ.
2: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ ತಪ್ಪದೇ ಆಲಿಸಿ. ಬೆಳಗ್ಗೆ 6 ರಿಂದ ರಾತ್ರಿ 10

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕಾ.

0: ಹೆಂಚಿನ ಮಾತು ಜನಕ್ಳು ಮಾತ
1: ಅಂದಪ್ಪ
0: ತಗೊಂಜ 2,000 ಐತನ ಕೋರ್ಲೆ
1: ಪೋಬಂಡ
0: ಕೊರಂದ ಬಂದೆ.
2: ಹಾಯ್, ಯಾನ್ ಗುರು ಕಿರಣ್ ಪಾತಿರೊಂದುಲ್ಲೆ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ FM 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: 107.8 FM Radio Saran Iga app nalu kuda labhya
1: ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮುದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ದವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟೆಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ

0: ಅಗತ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ದತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾನ್ಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸೇಬರ್, ಮಹಿಳೆಯರ ಸೇಬರ್, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ದೇಶ ದೇಶ ಇದು ನನ್ನ ಭಾರತ ದೇಶ.
2: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ ತಪ್ಪದೇ ಆಲಿಸಿ. ಬೆಳಗ್ಗೆ 6ರಿಂದ ರಾತ್ರಿ 10

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ. ಬೆಳಗ್ಗೆ 6 ರಿಂದ ರಾತ್ರಿ 10

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಗಜಲ್ ಹಾಡು ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಗಜಲ್ ಗಾಯಕರಾದ ದಿವಂಗತ ಜಗಜೀತ್ ಸಿಂಗ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬರೋಣ. ಈ ತಲೆಮಾರಿನ ಶ್ರೇಷ್ಠ ಗಜಲ್ ಗಾಯಕರೆಂದರೆ ಅದು ಜಗಜೀತ್ ಸಿಂಗ್. ಯಾವುದೇ ಅನುಕರಣೆ ಇಲ್ಲದೆ ತಮ್ಮದೇ ಶೈಲಿಯಲ್ಲಿ ಗಜಲ್ನ ಕಂಪನ್ನು ಕೇಳುಗರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಂತಹ ರೀತಿ ಅದು ಅನನ್ಯ. ದೇಶ ವಿದೇಶಗಳ ಕೋಟಿ ಕೋಟಿ ಜನರ ಹೃದಯ ತಟ್ಟಿದ ಮಹಾನ್ ಗಾಯಕ ಅದು ಜಗಜೀತ್ ಸಿಂಗ್. ಈ ಸಂಗೀತ ಪರಂಪರೆಯಲ್ಲಿ ಗಜಲ್ ಪ್ರಕಾರದ ಹಾಡುಗಾರಿಕೆಗೆ ಒಂದು ವಿನೂತನ ಮತ್ತು ವಿಭಿನ್ನ ಆಯಾಮ ನೀಡಿದವರು ಕೂಡ ಈ ಪದ್ಮಭೂಷಣ ಜಗಜೀತ್ ಸಿಂಗ್. ಹಿಂದಿ, ಪಂಜಾಬಿ, ನೇಪಾಳಿ, ಗುಜರಾತಿ, ಬಂಗಾಳಿ, ಪಂಚಭಾಷೆಯಲ್ಲಿಯೂ ಕೂಡ ಈ ಗಜಲ್ನ ಸವಿಯನ್ನ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ. ಇದೀಗ ಇಂದಿನ ಕಾರ್ಯಕ್ರಮದ ಮೊದಲನೇ ಹಾಡು ಪ್ರೇಮ್ ಗೀತಿ ಎಂಬ ಒಂದು ಚಿತ್ರ. ಆ ಚಿತ್ರದಲ್ಲಿ ಹೋಟೋಸೆ ಚೋಲೋ ತುಮ್ ಅಂತ ಪ್ರಾರಂಭವಾಗುವ ಒಂದು ಸುಮಧುರ ಗೀತೆ, ಅದು ಜಗಜೀತ್ ಸಿಂಗ್ ಅವರ ಸಿರಿಕಂಠದಿಂದ ಹೊರಹೊಮ್ಮಿ ಬಂದದ್ದು. ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸುಪ್ರಸಿದ್ಧ ಮಾರೋ ಬಿಹಾಗ್ ರಾಗದ ಆಧಾರಿತ ಗೀತೆ. ಸಂಗೀತ ಇಷ್ಟಪಡದೇ ಇರುವವರನ್ನ ನಾದಲೋಕದಲ್ಲಿ ಕಟ್ಟಿಹಾಕಿದಂತಹ ಒಂದು ಗೀತೆ. ಮನದ ಭಾವನೆಗಳನ್ನು ಅದುಮಿಡದೆ ಹೆದೆಯಾಂತರಾಳದಿಂದ ಹಾಡಿ ಕೇಳುಗರನ್ನ ರೋಮಾಂಚನಗೊಳಿಸಿದಂತಹ ಈ ಗೀತೆ ಬಹಳಷ್ಟು ಜನಪ್ರಿಯ ಕೂಡ ಆಗಿತ್ತು. ಈ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಇಂಡೀವರ್, ಹಾಗೇನೆ ಹಾಡಿದವರು ಜಗಜೀತ್ ಸಿಂಗ್. ಕೇಳ್ತಾ ಬನ್ನಿ ಈ ಹಾಡು ಇದೀಗ ನಿಮಗಾಗಿ.

ಇದೀಗ ಗುಲ್ಜರ್ ಅವರ ಸಾಹಿತ್ಯದಲ್ಲಿ ಜಗಜೀತ್ ಸಿಂಗ್ ಅವರ ಸಂಗೀತ ನಿರ್ದೇಶನ ಮತ್ತು ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಹಾತು ಚೂಟೆ ಬಿ. ಈ ಒಂದು ಹಾಡನ್ನು ಇದೀಗ ಕೇಳ್ತಾ ಬರೋಣ.

ಅನೇಕ ಹಿಂದಿ ಸಿನಿಮಾಗಳಿಗೆ ಕಂಠದಾನ ಮಾಡಿದ ಕೀರ್ತಿ ಅದು ಜಗಜೀತ್ ಸಿಂಗ್ ಅವರದ್ದು. ಅಮೀರ್ ಖಾನ್, ಸೋನಾಲಿ ಬೇಂದ್ರೆ, ನಾಸುರುದ್ದೀನ್ ಶಾ ಅವರ ಅಭಿನಯದ ಪ್ರಸಿದ್ಧ ಚಿತ್ರ ಸರ್ಫರೋಷ್, ಈ ಸಿನಿಮಾದಲ್ಲಿ ಕೇಳಿಬರುವಂತಹ ಇಂಪಾದ ಹಾಡುಗಳು ಕೂಡ ಅದು ಜಗಜೀತ್ ಸಿಂಗ್ ಅವರ ಕಂಠದಲ್ಲೇ ಮೊಳಗಿದ್ದವು. ಇದಲ್ಲದೆ ಅನೇಕ ಹಿಂದಿ ಸಿನಿಮಾ ಹಾಡುಗಳನ್ನು ಕೂಡ ಅವರು ಹಾಡಿದರು. ಈ ಗಜಲ್ ದೊರೆ ಅಕ್ಟೋಬರ್ 2011 ಈ ಲೋಕವನ್ನು ಕೂಡ ಅಗಲಿದ್ರು. ಆದರೆ ಇವರ ಗಾಯನದ ಜೇನಹಣಿ ಮಾತ್ರ ಇಂದಿಗೂ ನಿತ್ಯ ನೂತನ. ಇದೀಗ ಕೇಳ್ತಾ ಬನ್ನಿ ಸಂತೋಷ್ ಆನಂದ್ ಅವರ ಸಾಹಿತ್ಯದಲ್ಲಿ, ದೀಪಕ್ ಪಂಡಿತ್ ಅವರ ಸಂಗೀತ ನಿರ್ದೇಶನದಲ್ಲಿ, ಜಗಜೀತ್ ಸಿಂಗ್ ಅವರ ಗಾಯನದಲ್ಲಿ ಮೂಡಿಬರುವಂತಹ ಹಾಡು ಏಕ್ ಪ್ಯಾರ್ ಕಾ ನಗಮಾ ಹೇ.

ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ ಒಂದು ವಿಶಿಷ್ಟ ಪ್ರಕಾರ, ಮನಸೆಳೆಯುವ ಒಂದು ಗಾನ ಕಲೆ. ಕನ್ನಡದಲ್ಲಿ ಈ ಸುಮಧುರವಾದಂತಹ ಭಾವಗೀತೆಗಳು ಇರುವ ಹಾಗೆ ಹಿಂದಿಯಲ್ಲಿ ಗಜಲ್ ಮಾಧುರ್ಯ ತಮ್ಮ ಮನದ ಭಾವನೆಗಳನ್ನು ಮನ ಮುಟ್ಟುವಂತೆ ನವಿರಾಗಿ ರೂಪಿಸಲು ಗಜಲ್ ಒಂದು ಅತ್ಯುತ್ತಮ ಸಂಗೀತ ಪ್ರಕಾರ. ಹೀಗಾಗಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗಜಲ್ಗೆ ಒಂದು ವಿಶೇಷ ಸ್ಥಾನ. ಆ ಗಜಲ್ನ ಸಾಹಿತ್ಯ ಮನಸ್ಸಿಗೆ ತಟ್ಟುವಂತಿದ್ದರೆ ಸಂಗೀತ ಹೃದಯ ತುಂಬಿ ಬರುತ್ತೆ. ಆ ರೀತಿ ಹೃದಯ ತುಂಬಿ ಹಾಡುವವರು ಜಗಜೀತ್ ಸಿಂಗ್. ಇವರು ಹಾಡಿರುವಂತಹ ಹೋಶ್ ವಾಲೋ ಖೋ ಖಬರ್ ಕ್ಯಾ, ಇದೊಂದು ಅದ್ಭುತವಾದಂತಹ ಗಜಲ್ ಪದ್ಯ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ನಿದಾ ಫಜಲಿ, ಸಂಗೀತ ನಿರ್ದೇಶನ ಜತಿನ್ ಲಲಿತ್, ಹಾಡಿದವರು ಜಗಜೀತ್.

0: ಕೇಳುಗರೆ, ಇದುವರೆಗೆ ಜಗಜೀತ್ ಸಿಂಗ್ ಅವರ ಗಜಲ್ ಹಾಡುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ. ಬೆಳಗ್ಗೆ 6 ರಿಂದ ರಾತ್ರಿ

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರ್ ರಘುವ 107.8 FM, ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿತ್ತೇನೆ ರೋಷನ್ ಕುಲಶೇಖರ್, ತಮ್ಮ ಮನೆಯಲ್ಲಿ ಸ್ನೇಹಿತ. ಇದು ಆಗಸ್ಟ್ 4 ಸ್ನೇಹಿತರೆ, ಸೊ ನಾಳೆ ಆಗಸ್ಟ್ ನೈದು. ಸೊ ಮೊದಲ ಕಾಲರ್ ನಮ್ಮ ಜೊತೆಗಿದ್ದಾರೆ, ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು?
1: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
0: ಹೇಳಿ ಭೀಮನಗೌಡ ಅವರು, ಯಾವ ಹಾಡು ಕೊಡಿ?
1: ಆರಾಮಿದ್ದಾರೆ ಸರ್?
0: ನಾನು ಚೆನ್ನಾಗಿದ್ದೇನೆ, ಯಾವ ಹಾಡು ಕೊಡಲಿ
1: ಸರ್? ಇವತ್ತು ಮನೆಗೆ ಮಂತ್ರಾಲಯ ಚಿತ್ರದಿಂದ. ಅದರಲ್ಲಿ ಮನೆಗೆ ಮಂತ್ರಾಲಯ, ಮನಸ್ಸೇ ದೇವಾಲಯ, ದೇವರೆಂದು ನೀ ಸ್ವರೂಪ ಅಂತ ಒಂದು ಗೀತೆ.
0: ಮನೆಗೆ ಮಂತ್ರಾಲಯದಿಂದ ಅಲ್ವಾ?
1: ಹೌದು ಸರ್.
0: ಓಕೆ ಸರ್, ಖಂಡಿತವಾಗಿ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಒಂದು ಹಾಡನ್ನು ನಿಮಗೋಸ್ಕರ ಇನ್ನೂ ಕೆಲ ಹೋಗ್ತಾರೆ. ಧನ್ಯವಾದಗಳು ಸರ್. ಸೊ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. 6364240949 ಈ ಸಂಖ್ಯೆಗೆ ಮನೆ ಮಂತ್ರಾಲಯ, ಒಂದು ಬ್ಯೂಟಿಫುಲ್ ಆದ ಹಾಡು. ನಮಸ್ತೆ.
2: ಹಲೋ,
0: ನಮಸ್ತೆ.
2: ಹಲೋ, ನಮಸ್ತೆ.
0: ನಿಮ್ಮ ಹೆಸರು?
2: ಶಾಲಿನಿ.
0: ಶಾಲಿನಿ, ಎಲ್ಲಿಂದ ಕಾಲ್ ಮಾಡುದು? ಹೇಳಿ ಶಾಲಿನಿ ಅವರು, ಯಾವ ಹಾಡು ಕೊಡ್ಲಿ ಇವತ್ತು?
2: ಮೈ ನಿಲಿಕೆ ಮಲ್ಲಿಗೆ ದಾಲಂಕಾರುಡೆ, ಹಣ ನಿಲಿಕೆ ಭಯಭಕ್ತಿ ಸನ್ನಿಧಾನೋಡು.
0: ಓಕೆ, ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರ ಖಂಡಿತ ಕುರ್ಕ. ಸೋಲ್ ಮೇಲೂ ಇಂಚಿನ ಕಾಲ್ ಮಾಡ್ತಂದು ಪುಲ್ಲೇ. ಸೊ ಅವರಂತೂ ಒಂದು ತುಳು ಭಕ್ತಿಗೀತೆಯನ್ನು ಕೇಳಿದ್ದಾರೆ. ಸೊ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಈ ಒಂದು ಭಕ್ತಿಗೀತೆಯ ಕಾರ್ಯಕ್ರಮವನ್ನು ನಾನು ಮುಂದಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಕೇಳುಗರೆ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಸೊ ಎರಡು ಸುಂದರವಾದ ಹಾಡುಗಳು ಈಗ ಬ್ಯಾಕ್ ಟು ಬ್ಯಾಕ್ ಆಗಿ ಪ್ಲೇ ಆಗ್ತಾಯಿವೆ. ಮೈ ನಿಲಿಕೆ ಈ ಒಂದು ಹಾಡಿನೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ಈ ಒಂದು ಭಕ್ತಿಗೀತೆಯನ್ನು ಕೇಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳುತ್ತಾ. ಸೊ ಇವತ್ತಿನ ಕಾರ್ಯಕ್ರಮದ ಒಂದು ಎರಡು ಸುಂದರವಾದ ಹಾಡುಗಳನ್ನು ಇನ್ನು ಕೆಲವು ಹೊತ್ತಲ್ಲಿ ಭಕ್ತಿಗೀತೆಗಳನ್ನು ಮತ್ತು ಹಾಡನ್ನು ನಾನು ಮನೆ ಮಂತ್ರ ರಾಯಚಿತ್ರದಿಂದ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕಾರ್ಯಕ್ರಮ ಒಲವಿನ ಹಾಡು ನೀವು ಕೇಳ್ತಾ ಇದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಹಾಡುಗಳನ್ನಂತೂ ನೀವು ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ಮುಂದಿನ ಈ ಒಂದು ಎರಡು ಹಾಡುಗಳನ್ನು ಕೇಳಿದ ಬಳಿಕ ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆ.

0: ವೆಲ್ ಮತ್ತೊಮ್ಮೆ ಮುಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗು 107.8 FM ಬಣ್ಣ ಬಣ್ಣದ ಬದುಕು. ಇವತ್ತಿನ ಕಾರ್ಯಕ್ರಮದ ಮುಂದಿನ ಕಾಲರ್ ನಮ್ಮ ಜೊತೆಗೆ ಇದ್ದಾರೆ. ಸೊ ಕರೆ ಮಾಡಿ ಮಾತಾಡಿ 6364 2049 49 ಈ ಸಂಖ್ಯೆಗೆ ಸೊ ಮುಂದಿನ ಕಾಲರ್ ಜೊತೆ ಮಾತಾಡೋಣ. ಸೊ ಹಲೋ, ನಮಸ್ತೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಿಮ್ಮ ಹೆಸರು?
1: ಸುಬ್ರಹ್ಮಣ್ಯ ಐತಾಳ ಸರ್.
0: ಹೇಳಿ ಸರ್, ಯಾವ ಹಾಡು ಕೊಡ್ಲಿ?
1: ಸನಾದಿ ಅಪ್ಪಣ್ಣ ಚಿತ್ರದಿಂದ ನಿನಗಾಗಿ ಓಡೋಡಿ ಬಂದೆ ಎನ್ನುವಂತ ಒಂದು ಗೀತೆ ಬೇಕಾಗಿದೆ ಸರ್.
0: ಸನಾದಿ ಅಪ್ಪಣ್ಣ ಚಿತ್ರದಿಂದ?
1: ಹೌದು ಹೌದು ಸರ್, ಹೌದು.
0: ನಿನಗಾಗಿ ಓಡೋಡಿ ಬಂದೆ.
1: ಹೌದು ಹೌದು ಸರ್, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತ ಧ್ವನಿಯಲ್ಲಿ ಇರುವಂತ ಒಂದು ಗೀತೆ ಸರ್.
0: ನೋಡೋಣ ಸರ್, ಸನಾದಿ ಅಪ್ಪಣ್ಣ ಚಿತ್ರ. ನೀವು ಯಾಕೆ ಈ ಚಿತ್ರವನ್ನು ಲೈಕ್ ಮಾಡಿದ್ರಿ ಸರ್?
1: ಸರ್, ನಮ್ಗೆ ರಾಜ್ಕುಮಾರ್ ಹಾಡುಗಳಂದ್ರೆ ತುಂಬಾ ಇಷ್ಟ, ಹಾಗಾಗಿ ಮತ್ತೆ ಅದರಲ್ಲಿ ಸನಾದಿ ಅಪ್ಪಣ್ಣದಲ್ಲಿ ಒಂದು ಶಹನಾಯಿ ಓಡಿಸ್ತಾರಲ್ಲ ಸರ್, ಅದು ತುಂಬಾ ನನ್ಗೆ ಇಷ್ಟ ಆಯ್ತು ಸರ್.
0: ಓಕೆ. ನಿನಗಾಗಿ ಓಡೋಡಿ ಅದೇ
1: ಓಡೋಡಿ ಬಂದೆ ನಾನು, ಕಾಣದೆ ಹೀಗೆ ಮರೆಯಾಗಿ ಹೋದ. ಒಂದು ಅದ್ಭುತವಾದಂತ ಗೀತೆ ಸರ್ ಅದು.
0: ಓಕೆ ಸರ್, ನೋಡೋಣ, ಟ್ರೈ ಮಾಡ್ತೇನೆ ಒಂದು ಗೀತೆನ ಕೊಡ್ಲಿಕ್ಕೆ ನಿಮಗೆ.
1: ಓಕೆ ಸರ್, ಧನ್ಯವಾದ ಸರ್.
0: ಧನ್ಯವಾದಗಳು ಸರ್. ಸೊ 1977 ತೆರೆಕಂಡಂತಹ ಈ ಒಂದು ಭವ್ಯವಾದ ಚಿತ್ರ ಸ್ನೇಹಿತರೆ ಸನಾದಿ ಅಪ್ಪಣ್ಣ. ಸೊ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿದ್ದಾರೆ, ಜಯಪ್ರದಾ ಅಭಿನಯ ಇದೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ಮತ್ತು ಸಾಹಿತ್ಯ ಚಿವುದಯ ಶಂಕರ್. ಸೊ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಸರ್, ನಾನು ಕೊಟ್ಟಾರದಿಂದ ಕುಸುಮಾಕರ್.
0: ನೀವು ಕೊಟ್ಟಾರದಿಂದ ಕುಸುಮಾಕರ್? ಕೊಟ್ಟಾರ
2: ಕೆ ಕೆ. ಇದು ನನಗೆ ಆಶಿಕಿ ಚಿತ್ರದಿಂದ ಅಬುತೇರೆ ಬಿನ್ ಜೀಲಿಂಗ್.
0: ಆಶಿಕಿ, ಓಕೆ.

0: ಹೆಂಗೆ
1: ಮತ್ತೆ
0: ಒಳ್ಳೆ ಉಂಟು.
1: ನೀವು ಮತ್ತೆ ಮುಂದುವರಿಸಿ ಸರ್, ನನಗೆ ಅಷ್ಟೇ ಬರೋದು.
0: ನಂಗೆ ಇಡೀ ಪದ್ಯ ಗೊತ್ತದ್ದು.
1: ಹೇಳಿ ಸರ್, ಒಂದು ನಾಲ್ಕು ಲೈನ್ ಹೇಳಿ ಮುಂದುವರಿಸಿ.
0: ಸಾಕು ಸರ್,
1: ಅಬ್ ತೇರೆ
0: ಸಾಕು,
1: ಖುಷಿ ಆಯ್ತಲ್ವಾ? ಜೆಹರ್ ಜಿಂದಗಿ ಕುಮಾರ್ಸನ್ ಅವರ ಒಳ್ಳೆಯ ಕಂಠ ಸೇರಿಯಲ್ಲಿ ಮೂಡಿ ಬಂದ ಹಾಡು. ಖಂಡಿತ ಕೂಡ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಕೊಟ್ಟಾರದಿಂದ ಕುಸುಮಾಕರ್ ಅವರು ಮಾತಾಡಿದರು, ಒಂದು ಸುಂದರವಾದ ಹಿಂದಿ ಹಾಡನ್ನು ಕೇಳಿದ್ದಾರೆ, ಇಬ್ಬರು ಕೂಡ ಸುಂದರವಾದ ಹಾಡುಗಳನ್ನು ಕೇಳಿದ್ದಾರೆ. ಹೀಗಾಗಿ ಈ ಎರಡು ಹಾಡುಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ರಾಹುಲ್, ರಾಹುಲ್,

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆ ಮಾಡಿ ಮಾತಾಡಿ 6364420449 ಸಂಖ್ಯೆಗೆ. ಸಮಯ ಆಗ್ತಾ ಇದೆ, 3:32. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ತವರು, ಸ್ವಲ್ಪ ಗಟ್ಟಿ ಮಾತಾಡಿ. ಯಾವ ಹಾಡು ಕೊಡಲಿ ಇವತ್ತು? ಹಿರಿಗೆ ಪೂತ ಪೂಜೆ ಅಭಿಮಲ್ಲ ಪೂಜೆ. ಓಕೆ, ಖಂಡಿತ ಕೊಡೋಕ. ಸ್ವಲ್ಪ ಮೇಲೆ ಕಾಲ್ ಮಾಡ್ತೀನಿ. ಸೊ ಪೂತ ಪೂಜೆ ಈ ಒಂದು ಭಕ್ತಿಗೀತೆಯನ್ನು ಕೇಳ್ತಾರೆ. ಹಲೋ, ನಮಸ್ತೆ. ಸೊ ಸ್ನೇಹಿತರಂತೂ ಮಾತಾಡ್ತಾ ಇಲ್ಲ. ಕರೆ ಮಾಡಿ ಮಾತಾಡಿ 6364420449 ಈ ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ, ನಮಸ್ತೆ ಮೇಡಮ್, ಹೇಳಿ.
5: ಸರ್ ನಮಸ್ತೆ,
4: ಹೇಳಿ, ಯಾವ ಹಾಡು ಕೊಡ್ಲಿ? ನಿಮ್ಮ ಹೆಸರು?
5: ಸರ್ ಇವತ್ತು ನಂಗೊಂದು ಅದನ್ನು ಹಾಡಿದವ್ರು ಯಾರು ಅಂತ ಗೊತ್ತಿಲ್ಲ. ತುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ಅಂತ ಒಂದು ದುರ್ಗಾ ಪರಮೇಶ್ವರ ದೇವಿದ್ದ ಅಮ್ಮಂದು ಒಂದು ಭಕ್ತಿ ಗೀತೆ ಇದೆ.
4: ನಿಮ್ಮ ಹೆಸರು ಹೇಳಿ ಮ್ಯಾಮ್.
5: ನಾನು ಅಮ್ಮನಿ, ಕಾರ್ಕಳದಿಂದ. ಸರ್,
4: ಓಕೆ ಅಮ್ಮನಿಯವರೇ, ಖಂಡಿತವಾಗಿ ಕೊಡೋಣ. ನೀವು ಕೇಳಿದಂತ ಒಂದು ಭಕ್ತಿ ಗೀತೆಯನ್ನು, ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ. ಓಕೆ, ಖಂಡಿತವಾಗಿ ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364420449 ಈ ಸಂಖ್ಯೆಗೆ. ಇದು ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂ 107.8 FM.

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ

0: ಎಸ್ ಮತ್ತೊಮ್ಮೆ ಉಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ಓಕೆ, ಕರೆ ಅಂತೂ ಕಟ್ಟಾಗಿದೆ. ಕರೆ ಮಾಡಿ ಮಾತಾಡಿ 6364449 ಸಂಖ್ಯೆಗೆ. ಹಲೋ ನಮಸ್ತೆ. ನಮಸ್ಕಾರ.
1: ನಮಸ್ತೆ ಸರ್, ಸಂಕಪಣ್ಣಿ
0: ಪಾತಿರ್ಲಿ ಪಾತಿರ್ಲಿ ಸಂಕಪಣ್ಣ ವಾಪದನ್ ಕೊರಡು.
1: ಎಂಕಿನಿ ಇಂದು ಶುಕ್ರವಾರ ಶುಭವತರುವವಾರ ಅಂದೊಂದು.
0: ಇಂದು ಶುಕ್ರವಾರ ಶುಭವ ತರುವವಾರ
1: ಬಗ್ಗೆ ಶುಕ್ರವಾರ ದೇವರನ್ನ ಭಕ್ತಿ ಗೀತೆ ಪಾಡೋದು
0: ಖಂಡಿತ ಅದ್ಕೊರ್ಕ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಕೇಳುಗರಂತೂ ಕೇಳಿದ ಹಾಡುಗಳನ್ನು ನಾನು ಪ್ಲೇ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೇನೆ. ಸೊ ಇಂದು ಶುಕ್ರವಾರ ಶುಭ ತರುವವಾರ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ನಮಸ್ತೆ ರತ್ನ ಶೆಟ್ಟಿ ಅವರೇ, ಮಾತಾಡಿ ಯಾವ ಹಾಡು ಕೊಡ್ಲಿವತ್ತು? ಹಾಡಿನ ಫಸ್ಟ್ ಲೈನ್ ಹೇಳಿ ನನಗೆ. ಪುತ್ತೂರು ತುಳುವ ಪುತ್ತೂರು ಕ್ಷೇತ್ರ ಪುತ್ತೂರು ಕ್ಷೇತ್ರ ಅಂತ ಒಂದು ಹಾಡಿದೆ, ಅದೇಯಾ? ಬಹುಶಃ ನೋಡೋಣ, ಟ್ರೈ
1: ಮಾಡ್ತೀನಿ.
0: ಆಚೀಚೆ ಆದ್ರೆ ನೆಕ್ಸ್ಟ್ ಟೈಮ್ ಕೊಡ್ತೇನೆ ಖಂಡಿತವಾಗಿ. ಓಕೆ ಫೈನ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗಿದೆ ಸ್ನೇಹಿತರೆ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ ಮತ್ತೆ ಸಿಗೋಣ ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವತ್ತೂ ಕೂಡ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಮಾಹಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಯೋಜನೆಗಳು, ಒಂದಿಷ್ಟು ಮಾಹಿತಿಗಳು ಇದನ್ನು ತಲುಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ತಜ್ಞರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರ್ಕಾರಿ ಅಧಿಕಾರಿಗಳು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅನೇಕ ರೀತಿಯ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕೂಡ ಒಂದು ಕಾರ್ಯಕ್ರಮವು ಕೂಡ ಇಟ್ಕೊಂಡಿದ್ದೀವಿ, ಅದುವೇ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಪ್ ಜಿ ರಾಮ್ಜಿ ಅಂತ ಹೇಳಿಕೊಂಡು. ಯಾಕಂತ ಹೇಳಿದರೆ ನಮಗೆ ಬಹುಶಃ ಗೊತ್ತಿದೆ, ಗ್ರಾಮಗಳ ಅಭಿವೃದ್ಧಿ ಅಂದರೆ ಅದು ನಮ್ಮ ದೇಶದ ಅಭಿವೃದ್ಧಿ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಗ್ರಾಮೀಣ ಭಾರತ ಯಾವಾಗ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲಗೊಳ್ಳುತ್ತೋ ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಒಂದು ಸಮೃದ್ಧ ಮತ್ತು ಶಕ್ತಿಶಾಲಿ ಒಂದು ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಮಾತು ಕೂಡ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಗ್ರಾಮೀಣ ಪ್ರಜೆಗೂ ಉದ್ಯೋಗ ಖಾತರಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯು ಕೂಡ ಹೌದು ಈ ಒಂದು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಪ್ ಜಿ ರಾಮ್ಜಿ ಅಂತ. ಸೊ ಈ ಯೋಜನೆಯ ಮೂಲ ಉದ್ದೇಶಗಳೇನು, ಇದು ನಮ್ಮ ಗ್ರಾಮಗಳ ಚಿತ್ರಣವನ್ನು ಯಾವ ರೀತಿಯಲ್ಲಿ ಬದಲಾಯಿಸುತ್ತೆ, ಗ್ರಾಮೀಣ ಯುವಕರು ಮಹಿಳೆಯರಿಗೆ ಇದು ತರುವಂತಹ ಹೊಸ ಹೊಸ ಅವಕಾಶಗಳೇನು, ಸೊ ಇದರೆಲ್ಲದರ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕಿದ್ದೀವಿ. ನಮ್ಮ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅತಿಥಿಯು ಕೂಡ ಇದ್ದಾರೆ. ನಮ್ಮ ತಾಲೂಕು ಪಂಚಾಯತ್ ಮಂಗಳೂರು ಇಲ್ಲಿನ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಇಲ್ಲಿನ ಶ್ರೀ ಮಹೇಶ್ ಅಂಬೇಕಲ್ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ತೆ.
1: ನಮಸ್ತೆ ಸರ್,
0: ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ಲಾಸ್ಟ್ ಟೈಮ್ ಕೂಡ ನಾವು ಮಾತನಾಡಿದ್ದೀವಿ ನರೇಗಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀರಿ. ಸೊ ಈ ಬಾರಿ ನಮ್ಮಲ್ಲಿ ಈ ವಿಕಸಿತ ಭಾರತ ಅನ್ನುವಂತಹ ಈ ಒಂದು ಯೋಜನೆ, ಬಹುಶಃ ತುಂಬ ಮಂದಿಗೆ ಇದೊಂದು ರೀತಿಯಲ್ಲಿ ಗೊಂದಲ ಕೂಡ ಇದೆ, ಒಂದಿಷ್ಟು ಮಾಹಿತಿಯ ಕೊರತೆ ಇದೆ, ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಈ ವಿಪ್ ಜಿ ರಾಮ್ಜಿ ಅಂದರೆ ಏನು, ಇದರ ಮೂಲ ಉದ್ದೇಶ ಏನು, ಇದನ್ನು ವಿವರಿಸುವುದಾದರೆ ಸರ್.
1: ಸರ್, ಈ ಹಿಂದೆ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಇದರ ಒಂದು ಪರಿವರ್ತಿತ ಅಂದರೆ ಮುಂದುವರಿದ ಭಾಗವಾಗಿ ವಿಪ್ ಜಿ ರಾಮ್ಜಿ ಯೋಜನೆಯನ್ನು ಸರ್ಕಾರವು ಜಾರಿಗೆ ತಂದಿರುವಂಥದ್ದು.
0: ಓಕೆ.
1: ಇದರ ಮೂಲ ಉದ್ದೇಶ ವಿಕಸಿತ ಭಾರತ 2047 ಅಂತ ಹೇಳುವಂಥ ಒಂದು ದೂರದೃಷ್ಟಿ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಉದ್ಯೋಗದ ಖಾತರಿಯನ್ನು ನೀಡುವುದರ ಮೂಲಕ 2047 ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅಂತ ಹೇಳುವಂಥದ್ದು ಈ ಯೋಜನೆಯ ಮೂಲ ಉದ್ದೇಶ ಆಗಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ 4 ಸೆಕ್ಟರ್ಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ ಈ ಯೋಜನೆಯಲ್ಲಿ ಅನುಷ್ಠಾನ ಮಾಡಬೇಕಿದ್ರೆ. ಮೊದಲನೇದಾಗಿ ಜಲಭದ್ರತೆ, ಒಂದನೇ ಸೆಕ್ಟರ್ ಇದೆ. ಎರಡನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸುವಂಥದ್ದು. ಮೂರನೇ ಸೆಕ್ಟರ್ ಆಗಿ ಜೀವನೋಪಾಯ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಮೂಲಸೌಕರ್ಯಗಳನ್ನು ಒದಗಿಸುವಂಥದ್ದು. ನಾಲ್ಕನೇದು ಹವಾಮಾನ ವೈಪರೀತ್ಯವನ್ನು ಮತ್ತು ಈ ಪ್ರಾಕೃತಿಕ ವಿಕೋಪಗಳನ್ನು ತಡೆಗಟ್ಟಲಿಕ್ಕೆ ಬೇಕಾದಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥದ್ದು ಈ ಯೋಜನೆಯ 4 ಘಟಕಗಳು
0: ಅಂತ ಹೇಳ್ಬೋದು. ಇವಾಗ ಹಿಂದೆ ಕೂಡ ಗ್ರಾಮೀಣ ಯೋಜನೆಗಳು ಅಂತ ಕೂಡ ಇತ್ತು, ಸೊ ಇವಾಗ ಇದೊಂದು ಬಂದಿರುವಂಥದ್ದು ಈ ಒಂದು ಯೋಜನೆಯು ಕೂಡ ಇತ್ತೀಚೆಗೆ. ಸೊ ಇದು ಯಾವ ರೀತಿಯಲ್ಲಿ ವಿಭಿನ್ನ ಅಂತ ಹೇಳಿಕೊಂಡು
1: ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳು ಹಿಂದಿನ ಯೋಜನೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಇದ್ದಿರುವಂತಹ ಅಂಶಗಳನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಮುಂದುವರಿದ ಭಾಗವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ಮಾನವ ದಿನಗಳನ್ನು ಕೊಡಲಾಗ್ತಿತ್ತು ಒಂದು ಕುಟುಂಬಕ್ಕೆ. ಆದರೆ ಈ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ಮಾನವ ದಿನಗಳನ್ನು ಅಂದರೆ ಮ್ಯಾಂಡೇಸ್ ಅಂದರೆ ಉದ್ಯೋಗವನ್ನು ಕೊಡುವಂತಹ ಉದ್ದೇಶ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಆಧುನಿಕ ತಂತ್ರಜ್ಞಾನಗಳನ್ನು ಇದರಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. GPS ಇರ್ಬೋದು, AI ತಂತ್ರಜ್ಞಾನ ಇರ್ಬೋದು, ಇದನ್ನು ಕೂಡ ಇದರಲ್ಲಿ ಮಾಡಿಕೊಂಡಿದ್ದಾರೆ. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 266 ಕಾಮಗಾರಿಗಳು ಅಂದರೆ ಅನುಮತಿಸಲ್ಪಟ್ಟ ಕಾಮಗಾರಿಗಳು ಅಂತೇನಿದೆ, 266 ವಿಧದ ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇತ್ತು. ಈ ಯೋಜನೆಯಲ್ಲಿ ಸುಮಾರು 318 ಕಾಮಗಾರಿಗಳನ್ನು ಅನುಮತಿಸಲ್ಪಡುವಂತಹ ಕಾಮಗಾರಿಗಳಾಗಿ ಲಿಸ್ಟ್ ಮಾಡಿದ್ದಾರೆ
0: ಅಂತ ಹೇಳಿಕೊಂಡು. ಇವಾಗ ವಿಕಸಿತ ಭಾರತ 2047 ಅಂತ ನಾವು ಹೇಳ್ತಾ ಇದ್ದೀವಿ, ಈ ಇದರ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಈ ಯೋಜನೆಯ ದೊಡ್ಡದಾದಂತಹ ಪಾತ್ರ ಏನು ಅಂತ ಹೇಳ್ಬೋದು?
1: ಈ ಯೋಜನೆಯಡಿ ಒಂದು ದೂರದೃಷ್ಟಿ ಯೋಜನೆಯನ್ನು ರೂಪಿಸಿಕೊಳ್ಬೇಕಾಗತ್ತೆ. ಒಂದು ಗ್ರಾಮ ಪಂಚಾಯಿತಿಯನ್ನ 2047 ಹೊತ್ತಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವುದನ್ನ ಗ್ರಾಮ ಮಟ್ಟದಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗಳನ್ನು ನಡೆಸುವುದರ ಮೂಲಕ ಜನರನ್ನು ತೊಡಗಿಸಿಕೊಂಡು ಒಂದು ದೂರದೃಷ್ಟಿ ಯೋಜನೆಯನ್ನ ರೂಪಿಸಬೇಕಾಗತ್ತೆ. ನಮ್ಮ ನಮ್ಮ ಗ್ರಾಮದಲ್ಲಿ ಏನೇನು ಆದ್ಯತೆಗಳಿದೆ, ಯಾವ್ಯಾವ ಕಾಮಗಾರಿಗಳನ್ನು ಆದ್ಯತೆಯಲ್ಲಿ ತೆಗೆದುಕೊಳ್ಬೇಕು, ಆ ತರ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಪ್ರತಿ ವರ್ಷ ಏನು ಸರ್ಕಾರದಿಂದ ಅನುದಾನಗಳು ಬಿಡುಗಡೆ ಆಗ್ತದೆ ಅದರಲ್ಲಿ ಯಾವ ಕಾಮಗಾರಿಗಳನ್ನು ಪ್ರಯಾರಿಟಿ ಮೇಲೆ ತಗೊಳ್ಬೇಕು, ಮೊದಲ ವರ್ಷದಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಎರಡನೇ ವರ್ಷದಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಅಂದ್ರೆ ಲಭ್ಯ ಅನುದಾನವನ್ನು ಬಳಸಿಕೊಂಡು ಕಾಮಗಾರಿಗಳಿಗೆ ಪ್ರಯಾರಿಟಿಯನ್ನು ನಿಗದಿಪಡಿಸಲಿಕ್ಕೆ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ. ಅದರ ಜೊತೆಗೆ ಸರ್ಕಾರದಿಂದ ಬೇರೆ ಬೇರೆ ಇಲಾಖೆಗಳಿಗೆ ಅನುದಾನಗಳು, ಬೇರೆ ಬೇರೆ ಯೋಜನೆಗಳು ಅಥವಾ ಲೆಕ್ಕ ಶೀರ್ಷಿಕೆಗಳಿಗೆ ಅನುದಾನ ಬಿಡುಗಡೆ ಆಗ್ತದೆ. ಆ ಅನುದಾನಗಳನ್ನ ಈ ಯೋಜನೆಯಡಿ ಒಗ್ಗೂಡಿಸುವಿಕೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಅವಕಾಶ ಇದೆ.
0: ಓಕೆ, ಒಂದು ರೀತಿಯಲ್ಲಿ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಜನರನ್ನ ಒಂದು ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂಥದ್ದು, ಅಂದರೆ ಅವರಿಗೆ ಉದ್ಯೋಗವನ್ನು ಕೊಟ್ಟು ಅವರನ್ನು ಸಬಲರನ್ನಾಗಿ ಮಾಡುವಂತಹ ಬಹಳ ಮಹತ್ತರವಾದಂತಹ ಒಂದು ಉದ್ದೇಶ ಇದರಲ್ಲಿ ಇರುವಂಥದ್ದು. ಇವಾಗ ಈ ಒಂದು ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ಎಷ್ಟು ದಿನದ ಈ ಉದ್ಯೋಗ ಖಾತರಿಯನ್ನು ಕೊಡಲಾಗುತ್ತೆ ಅಂತ?
1: ಈ ಯೋಜನೆಯಡಿ ನೋಂದಾವಣೆಗೊಂಡಂತಹ ಕುಟುಂಬಕ್ಕೆ 125 ದಿನಗಳ ಒಂದು ಉದ್ಯೋಗವನ್ನು ಕೊಡ್ತಾರೆ ಪ್ರತಿ ಆರ್ಥಿಕ ವರ್ಷಕ್ಕೆ. ಅಂದ್ರೆ ಏಪ್ರಿಲ್ 1 ಮಾರ್ಚ್ 31 ನಮ್ಮ ಆರ್ಥಿಕ ವರ್ಷ ಇರುತ್ತೆ. ಆ ವರ್ಷದಲ್ಲಿ ಈ ಯೋಜನೆಯಡಿ ಯಾರೆಲ್ಲ ನೋಂದಾಯಿಸಿಕೊಂಡಿರ್ತಾರೆ ಆ ಕುಟುಂಬಗಳಿಗೆ ಅವ್ರು ಕೇಳಿದಾಗ 125 ಮಾನವ ದಿನಗಳನ್ನು ಒದಗಿಸಿಕೊಡಲಾಗುತ್ತೆ.
0: ಓಕೆ, ಮತ್ತೆ ಈ ಗ್ರಾಮ ಪಂಚಾಯತಿಗಳು ಕೂಡ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ? ಅಂದ್ರೆ ಇವಾಗ ಇದರ ಬಗ್ಗೆ ಸೂಕ್ತವಾದ ಮಾಹಿತಿ ತುಂಬಾ ಮಂದಿಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ. ಇವಾಗ ನಾವು ಪಂಚಾಯತ್ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೂ ಕೂಡ ತುಂಬಾ ಮಂದಿಗೆ ವಿಪ್ ಜಿ ರಾಮ್ಜಿ ಅದು ಏನು ಅಂತ, ಇವಾಗ ಮಹತ್ವಾಕಾಂಕ್ಷಿ ಯೋಜನೆ ಮಹಾತ್ಮಾ ಗಾಂಧಿದೆ ಅದು ಬೇಗ ರಪ್ಪ ತಲೆಗೆ ಹೋಗುತ್ತೆ ನರೇಗಾ ಅದು ಇದು ಅಂತೆಲ್ಲ ಹೇಳುವಾಗ, ವಿಕಸಿತ ಭಾರತ ಇದು ಅಂತೆಲ್ಲ ಹೇಳುವಾಗ ಇನ್ನೂ ಕೂಡ ಜನರಿಗೆ ಅದರ ಬಗ್ಗೆ ಮಾಹಿತಿನ ತಲುಪಿಸುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳು ಆಗಬೇಕು ಅಂತ?
1: ಈ ಯೋಜನೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜುಲೈ 1, 2026 ಅನುಷ್ಠಾನಗೊಂಡಿದೆ. ಈಗಾಗಲೇ ಒಂದು ಹಂತದ ತರಬೇತಿ ಕಾರ್ಯಕ್ರಮಗಳು ಎಲ್ಲಾ ಜಿಲ್ಲಾ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಮಟ್ಟದವರೆಗಿನ ಎಲ್ಲಾ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ತರಬೇತಿ ಕೂಡ ಆಯೋಜನೆ ಆಗಿ ಅದು ಮುಕ್ತಾಯಗೊಂಡಿದೆ. ಈಗಾಗಲೇ ಯೋಜನೆಯ ಬಗ್ಗೆ ಜನಜಾಗೃತಿ ಮೂಡಿಸಬೇಕು, ಅಭಿಯಾನಗಳನ್ನು ಮಾಡಬೇಕು, ಜಾಬ್ ಕಾರ್ಡ್ ವಿತರಿಸುವ ಮೇಳಗಳನ್ನು ಮಾಡಿಕೊಳ್ಳಿಕ್ಕೆ ಕೂಡ ಸರ್ಕಾರದಿಂದ ಸೂಚನೆಗಳು ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ತೀವ್ರಗತಿಯಲ್ಲಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿಕೊಂಡು 100% ಈ ವರ್ಷದ ಗುರಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್.
0: ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅದೇ ನಾನು ಹೇಳುವಂಥದ್ದು, ಗ್ರಾಮ ಪಂಚಾಯತಿಗಳು ಕೂಡ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡಬೇಕಾಗತ್ತೆ. ಇವಾಗ ದೈನಂದಿನ ಬೇರೆ ಬೇರೆ ರೀತಿಯ ಕಾರ್ಯ ಇರುತ್ತೆ, ಆದರೂ ಕೂಡ ಇಂತಹ ಒಳ್ಳೆಯ ಯೋಜನೆಯನ್ನು ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಇನ್ನಷ್ಟು ಮಹತ್ತರವಾದ ಕ್ರಮವನ್ನು ಕೂಡ ಅವರು ತೆಗೆದುಕೊಳ್ಬೇಕನ್ನುವಂಥ ಒಂದು ವಿಚಾರ. ಸೊ ಯಾವ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ಬೋದಾ?
1: ಈಗಾಗಲೇ ನಾವು ಕರಪತ್ರಗಳನ್ನು ಕೂಡ ರೆಡಿ ಮಾಡಿದ್ದೀವಿ. ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಆ ಗ್ರಾಮದ ಜನರನ್ನು ಒಳಗೊಂಡಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಮತ್ತೆ ಕಾಲಕಾಲಕ್ಕೆ ಗ್ರಾಮ ಸಭೆಗಳು ವಾರ್ಡ್ ಸಭೆಗಳು ಕೂಡ ನಡೀತಾ ಇದೆ. ಆ ವಾರ್ಡ್ ಸಭೆ ಗ್ರಾಮ ಸಭೆಗಳಲ್ಲಿ ಕೂಡ ನಾವು ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ದಿನ ಸಂದೇಶಗಳನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಕೆಲವು ಆಡಿಯೋ ಜಿಂಗಲ್ಸ್ಗಳನ್ನು ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿದಿನ ಕಸ ಸಾಗಿಸುವಂತಹ ವಾಹನಗಳಿದೆ, ಕಸ ಸಂಗ್ರಹ ಮಾಡುವಂತಹ ವಾಹನಗಳಿದೆ, ಆ ವಾಹನದಲ್ಲಿ ಮೈಕ್ ಮೂಲಕ ಕೂಡ ನಾವು ವ್ಯಾಪಕ ಪ್ರಚಾರವನ್ನು ಕೊಡ್ತಾ ಇದ್ದೇವೆ.
0: ಓಕೆ ಓಕೆ, ಯಾವ ರೀತಿಯಲ್ಲಿ ಇವಾಗ ಜನರ ಇದು ಯಾವ ರೀತಿಯಲ್ಲಿದೆ, ಅಂದ್ರೆ ಇದಕ್ಕೆ ಇರುವಂತಹ ಸಪೋರ್ಟ್ ಬೆಂಬಲ?
1: ಜನರ ಬೆಂಬಲ ಉತ್ತಮವಾಗಿದೆ. ಇನ್ನೂ ಸ್ವಲ್ಪ ಈ ಯೋಜನೆಯಲ್ಲಿ ಕೆಲವು NMMS ಬಗ್ಗೆ, ಅಂದ್ರೆ NMMS ಅಂದ್ರೆ ಪ್ರತಿದಿನ ಹಾಜರಾತಿ ಯಾರು ಕೆಲಸ ಮಾಡ್ತಾರೆ ಅವರ ಹಾಜರಾತಿಯನ್ನು ತೆಗೆಯುವಂತ ಒಂದು ಫೋಟೋ ಕ್ಯಾಪ್ಚರ್ ಮಾಡುವ ಒಂದು ತಂತ್ರಜ್ಞಾನ ಇದೆ. ಅದರ ಬಗ್ಗೆ ಕೂಡ ನಾವು ಫಲಾನುಭವಿಗಳಿಗೆ ತಿಳುವಳಿಕೆ ಕೊಡ್ತಾ ಇದ್ದೇವೆ. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ರೀತಿಯ ಕ್ರಮ ಇತ್ತು ಅದೇ ರೀತಿಯ ಕ್ರಮ ಇದರಲ್ಲಿ ಅರ್ಜಿ ಸಲ್ಲಿಸುವಂತದ್ದಿರಬಹುದು, ಉದ್ಯೋಗಕ್ಕೆ ಕೆಲಸ ಕೇಳಿ ಬೇಡಿಕೆ ಸಲ್ಲಿಸುವಂತದ್ದಿರಬಹುದು, ಅಥವಾ ಯಾವುದಾದ್ರೂ ವೈಯಕ್ತಿಕ ಸವಲತ್ತುಗಳಿಗಾಗಿ ಅರ್ಜಿ ಸಲ್ಲಿಸುವಂತದ್ದು ಕೂಡ ಸೇಮ್ ಇದೆ. ಉದ್ಯೋಗ ಖಾತ್ರಿಯಲ್ಲಿ ಏನಿದೆ ಅದೇ ಪದ್ಧತಿ ಇಲ್ಲಿ ಕೂಡ ಅನುಷ್ಠಾನ ಮಾಡಲಾಗ್ತಾ ಇದೆ. ಈಗ ಒಂದು ಹೊಸ ಬದಲಾವಣೆ ಏನು ಅಂತ ಹೇಳಿದ್ರೆ EKYC ಇಂದ ಹಿಂದೆ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡ್ಗಳು ಅಥವಾ ಉದ್ಯೋಗ ಚೀಟಿಗಳನ್ನು ಪಡೆದುಕೊಂಡಿದ್ರು ಅವರು EKYC ಮಾಡಲಿಕ್ಕೆ ಒಂದು ಪದ್ಧತಿಯನ್ನು ಮಾಡಿಕೊಂಡಿದ್ದಾರೆ. EKYC ಅನ್ನು ಮಾಡಿಕೊಂಡಂತಹ ಜಾಬ್ ಕಾರ್ಡ್ಗಳು ಮುಂದಿನ ಈ VBG ರಾಮ್ಜಿಯಲ್ಲಿ ವ್ಯಾಲಿಡ್ ಆಗಿರ್ತವೆ. ಹಾಗಾಗಿ ಬಾಕಿ ಉಳಿದಂತ ಜಾಬ್ ಕಾರ್ಡ್ಗಳೇನು ಯಾರು EKYC ಮಾಡಿಲ್ಲ ಅವರು EKYC ಅನ್ನು ಕೂಡಲೇ ಮಾಡಿಸಿಕೊಂಡ್ರೆ ಈ ಯೋಜನೆಯಲ್ಲಿ ಉದ್ಯೋಗ ಪಡೀಲಿಕ್ಕೆ ಅಥವಾ ವೈಯಕ್ತಿಕ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ನಾವು ಈ ಕೆವೈಸಿ ಅನ್ನು ಕೂಡ ಒಂದು ಆಂದೋಲನ ಮಾದರಿಯಲ್ಲಿ ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯತಿಯಲ್ಲಿ.
0: ಅದೇ ತುಂಬಾ ಮಂದಿಗೆ ಗೊಂದಲ ಇರುವಂತದ್ದು, ಈ ಕೆವೈಸಿ ಮಾಡದೇ ಇರುವಂತವರು ಕೂಡ ತುಂಬಾ ಮಂದಿ ಇದ್ದು, ಸೊ ಅದು ಒಂದು ರೀತಿಯಲ್ಲಿ ಅವರಿಗೂ ಕೂಡ ಯೋಜನೆಯ ಫಲ ಸಿಗುತ್ತಾ ಇಲ್ವಂತ ಒಂದು ರೀತಿಯಲ್ಲಿ ಅವರಿಗೂ ಕೂಡ ಹೆದರಿಕೆ ಇರುವಂತದ್ದು. ಸೊ ಈ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳು ಕೂಡ ಬಂದಿತ್ತು, ಸೊ ಅದಕ್ಕೋಸ್ಕರ ಅದನ್ನ ಕೇಳಿದ್ದು. ಸೊ ಹಾಗಾಗಿ ಅವ್ರ ಈ ಕೆವೈಸಿ ಮತ್ತೆ ಮಾಡಬೇಕು.
1: ಈಗಾಗಲೇ ಸುಮಾರು 80% ಆಗಿದೆ, ಇನ್ನೊಂದು 20% ಬಾಕಿ ಇದೆ. ಅದನ್ನು ಕೂಡ ಪಂಚಾಯತಿಯವರು ಅವರಿಗೆ ವೈಯಕ್ತಿಕವಾಗಿ ಪತ್ರ ಮೂಲಕ ತಿಳಿಸಿ ಆದಷ್ಟು ಬೇಗ ಈ ಕೆವೈಸಿ ಮಾಡಿ ಅಂತ ಹೇಳುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ.
0: ಓಕೆ ಓಕೆ, ಖಂಡಿತ. ಸೊ ಇನ್ನು ಹಿಂದೆ ಎಲ್ಲ ಕೂಲಿ ಪಾವತಿ ಅದು ಇದೆಲ್ಲ ನಾವು ಮಾಡ್ತಾ ಇದ್ರಿ. ಸೊ ಅಂತಹ ಸಂದರ್ಭದಲ್ಲಿ ಇವಾಗ ಸ್ವಲ್ಪ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಏನಾದರೂ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು ಇತ್ತೀಚೆಗೆ ಏನಾದರೂ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಹೇಗೆ ಅಂತ ಇದರಲ್ಲಿ?
1: ಕೂಲಿ ಪಾವತಿ ಕೂಡ ಒಂದು ಸ್ವಲ್ಪ ಪಾವತಿಯ ವಿಧಾನ ಮೊದಲು ಕೂಡ ಡಿಜಿಟಲ್ ವ್ಯವಸ್ಥೆಯಲ್ಲೇ ಆಗ್ತಾ ಇತ್ತು. ಈಗ ಏನ್ ಮಾಡಿದ್ರೆ ಇದರಲ್ಲಿ ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಏನು ಅವರು ಕೂಲಿ ನಿರ್ವಹಿಸ್ತಾರೆ, 7 ದಿನ ಆದ ಕೂಡಲೇ ಒಂದು ಮಸ್ಟರ್ ರೋಲ್ ಅಂತ ಇರ್ತದೆ, ಹಾಜರಿ ಪಟ್ಟಿ ಅಂತ ಇರ್ತದೆ. ಆ ಹಾಜರಿ ಪಟ್ಟಿ 7 ದಿವಸದ ಒಳಗೆ ಕಂಪ್ಲೀಟ್ ಆಗುತ್ತೆ. ಆ ವ್ಯಕ್ತಿ ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ 7 ದಿವಸದ ಇದರಲ್ಲಿ ಅವನು 7 ದಿವಸ ಕಂಪ್ಲೀಟ್ ಮಾಡಿದ್ರೆ 7 ದಿವಸಗಳ ಕೂಲಿ ವಾರದ ಕೊನೆಯಲ್ಲಿ ಅಂದ್ರೆ 15 ದಿವಸಗಳ ಒಳಗೆ ನಾವು ಪಾವತಿ ಮಾಡಬೇಕಾಗತ್ತೆ. ಅದಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಅವರು ಆನ್ಲೈನ್ ಅಲ್ಲಿ ಎಂಟ್ರಿಯನ್ನು ಮಾಡಿದ ನಂತರ ನೇರವಾಗಿ ಅವರ ಆಧಾರ್ ಬೇಸ್ಡ್ ಯಾವುದು ಬ್ಯಾಂಕ್ ಅಕೌಂಟ್ ಇದೆ ಆ ಅಕೌಂಟ್ಗೆ ನೇರವಾಗಿ ಹಣ ಪಾವತಿ ಆಗ್ತದೆ.
0: ಹಣ ಪಾವತಿ ಆಗುತ್ತಂತೆ. ಓಕೆ, ಇದೆಲ್ಲ ಸಿಂಪಲ್ ಕೆಲವೊಂದಿಷ್ಟು ಜನರಲ್ಲಿರುವಂತಹ ಪ್ರಶ್ನೆಗಳು. ಸೊ ಅದನ್ನೇ ಕೇಳಿರುತ್ತೆ. ಇನ್ನು ಹಲವಾರು ತುಂಬಾ ಯೋಜನೆಗಳು ಕೂಡ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ಪಡೆಯುತ್ತಾ ಇದ್ದೀನಿ. ಕೇಳುಗ್ರೆ, ನಿಮ್ಮಲ್ಲಿ ಏನಾದರೂ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಕಸಿತ ಭಾರತ 2047 ಹಾಗೆಯೇ ಈ ಒಂದು ವಿಪ್ ಜಿ ರಾಮ್ಜಿ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಒಂದು ಪ್ರಶ್ನೆಗಳು, ಗೊಂದಲಗಳು ಏನಾದರೂ ಒಂದಿದ್ದರೆ ಖಂಡಿತವಾಗಿಯೂ ಕೂಡ ಕರೆ ಮಾಡಬಹುದು. 6364240494 ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಅಂತ ತಿಳಿಸ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ ದಿ ರೆಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು.
2: ಸಿರುನೆಲದಲ್ಲಿ ಹೊಳೆವ ಕನಸು, ನವತಂತ್ರದಲ್ಲಿ ಪ್ರಗತಿಯ ಉಸಿರು.
3: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ.
2: ವಿಕಸಿತ ಭಾರತ ನಮ್ಮ ಸಂಕಲ್ಪ, ರಾಮ್ಜಿ ಶಕ್ತಿಯ ಅಭೂತ ಕಲ್ಪ.
3: ವಿಪಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
4: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
3: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
4: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
4: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್.

0: ಯಶೋತ್ರಗಳ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿ ಕಮಿಷನ್ ವೀಪ್ ಜಿ ರಾಮ್ಜಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಮಂಗಳೂರು ತಾಲೂಕು ಪಂಚಾಯತಿನ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಇಲ್ಲಿನ ಶ್ರೀ ಮಹೇಶ್ ಅಂಬೇಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಏನಾದರೂ ಒಂದು ಸಂಶಯಗಳು ಏನಾದರೂ ಒಂದಿದ್ದರೆ ಖಂಡಿತವಾಗಿಯೂ ಕೂಡ ಕರೆ ಮಾಡ್ಬೋದು. ಕರೆ ಮಾಡುವಂಥ ನಮ್ಮ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಸರ್ ಆಗತಾನೆ ತುಂಬ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಬಂದರೆ, ಸೊ ಇನ್ನು ಜಾಬ್ ಕಾರ್ಡ್ ಮಾಡಲಿಕ್ಕೆ ಯಾವ ರೀತಿಯ ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಅದು ಹೇಗೆ ಮಾಡಬೇಕು ಅಂತ?
1: ಈ ಯೋಜನೆಯಡಿ ಜಾಬ್ ಕಾರ್ಡ್ ಮಾಡಬೇಕಿದ್ರೆ ಅವರ ಹತ್ತಿರದ ಗ್ರಾಮ ಪಂಚಾಯತಿ, ಅಂದರೆ ಅವರು ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾರೋ ಆ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಬೇಕಾಗತ್ತೆ. ಅಲ್ಲಿ ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಾದರೂ ಜಾಬ್ ಕಾರ್ಡ್ ಪಡ್ಕೊಂಡಿದ್ರೆ ಅದೇ ಜಾಬ್ ಕಾರ್ಡ್ಗೆ EKYC ಮಾಡಿಕೊಂಡು ಅದನ್ನೇ ಮುಂದುವರಿಸಬಹುದು. ಅದಾದ ನಂತರ ಈ ಯೋಜನೆಯಡಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ಕೊಡ್ತಾರೆ. ಈಗಾಗಲೇ ಈಗ ಹಳೆಯ ಕಾರ್ಡ್ಗಳಿದೆ ಅದನ್ನೇ ಪರಿವರ್ತಿಸಿ ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ವಿತರಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈ ಜಾಬ್ ಕಾರ್ಡ್ ಪಡಿಬೇಕಿದ್ರೆ ಅವರು 18 ವರ್ಷ ವಯಸ್ಸು ಮೇಲ್ಪಟ್ಟಿರಬೇಕಾಗುತ್ತೆ. ಆಮೇಲೆ ಆ ಕುಟುಂಬದಲ್ಲಿ ಎಷ್ಟು ಜನ ಈ ಯೋಜನೆಯಡಿ ಉದ್ಯೋಗ ಪಡೀಲಿಕ್ಕೆ ಉದ್ದೇಶಿಸಿದ್ದಾರೆ ಅವರೆಲ್ಲರ ಹೆಸರು ಮತ್ತು ಫೋಟೋಗಳು, ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ಹಾಗೆ ಅವರ ವೈಯಕ್ತಿಕ ಆಧಾರ್ ಕಾರ್ಡಿನ ಪ್ರತಿ ಕೊಡಬೇಕು. ಆಮೇಲೆ ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಕೊಡಬೇಕಾಗತ್ತೆ. ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿಯನ್ನೇ ಕೊಡಬೇಕು, ಯಾಕಂದರೆ ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರೋ ಕಾರಣ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಬೇಕಾಗತ್ತೆ, ರೇಷನ್ ಕಾರ್ಡ್ನ ಪ್ರತಿ. ಈ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ನೋಂದಣಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ.
0: ಯಾರೆಲ್ಲ ಅರ್ಹ ಪಡ್ತಾರೆ ಅಂತ ಈ ಒಂದು ಯೋಜನೆಗೆ ಅರ್ಹರು ಯಾರಾಗಿರ್ತಾರೆ ಅಂತ?
1: ಉದ್ಯೋಗವನ್ನು ಪಡೀಲಿಕ್ಕೆ 18 ವರ್ಷ ಮೀರಿದಂತ ಎಲ್ಲರಿಗೂ ಅವಕಾಶ ಇದೆ, ಅಂದ್ರೆ ನಿರುದ್ಯೋಗಿಗಳಾಗಿರ್ಬೇಕು. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಎಲ್ಲ ಅವಕಾಶ ಇರುವುದಿಲ್ಲ. 18 ವರ್ಷ ಮೇಲ್ಪಟ್ಟ ಎಲ್ಲ ಭಾರತೀಯ ನಾಗರಿಕರಿಗೆ ಈ ಯೋಜನೆಯಡಿ ಉದ್ಯೋಗ ಪಡೀಲಿಕ್ಕೆ ಅವಕಾಶ ಇದೆ.
0: ಹಿರಿಯ ನಾಗರಿಕರು ಬರ್ತಾರೆ,
1: ಹಿರಿಯ ನಾಗರಿಕರಿಗೂ ಕೂಡ ಅವಕಾಶ ಇದೆ. ವಿಕಲಚೇತನರು ಪಡೀಬಹುದು, ಎಲ್ಲರೂ ಪಡೀಬಹುದು. ವೈಯಕ್ತಿಕ ಸೌಲಭ್ಯಗಳು ಏನಾದರೂ ಅವರ ಮನೆಯಲ್ಲಿ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಬೇಕು, ಆ ಸವಲತ್ತುಗಳನ್ನು ಪಡಿಬೇಕಿದ್ರೆ ಅದಕ್ಕೊಂದು ಕೆಲವೊಂದು ಮಾನದಂಡಗಳಿದೆ.
0: ಓಕೆ, ಖಂಡಿತ. ಸೊ ಇನ್ನು ನಾವು ಮೊದಲನೇದಾಗಿ ನಾವು ನೋಡಲಿಕ್ಕೆ ಹೋದರೆ ಕೃಷಿ ಆಧಾರಿತ ಕೆಲವೊಂದಿಷ್ಟು ಚಟುವಟಿಕೆಗಳಿಗೆ ಯಾವ ರೀತಿಯಲ್ಲಿ ಯೋಜನೆ ಬೆಂಬಲ ಕೊಡುತ್ತೆ ಅಂತ?
1: ಈ ಯೋಜನೆಯಡಿ ಬಹಳಷ್ಟು ತೋಟಗಾರಿಕೆ ಸಂಬಂಧಿತ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶ ಇದೆ. ರೈತರು ತಮ್ಮ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಸಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬಹಳಷ್ಟು ಅವಕಾಶ ಇದೆ, ಮತ್ತು ಈ ಯೋಜನೆಯಡಿ ಸವಲತ್ತುಗಳನ್ನು ಪಡೆದು ಅವರು ಲಾಭದಾಯಕವಾಗಿ ಅವರ ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ. ಈ ಭಾಗಕ್ಕೆ ಸಂಬಂಧಪಟ್ಟಾಗಿ ಹೇಳೋದಿದ್ರೆ ತೆಂಗು ಕೃಷಿ ಮಾಡಬಹುದು, ಮಾವು, ಸಪೋಟ, ರಂಬೂಟನ್, ತಾಳೆ ಬೆಳೆ, ಅಡಿಕೆ ಕೃಷಿ, ಗೇರು ಕೃಷಿ, ಕಾಳುಮೆಣಸು, ನುಗ್ಗೆಕಾಯಿ, ವೀಳ್ಯದೆಲೆ, ಕೊಕ್ಕೋ, ಡ್ರ್ಯಾಗನ್ ಫ್ರೂಟ್, ಇನ್ನು ಅವಕಾಡೋ ಅಂತ ಹೇಳ್ತಾರೆ, ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಈ ಭಾಗದಲ್ಲಿ. ಅದೇ ರೀತಿ ಪೇರಳೆ ಹಣ್ಣಿನ ಕೃಷಿ, ಇದಕ್ಕೆಲ್ಲ ಅವಕಾಶ ಇದೆ. ಇದು ಆ ಒಂದೊಂದು ಕಾಮಗಾರಿಗೆ, ಅಂದರೆ ಒಂದು ಗಿಡ, ತೆಂಗು ಗಿಡ ನೆಡಬೇಕಿದ್ರೆ ಒಂದು ತೆಂಗಿನ ಗುಂಡಿ ತೆಗಿಬೇಕಿದ್ರೆ ಒಂದು 1 ಘನ ಮೀಟರ್ ಇರಬೇಕು. 1 ಕ್ಯೂಬಿಕ್ ಮೀಟರ್ಗೆ ಸುಮಾರು 389 ರೂಪಾಯಿಯ ಒಂದು ಮೌಲ್ಯಮಾಪನವನ್ನು ಇದರಲ್ಲಿ ಮಾಡ್ತಾರೆ ಆ ಥರ. ಈ ವೈಯಕ್ತಿಕ ಸೌಲಭ್ಯಗಳನ್ನು ಪಡೀಬೇಕು ಅಂತಿದ್ರೆ ಅವರು ಸಣ್ಣ ರೈತರಾಗಿರಬೇಕು, ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಕುಟುಂಬದವರಾಗಿರಬೇಕು, ಅಲೆಮಾರಿ ಬುಡಕಟ್ಟುಗಳು, ಆಮೇಲೆ ಕೆಲವು ಅಧಿಸೂಚನೆಯಿಂದ ಕೈಬಿಟ್ಟಂತಹ ಬುಡಕಟ್ಟು ಕುಟುಂಬಗಳಿಗೆ ಕೂಡ ಅವಕಾಶ ಇದೆ. BPL ಕುಟುಂಬಗಳು, ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೂ ಇದರಲ್ಲಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ವಿಶೇಷ ಚೇತನರ ಮುಖ್ಯಸ್ಥರಾಗಿರುವಂತಹ ಕುಟುಂಬಗಳು, ಅವರಿಗೆ ಕೂಡ ವೈಯಕ್ತಿಕ ಸೌಲಭ್ಯಗಳನ್ನು ಕಡಿಬಹುದು. ಭೂ ಸುಧಾರಣಾ ಕಾಯ್ದೆಯಲ್ಲಿ ಫಲಾನುಭವಿಗಳಾಗಿರುವಂತಹ ಕುಟುಂಬಗಳಿಗೆ ಕೂಡ ವೈಯಕ್ತಿಕ ಸೌಲಭ್ಯವನ್ನು ಪಡೆಯಬಹುದು. ಅದೇ ಜೊತೆಗೆ ಕೇಂದ್ರ ಸರ್ಕಾರದ ವಸತಿ ಯೋಜನೆಯಲ್ಲಿ ಸೌಲಭ್ಯ ಪಡೆದಿರುವಂತಹ ಫಲಾನುಭವಿಗಳು, ಆಮೇಲೆ ಅರಣ್ಯ ಹಕ್ಕುಗಳ ಕಾಯ್ದೆ 2006 ಅಡಿಯ ಫಲಾನುಭವಿಗಳು, ಇಷ್ಟು ಜನ ಈ ವೈಯಕ್ತಿಕ ಸೌಲಭ್ಯಗಳನ್ನು ಮಾಡಿಕೊಳ್ಳುವುದು. ತಮ್ಮ ತಮ್ಮ ಜಮೀನಿನಲ್ಲಿ ಅವರಿಗೆ ಅಗತ್ಯವಿರುವಂತಹ ಕೃಷಿ ಅಥವಾ ತೋಟಗಾರಿಕೆ ಸಂಬಂಧಿತ ಕೆಲಸಗಳಿರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಸೋಕ್ ಪಿಟ್ಗಳು, ಈ ಬಚ್ಚಲು ನೀರನ್ನು ವಿಲೇವಾರಿ ಮಾಡಲಿಕ್ಕೆ ಬಚ್ಚಲು ಗುಂಡಿಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅವರ ಜಮೀನಿನಲ್ಲಿ ಏನಾದರೂ ಬೋರ್ವೆಲ್ಗಳಿದ್ರೆ ಆ ವೈಯಕ್ತಿಕ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ.
0: ಅವಕಾಶ ಇದೆ ಅಂತ ಅಂದ್ರೆ ನಮ್ಮ ಇವಾಗ ಕೇಳುಗರಲ್ಲಿ ಕೂಡ ಒಂದಿಷ್ಟು ಜಮೀನು ಅಂತ ಇದ್ರೆ ಸೊ ಅವರು ಖಂಡಿತವಾಗಿ ಈ ಒಂದು ಏನು ಯೋಜನೆಯ ಫಲಾನುಭವಿಯನ್ನ ಪಡೆಯಬಹುದು. ಸೊ ಅದರಲ್ಲಿ ಖಂಡಿತವಾಗಿಯೂ ಕೂಡ ಅವರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿಕೊಂಡು. ಸೊ ಅದಕ್ಕಿಂತ ಮುಂಚೆ ಜಾಬ್ ಕಾರ್ಡ್ ಮಾಡಿಸ್ಬೇಕು.
1: ಜಾಬ್ ಕಾರ್ಡ್ ಮಾಡಿಸಿ.
0: ಎಸ್ ಓಕೆ. ಸೊ ಇನ್ನು ಇದರ ಜೊತೆಗೆ ಇವಾಗ ಕೃಷಿ ಆಧಾರಿತ ಒಂದು ಕಡೆ ಆದರೆ ಕೆಲವರಿಗೆ ನಾನು ಕೋಳಿ ಸಾಕಾಣಿಕೆ ಮಾಡ್ತೀನಿ, ಹೈನುಗಾರಿಕೆ ಅಥವಾ ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳುವವರಿಗೆ ಅವರಿಗೆ ಇದರಲ್ಲಿ ಯಾವ ರೀತಿಯಲ್ಲಿ ಬೆಂಬಲ ಇದೆ?
1: ಖಂಡಿತವಾಗಿ ಅವಕಾಶ ಇದೆ ಸರ್. ಈಗಾಗಲೇ ನಾವು ಹೇಳಿದ್ದೀವಿ ಜೀವನೋಪಾಯ ಸಂಬಂಧಿತ ಚಟುವಟಿಕೆಗಳಿಗೆ ಇದರಲ್ಲಿ ಅವಕಾಶ ಇದೆ ಅಂತ ಆಗಲೇ ನಾವು ಹೇಳಿದ್ದೇವೆ. ಅದರ ಪ್ರಕಾರ ದನದ ಹಟ್ಟಿಗಳನ್ನು ರಚನೆ ಮಾಡಬಹುದು, ಕುರಿ ಮೇಕೆ ಶೆಡ್ ಮಾಡಬಹುದು, ಹಂದಿ ಸಾಕಣೆ ಶೆಡ್ ಮಾಡಬಹುದು, ವೈಯಕ್ತಿಕ ತೆರೆದ ಬಾವಿಗಳನ್ನು ಕೂಡ ಮಾಡಬಹುದು, ಕೃಷಿ ಹೊಂಡಗಳನ್ನು ರಚನೆ ಮಾಡಬಹುದು, ಆಮೇಲೆ ಜೈವಿಕ ಅನಿಲ ಘಟಕ ಅಂದ್ರೆ ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಘಟಕಗಳನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಸಣ್ಣ ಗೊಬ್ಬರ ಗುಂಡಿಗಳು ಅಥವಾ ಕಾಂಪೋಸ್ಟ್ ಗುಂಡಿಗಳು, ಎರೆಹುಳ ಗೊಬ್ಬರದ ತಯಾರಿಯ ಗುಂಡಿಗಳು, ಆಮೇಲೆ ವೈಯಕ್ತಿಕ ಶೌಚಾಲಯಗಳು, ಮನೆಗಳಲ್ಲಿ ಅವರಿಗೆ ಶೌಚಾಲಯ ಇಲ್ಲದಿದ್ದರೆ ಶೌಚಾಲಯಗಳ ನಿರ್ಮಾಣ ಮಾಡಲಿಕ್ಕೆ ಕೂಡ ಅವಕಾಶ ಇದೆ, ಕೋಳಿ ಶೆಡ್ಗಳ ನಿರ್ಮಾಣ ಮಾಡಲಿಕ್ಕೂ ಅವಕಾಶ ಇದೆ. ಅದೇ ರೀತಿ ತಮ್ಮ ಕೃಷಿ ಜಮೀನಿನಲ್ಲಿ ಯಾವುದಾದ್ರೂ ನೀರು ಹರಿದೋಗಲಿಕ್ಕೆ ಅವಶ್ಯಕವಾಗಿರುವಂತಹ ಬಸಿಗಾಲುವೆಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ.
0: ಅವಕಾಶ ಇದೆ ಅಂತ. ಸೊ ಖಂಡಿತ ಆ ರೀತಿಯ ಒಂದು ಅವಕಾಶಗಳು ಇರುವಂತದ್ದು. ಆದ್ರೆ ಇವಾಗ ಕೆಲವರಿಗೆ ಆಸಕ್ತಿ ಇರುತ್ತೆ, ನಾನು ಈ ರೀತಿಯ ಒಂದು ಏನು ಹಂದಿ ಸಾಕಾಣಿಕೆ ಆಗಿರ್ಬೋದು, ಇದು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೋ ಒಂದು ಯೋಜನೆಯನ್ನು ನಾನು ಮಾಡಬೇಕು ಅಂತ ಇದ್ರೆ, ಸೊ ಅವರಿಗೆ ಅದರ ತರಬೇತಿ ಗೊತ್ತಿರಲ್ಲ, ಯಾವ ರೀತಿಯಲ್ಲಿ ವಿಧಾನ ಅದು ಇದೆಲ್ಲ ಗೊತ್ತಿರುವುದಿಲ್ಲ, ಯಾವ ರೀತಿಯಲ್ಲಿ ಮಾಡಬೇಕು ಏನು ಮಾಡಬೇಕು, ಸೊ ಇದರ ಬಗ್ಗೆ ತರಬೇತಿ ಏನಾದರೂ ಕೊಡಲಾಗುತ್ತಾ ಅಥವಾ ಅದರ ಬಗ್ಗೆ ಏನಾದರೂ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಕೊಡಲಾಗುತ್ತೆ ಅಂತ?
1: ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ತಾಂತ್ರಿಕ ತಜ್ಞರಿದ್ದಾರೆ,
0: ಓಕೆ,
1: TAEಗಳು ಅಂತ ಹೇಳಿದ್ರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಇದ್ದಾರೆ, ಸಿವಿಲ್ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ TAEಗಳಿದ್ದಾರೆ, ಮತ್ತು ತಾಂತ್ರಿಕ ಸಂಯೋಜಕರು TC ಅಂತ ಕೂಡ ಅವರು ತಾಲೂಕು ಮಟ್ಟದಲ್ಲಿ ಇರ್ತಾರೆ. ಆಮೇಲೆ ಯಾವುದೇ ಕಾಮಗಾರಿಗಳಿಗೂ ಕೂಡ ರಾಜ್ಯ ಮಟ್ಟದಿಂದ ಒಂದು ಮಾದರಿ ಅಂದಾಜು ಪಟ್ಟಿದೆ. ದನದ ಹಟ್ಟಿ ಮಾಡಬೇಕಿದ್ರೆ ಇಷ್ಟು ಉದ್ದ ಇಷ್ಟು ಅಗಲದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಇರುತ್ತೆ, ಗರಿಷ್ಠ ಇರುತ್ತೆ. ಅದರ ಒಳಗಡೆ ಅಲ್ಲಿಯ ಜಾಗದ ಅವಶ್ಯಕತೆ ನೋಡಿಕೊಂಡು ಅಥವಾ ಜಾಗದ ಲಭ್ಯತೆ ನೋಡಿಕೊಂಡು ಅಥವಾ ಅವರಿಗೆ ಎಷ್ಟು ಸೈಜಿನ ಒಂದು ಕಟ್ಟಡ ಅವಶ್ಯಕತೆ ಇದೆ ಅದರ ಆಧಾರದ ಮೇಲೆ ಮಾಡಿಕೊಳ್ಳುವುದು. ಗರಿಷ್ಠ ಮಿತಿಯನ್ನು ನಿಗದಿಪಡಿಸಿ ಒಂದು ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ಕೊಟ್ಟಿರ್ತಾರೆ. ಅವರು ಯಾವ ತರ ನಿರ್ಮಾಣ ಮಾಡ್ತಾರೆ, ಗರಿಷ್ಠ ಮಿತಿಗೆ ಒಳಪಟ್ಟು ನಿರ್ಮಾಣ ಮಾಡಿದ ಒಂದು ಕಟ್ಟಡದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಮತ್ತೆ ಬಳಕೆ ಮಾಡಿದ ಸಾಮಗ್ರಿಗಳನ್ನು ನಮ್ಮ ಇಂಜಿನಿಯರ್ಗಳು ಅಳತೆ ಮಾಡಿಕೊಂಡು ಮೌಲ್ಯಮಾಪನ ಮಾಡಿ ಅದರ ಆಧಾರದಲ್ಲಿ ಪಾವತಿಯಾಗ್ತದೆ. ಅದೇ ಕೃಷಿಗೆ ಸಂಬಂಧಪಟ್ಟಾಗೆ ಕೂಡ ಈ TAE ಹಾರ್ಟಿಕಲ್ಚರ್ ಅಂತ ಇರ್ತಾರೆ, ತೋಟಗಾರಿಕೆಗೆ ಸಂಬಂಧಪಟ್ಟಾಗೆ ಅವರು ಒಂದೊಂದು ಗಿಡಕ್ಕೆ ಇಷ್ಟೊಂತ ದರ ನಿಗದಿಪಡಿರ್ತಾರೆ ಪಡಿಸಿರುತ್ತಾರೆ. ಆಮೇಲೆ ಆ ಗಿಡ ನೆಡಬೇಕಿದ್ರೆ ಏನು ಗುಂಡಿ ತೋಡಬೇಕು, ಇಷ್ಟು ಉದ್ದ ಇಷ್ಟು ಅಗಲ ಮತ್ತು ಇಷ್ಟು ಆಳದ ಗುಂಡಿಯನ್ನು ತೆಗಿಬೇಕು ಅಂತ ಒಂದು ಮಾದರಿ ಅಂದಾಜು ಪಟ್ಟಿ ಇದೆ. ಆ ಅಂದಾಜು ಪಟ್ಟಿಯ ಪ್ರಕಾರ ಅಲ್ಲಿ ಗುಂಡಿ ತೋಡಬೇಕಾಗತ್ತೆ, ಅದಕ್ಕೆ ಇಷ್ಟು ಅಂತ ದರ ನಿಗದಿ ಮಾಡಿರ್ತಾರೆ. ಅದಕ್ಕಿಂತ ಕಡಿಮೆ ಕೆಲವೊಂದು ಪ್ರದೇಶದಲ್ಲಿ ತುಂಬಾ ಹಾರ್ಡ್ ಸಾಯಿಲ್ ಇರುತ್ತೆ ಅಥವಾ ನೀರಿನ ಅಂಶ ಜಾಸ್ತಿ ಇದ್ದಲ್ಲಿ ಜಾಸ್ತಿ ಆಳದ ಗುಂಡಿಗಳನ್ನು ತೆಗಿಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಗುಂಡಿಯನ್ನು ತೋಡಿರುತ್ತಾರೋ ಅದರ ಅಳತೆಗೆ ಅನುಗುಣವಾಗಿ ಅವರಿಗೆ ಹಣ ಪಾವತಿ ಆಗ್ತದೆ.
0: ಹಣ ಪಾವತಿ ಆಗುತ್ತದೆ. ಇವಾಗ ಕೆಲವರಿಗೆ ಸಣ್ಣ ಒಂದು ಜಮೀನು ಇರುತ್ತೆ, ಅಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಒಂದು ಸಣ್ಣ ಇದರಲ್ಲಿ ಸಣ್ಣ ಒಂದು ಸೆನ್ಸ್ ಜಾಗ ಇರುತ್ತೆ ಅದರಲ್ಲಿ ನಾನು ಮಾಡ್ತೀನಿ ಅಂತ ಹೇಳುವವರಿಗೆ ಯಾವ ರೀತಿಯ ಈ ಯೋಜನೆಯಲ್ಲಿ ಏನಿದೆ ಅವಕಾಶ?
1: ಕನಿಷ್ಠ ಒಂದು 25, ಈಗ ಒಂದು ಮಲ್ಲಿಗೆ ಕೃಷಿ ಮಾಡಬೇಕು, ವೀಳ್ಯದೆಲೆ ಕೃಷಿ ಮಾಡಬೇಕು, ಕನಿಷ್ಠ ಒಂದು 25 ಗಿಡಗಳನ್ನಾದರೂ ಹಾಕ್ಲಿಕ್ಕೆ ಅವರಿಗೆ ಸ್ಥಳಾವಕಾಶ ಇರಬೇಕಾಗತ್ತೆ.
0: ಓಕೆ,
1: ಅಷ್ಟಿದ್ರೆ ಅವ್ರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ.
0: ಓಕೆ. ಇನ್ನು ಹಿರಿಯ ನಾಗರಿಕರು ಇರ್ತಾರೆ, ಸೊ ಅದೇ ರೀತಿ ವಿಕಲಚೇತನರು ಇರ್ತಾರೆ, ಸೊ ಅವರಿಗೆ ಇದರಲ್ಲಿ ಯಾವ ರೀತಿಯ ಯೋಜನೆಗಳಿದೆ?
1: ಹಿರಿಯ ನಾಗರಿಕರು ಅಥವಾ ವಿಕಲಚೇತನರು ಅವರು ನಿರ್ವಹಿಸುವ ಕೆಲಸಗಳನ್ನು ಅವರಿಗೆ ಅಂದ್ರೆ ಅವರಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಏನು ಆಗುವಂತ ಅವಕಾಶ ಇರುವಂತಹ ಕೆಲಸಗಳನ್ನೇ ನಾವು ಕೊಡಬೇಕಾಗತ್ತೆ. ಅಂದ್ರೆ ಕೆಲವು ಕಠಿಣ ಕೆಲಸಗಳನ್ನು ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಪಂಚಾಯತಿಯವರು ಅದನ್ನು ನಿರ್ಧರಿಸಿಕೊಂಡು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಕೊಡ್ಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಅವ್ರು ಏನು ಕೆಲಸ ನಿರ್ವಹಿಸ್ತಾರೋ ಅದರ ಆಧಾರದ ಮೇಲೆ ಇದು ಮೌಲ್ಯಮಾಪನ ದಾಖಲಾಗುತ್ತೆ, ಪೇಮೆಂಟ್ ಆಗುತ್ತೆ.
0: ಇವಾಗ ಪ್ರತಿದಿನಕ್ಕೆ ಎಷ್ಟು ಕೂಲಿ ಕೊಡಲಾಗ್ತಾ ಇದೆ?
1: ಈಗ ಪ್ರಸ್ತುತ ₹382 ಇದೆ ಒಬ್ಬ ವ್ಯಕ್ತಿಗೆ ಒಂದು ದಿನದ ಕೆಲಸಕ್ಕೆ. ಅಲ್ಲೊಂದು ಪರಿಮಾಣವನ್ನು ನಿಗದಿಪಡಿಸಿದ್ದಾರೆ, ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ದಿನಕ್ಕೆ ಎಷ್ಟು ಕೆಲಸವನ್ನು ಅವನು ನಿರ್ವಹಿಸಿರಬೇಕು ಅದನ್ನು ನಮ್ಮ ಇಂಜಿನಿಯರ್ಗಳು ಮೌಲ್ಯಮಾಪನ ಮಾಡ್ತಾರೆ. ಅದರ ಆಧಾರದಲ್ಲಿ ಗರಿಷ್ಠ 382 ರೂಪಾಯಿಗಳ ಒಂದು ಕೂಲಿ ಪಾವತಿಯಾಗ್ತದೆ.
0: ಕೂಲಿ ಪಾವತಿಯಾಗುತ್ತೆ ಅಂತ. ಸೊ ಇನ್ನು ಹವಾಮಾನ ವೈಪರೀತ್ಯ ಆಗಿರ್ಬೋದು, ಪ್ರಾಕೃತಿಕ ವಿಕೋಪಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿಯ ಕಾಮಗಾರಿಗಳು
1: ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಬಹಳಷ್ಟು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿ ಗುಡ್ಡ ಕುಸಿತಗಳು, ಕೃಷಿ ಭೂಮಿ ಕೊಚ್ಚಿ ಹೋಗುವಂಥದ್ದು ಇದೆಲ್ಲ ನೋಡ್ತಾ ಇದ್ದೇವೆ. ಇದೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಯೋಜನೆಯಡಿ ಬಹಳಷ್ಟು ಕಾಮಗಾರಿಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪ್ರವಾಹ ನಿಯಂತ್ರಣ ತಡೆಗೋಡೆಗಳಿರ್ಬೋದು, ಆಮೇಲೆ ಗುಡ್ಡ ಕುಸಿತ ಆಗದಂತೆ ತಡೆಯುವಂತಹ ತಡೆಗೋಡೆಗಳನ್ನು ಮಾಡಿಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಇನ್ನೇನಾದ್ರೂ ಪ್ರವಾಹ ಅಥವಾ ಏನಾದರೂ ಹವಾಮಾನ ವೈಪರೀತ್ಯ ಸಂಭವಿಸಿದಂತಹ ಸಂದರ್ಭದಲ್ಲಿ ಜನರಿಗೆ ತುರ್ತಾಗಿ ಅವರ ನೆರವಿಗೆ ಧಾವಿಸಲಿಕ್ಕೆ ಬೇಕಾದಂತಹ ಶೆಲ್ಟರ್ಗಳು ಮಾಡಿಕೊಳ್ಳಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ಅಥವಾ ಅಂತ ಸಂದರ್ಭದಲ್ಲಿ ಅವರಿಗೆ ಏನು ಉದ್ಯೋಗ ಇಲ್ಲದೆ ಆಹಾರಕ್ಕೆ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಈ ಯೋಜನೆಯಡಿ ಅವರಿಗೆ ಉದ್ಯೋಗ ಕಲ್ಪಿಸಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ.
0: ಅವಕಾಶ ಇದೆ ಅಂತ ಅಂದರೆ ಒಂದು ರೀತಿಯಲ್ಲಿ ಈ ಯೋಜನೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಡುವಂತಹ ಒಂದು ಒಳ್ಳೆಯ ಯೋಜನೆ ಅಂತ ಕೂಡ ಹೇಳ್ಬೋದು. ಜನರಿಗೆ ಇದರ ಬಗ್ಗೆ ಮಾಹಿತಿಯ ಕೊರತೆಯಿಂದಲೇ ಅವರು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ನನ್ನ ಹತ್ರ ಜಮೀನಿಲ್ಲ, ಇವಾಗ ಕೆಲವರಿಗೆ ಜಮೀನೇ ಇರಲ್ಲ, ಏನು ಕೂಡ ಇರಲ್ಲ, ತುಂಬ ಬಡವರಾಗಿರ್ತಾರೆ, ಅವರಿಗೆ ಯಾವ ರೀತಿ ಅವಕಾಶ ಇದರಲ್ಲಿ ಏನಾದರೂ ಅಂತಿದೆಯಾ?
1: ಅವರು ಬೇರೆಯವರ ಜಮೀನಿನಲ್ಲಿ ಅಥವಾ ಸಮುದಾಯದ ಕಾಮಗಾರಿಗಳು, ಗ್ರಾಮ ಪಂಚಾಯತಿಯಲ್ಲಿ ರಸ್ತೆ ನಿರ್ಮಾಣ ಇರ್ಬೋದು, ಶಾಲಾ ಕಟ್ಟಡಗಳ ನಿರ್ಮಾಣ ಇರ್ಬೋದು, ಅಥವಾ ಯಾವುದಾದ್ರೂ ಅರಣ್ಯ ಕಾಮಗಾರಿಗಳಿರ್ಬೋದು, ಈ ಯೋಜನೆ ಅಲ್ಲಿ ಉದ್ಯೋಗವನ್ನು ಮಾಡಬಹುದು, ಕೆಲಸಕ್ಕೆ ಹೋಗ್ಬೋದು ಅವರು. ಆದ್ರೆ ವೈಯಕ್ತಿಕ ಸೌಲಭ್ಯ ಪಡಿಬೇಕಿದ್ರೆ ಅವರಿಗೆ ಸ್ವಂತ ಜಮೀನು
0: ಇರಬೇಕಾಗುತ್ತೆ.
1: ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ 100 ದಿನಗಳ 125 ದಿನಗಳ ಉದ್ಯೋಗವನ್ನು ಅವರಿಗೆ ಪಡ್ಕೊಳ್ಳಿಕ್ಕೆ ಖಂಡಿತ ಅವಕಾಶ ಇದೆ.
0: ಖಂಡಿತ ಇದರಲ್ಲಿ ಅವಕಾಶ ಇದೆ. ಸೊ ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅಂತ, ಅವರ ಆರ್ಥಿಕ ಒಂದು ಸಬಲೀಕರಣದ ವಿಚಾರದಲ್ಲಿ
1: ಇದರಲ್ಲಿ ಯಾವುದಾದ್ರೂ ಒಂದು ವೈಯಕ್ತಿಕ ಸೌಲಭ್ಯಗಳನ್ನು ಪಡ್ಕೊಂಡಾಗ, ಕೃಷಿ ಇರ್ಬೋದು ಅಥವಾ ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಣೆ ಇರ್ಬೋದು, ಆ ಕುಟುಂಬದ ಆದಾಯ ಹೆಚ್ಚಾಗುತ್ತೆ. ಆ ಮೂಲಕ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವನ್ನು ತೊಡಗಿಸಬಹುದು. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಒಂದು ಸ್ವಂತ ಕಾಲ ಮೇಲೆ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಈ ಯೋಜನೆ ಅವರ ಪೋಷಕರಿಗೆ ಸಹಾಯ ಆಗ್ತದೆ.
0: ಎಸ್, ಒಬ್ಬರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ ನಮಸ್ತೆ ಸರ್, ಇದ್ದಾರೆ, ಮಾತನಾಡಿ.
1: ಹೇಳಿ ಮೇಡಮ್, ಹೇಳಿ. ನಮಸ್ತೆ
2: ನಮಸ್ತೆ
1: ನಮಸ್ತೆ ಮೇಡಮ್, ಹೇಳಿ.
2: ಕಾರ್ಯಕ್ರಮ ಶುರುವಿನಿಂದ ಕೇಳ್ತಾ ಇದ್ದೇನೆ, ಒಳ್ಳೆ ಮಾಹಿತಿ ಗೊತ್ತಿಲ್ಲ ಎಲ್ಲರಿಗೆ, ಹೆಚ್ಚಿನವರಿಗೆ ಈ ಮಾಹಿತಿಗಳು ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಕೇಳ್ತಾ ಇರೋದು ಸರ್, ಇವಾಗ ಕೃಷಿ ಅಂತ ಹೇಳ್ಬೇಕಾದ್ರೆ ಕೆಲವೊಂದು ಏರಿಯಾದಲ್ಲಿ ಸರ್, ಕೆಲವರಿಗೆ ಎಲ್ಲ ವರ್ಗದವರಿಗೂ, ಒಬಿಸಿ ಇರ್ಬೋದು, ಎಸ್ಸಿ ಎಸ್ಟಿ ಇರ್ಬೋದು, ಕೆಲವರಿಗೆ ಜಾಗ ಅಂದ್ರೆ ಅದು ಅವರಿಗೆ ಕೂತ್ಕೊಳ್ಳಿಕ್ಕೆ ಮತ್ತು ಮನೆಗೆ ಮಾತ್ರ ಜಾಗ ಇದೆ. ಉದಾಹರಣೆಗೆ ಹೇಳುದಾದ್ರೆ ನಾನು ನೋಡಿದ್ದೇನೆ ಕೂಡ ಸರ್, ಕೆಲವರಿಗೆ ಏನಾಗ್ತದೆ ಅಂದ್ರೆ ಜಾಗ ಇದೆ, ಡೀಮ್ದಲ್ಲಿ ಜಾಗ ಇದೆ, ಅದರ ಹಕ್ಕು ಪತ್ರ ಸಿಗ್ಲಿಲ್ಲ. ಸೊ ಅವರಿಗೆ ಕೃಷಿ ಅಂತ ಉಂಟು, ಅಂದ್ರೆ ಕೃಷಿ ಅಂತ ಉಂಟು ಅಂತ ಹೇಳುವಾಗ ಅವರು ಮಾಡ್ಕೊಂಡಿದ್ದಾರೆ, ಕೆಲವು ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ, ಆದ್ರದ್ದು ಡೀಮ್ಡಲ್ಲೇ ಇದ್ದು ಅದು ಇವತ್ತಿಗೂ ಅವರ ಕೈಗೆ ಹಕ್ಕು ಪತ್ರ ಸಿಗ್ಲಿಲ್ಲ. ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಈಗ ಕೃಷಿ ಹೆಸರಿಗೆ ಉಂಟು, ನೀರಿಲ್ಲ, ಏನು ಮಾಡ್ಲಿಕ್ಕೆ ಅವರಿಗೆ ಸ್ಪೆಷಾಲಿಟಿ ಸಿಗ್ತಾ ಇಲ್ಲ. ಅದೇ ಹೇಳಿದೆ ಅಲ್ಲ, ಎಲ್ಲಾ ವರ್ಗದವರಿಗೆ, ಒಬಿಸಿ ಇರ್ಬೋದು, ಎಸ್ಸಿ ಕ್ಯಾಟಗರಿ ಇರ್ಬೋದು, ನಮ್ಮ ಕಾರ್ಕಳ ಏರಿಯಾದಲ್ಲಿ ತುಂಬಾ ಜನರಿಗೆ ಹಾಗೆ ಆಗಿದೆ ಸರ್. ಇವತ್ತಿನವರೆಗೂ ಅವರಂತೆ, ಈಗ ನೀವು ಸರ್ ಹೇಳಿದ್ರೆ 2006 ಒಂದು ಇಸರಿಯಿಂದ ಅಂತ ಕೇಳಿದೆ ಈಗ ನಾನು. ಈಗ ಅವರು ಮಾಡಿದ್ದು 1997 ಅಲ್ಲಿ ಅವರಿಗೆ ಈ ಹಕ್ಕುಪತ್ರ ಬೇಕಂತ ಆಕ್ರಮಣ ಮಾಡಿರುವಂತಹ ಒಂದು ಸ್ವಲ್ಪ ಜಾಗ. ಸೊ ಅದು ಡೀಮ್ದಲ್ಲೇ ಇದೆ, ಅದನ್ನೀಗ ನಾವು ಅವರೀಗ ತೆಗೆದು ಕೃಷಿ ಮಾಡ್ಬೇಕಾದ್ರೆ ಅವರು ಯಾವ ರೀತಿ ಹೋಗ್ಬಹುದು? ಅಥವಾ ಈಗ ನಾವು ಹೇಳುದು ಸರ್, ಅದು 5 cents ಅಲ್ಲಿ ಹಕ್ಕುಪತ್ರ ಇದೆ ಅವರದ್ದು, 5 cents ಅಂತ ಹೇಳ್ತಾರೆ ನೋಡಿ, 5 cents 3 ಟಂಕಲ್ಲಿ ಹಕ್ಕುಪತ್ರ ಇದೆ, ಅದರಲ್ಲಿ ಸ್ಪೆಷಾಲಿಟಿ ಎಂತವೂ ಸಿಗಲ್ಲ ಅವರಿಗೆ. ಒಂದು 18 ಸೆನ್ಸ್ 28 ಸೆನ್ಸಿನವರೆಗೆ ಜಾಗ ಡೀಮ್ಡ್ ಅಲ್ಲಿ ಇದೆ. ಟೋಟಲ್ ಮಾಡಿದ್ರೆ 32 ಸೆನ್ಸ್ ಈ ತರ ಬರ್ತದೆ, ಖಾಲಿ ಎಕರೆಗಿಂತ ಜಾಸ್ತಿ ಬರ್ತದೆ. ಆ ತರ ಇದ್ರೆ ಮಾತ್ರ ಗೌರ್ಮೆಂಟ್ ಅಲ್ಲಿ ಸ್ಪೆಷಲಿಟಿ ಸಿಗ್ತದೆ, ಮತ್ತೆ ಎಜುಕೇಶನ್ಗೂ ಮಕ್ಕಳಿಗೆ ಏನಾದ್ರು ಲೋನ್ ಅದು ಬ್ಯಾಂಕ್ ಲೋನ್ ಎಂತ ಎಲ್ಲ ಕೊಡ್ತಾರೆ. ಆದ್ರೆ ಇದನ್ನು ಹೇಗೆ ಮಾಡಬಹುದು ಮುಂದೆ ಕೃಷಿಗಂತೇಳಿ, ಯಾವ ರೀತಿಯಲ್ಲಿ ಅವರು ಹೋಗುದು? ಅವರಿಗೀಗ ನಮ್ಮ ಪ್ರಧಾನ ಮಂತ್ರಿಗಳ ಒಂದು ಖಾತೆಗೆ ಹಣ ಬೀಳುವಂತದ್ದು ಅಂತ ಅವರಿಗೆ ಬೀಳುದಿಲ್ಲ. ಈಗ ಹೆಚ್ಚಿನವರು ಇರ್ಬೋದು, ಹೆಚ್ಚಿನವರು ನನ್ನ ಈ ಏರಿಯಾದವರಂತಲ್ಲ ಸರ್, ಮಂಗಳೂರು ಕಡೆನೂ ಇರ್ಬೋದು, ಯಾರು ಪಾಪ ಗೊತ್ತಿಲ್ಲದೆ ಯಾರು ಕರೆ ಮಾಡಲಿಲ್ಲ ಅಂತ ಅಂತ ಅನಿಸ್ತದೆ ನನಗೆ. ಇದಕ್ಕೆ ಏನ್ ಹೇಳ್ತೀರಿ ಸರ್, ಯಾವ ರೀತಿ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬಹುದು ಈಗ ಈ ಒಂದು ಕಷ್ಟದಲ್ಲಿ ಇರುವ ಜನರಿಗೆ ಅಂತ ಹೇಳಿ ಸರ್. ನಾನು ರೇಡಿಯೋದಲ್ಲಿ
0: ಕೇಳ್ತೀನಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಓಕೆ, ಅವರು ಕೇಳಿರುವಂತ ಪ್ರಶ್ನೆ ಗೊತ್ತಾಗಿರ್ಬೋದು. ಎಸ್, ಅದಕ್ಕೆ ಉತ್ತರ ರೇಡಿಯೋದಲ್ಲಿ ಕೇಳ್ತಾರೆ.
1: ಯಾವುದೇ ಒಂದು ವೈಯಕ್ತಿಕ ಸೌಲಭ್ಯವನ್ನು ಪಡಿಬೇಕಿದ್ರೆ ಅವರು ಸರ್ಕಾರಿ ಜಮೀನಿನಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅವರ ಸ್ವಂತ ಹೆಸರಿನಲ್ಲಿ ಜಮೀನು ಇರಲೇಬೇಕಾಗುತ್ತೆ. ಅದು ಇಲ್ಲದೆ ಅರಣ್ಯ ಭೂಮಿಯಲ್ಲಿ ಆಗಲಿ ಅಥವಾ ಸರ್ಕಾರಿ ಜಮೀನಿನಲ್ಲಿ ಆಗಲಿ ಅವ್ರು ಯಾವುದೇ ಒಂದು ವೈಯಕ್ತಿಕ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈಗ 5 ಸೆನ್ಸ್ ಇದೆ ಅಂತ ಹೇಳಿದ್ರೆ ಅವರೊಂದು ಅಲ್ಲಿ ಆ ಜಾಗದಲ್ಲಿ ಒಂದು ಸ್ವಲ್ಪ ಕುರಿ ಶೆಡ್ ಮಾಡಬಹುದು ಅಥವಾ ಕೋಳಿ ಶೆಡ್ ಗಳನ್ನು ಮಾಡ್ಕೊಳ್ಬಹುದು ಅಥವಾ ವೈಯಕ್ತಿಕ ಶೌಚಾಲಯ
0: ಹಕ್ಕುಪತ್ರನೇ ಸಿಗ್ಲಿಲ್ಲ ಅಂತ ಹೇಳ್ತಾರೆ, ಅದು ಏನಾದ್ರೂ ಒಂದು ಮುಂದೆ ಪ್ರಾಬ್ಲಮ್ ಆಗುತ್ತೆ.
1: ಈ ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕಾಯ್ದೆಗಳು, ಕಾನೂನು, ಅರಣ್ಯ ಹಕ್ಕುಪತ್ರ, ಅರಣ್ಯ ಜಾಗದಲ್ಲಿ ಇರುವವರಿಗೆಲ್ಲ ಸಪರೇಟ್ ಆದಂತ ಕಾನೂನುಗಳಿದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕೆಲವು ತೀರ್ಪುಗಳಿದೆ. ಇದಕ್ಕೆಲ್ಲ ಒಳಪಟ್ಟು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಪ್ರತ್ಯೇಕವಾಗಿದೆ, ಅವರುಗಳೇ ಅದನ್ನು ನೋಡ್ಕೊಳ್ಬೇಕು, ಪರಿಹರಿಸಬೇಕಾಗತ್ತೆ. ಈ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವೈಯಕ್ತಿಕ ಸೌಲಭ್ಯ ಪಡಬೇಕಿದ್ರೆ ಅವರು ಸ್ವಂತ ಜಮೀನನ್ನು ಹೊಂದಿರಬೇಕಾಗತ್ತೆ, ಅದರ ಒಂದು ದಾಖಲೆಯನ್ನು ಕೂಡ ಈ ಯೋಜನೆಗೆ ಪಡೀಲಿಕ್ಕೆ
0: ಪೂರ್ತಿಯಾಗಿದ್ರೆ ಇವಾಗ ಅವರು 5 ಸೆನ್ಸ್ ಜಾಗದಲ್ಲಿ ಏನಾದ್ರೂ ಒಂದು ಶೆಡ್ ಅದು ಇದೆ ಏನಾದ್ರೂ ಒಂದು ಮಾಡಬಹುದು,
1: ಅಲ್ವಾ? ಕನಿಷ್ಠ 5 ಸೆನ್ಸಿನ ಒಂದು ಹಕ್ಕುಪತ್ರ ಇದ್ರೂ ಸಾಕಾಗುತ್ತೆ ಅವ್ರ ಹತ್ರ.
0: ಎಸ್, ಓಕೆ, ಖಂಡಿತ. ಅದೇ ಕೇಳುಗರೆ, ನಾವು ಮಾತನಾಡ್ತಾ ಇರುವಂಥದ್ದು ವಿಕಸಿತ ಭಾರತ ಅನ್ನುವಂತಹ ಈ ಒಂದು ರಾಮ್ಜಿ ವಿಬ್ಜಿ ಈ ಒಂದು ಯೋಜನೆಯಡಿಯಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಸವಲತ್ತುಗಳಿದೆ, ಯೋಜನೆಗಳಿದೆ. ಸೊ ಅದರ ಸದುಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಬೇಕು ಅಂತ, ಅದಕ್ಕಿಂತ ಮುಂಚೆ ಜಾಬ್ ಕಾರ್ಡನ್ನು ಕೂಡ ನೀವು ಮಾಡಿಸ್ಕೊಳ್ಬೇಕು ಅಂತ. ಸೊ ಹಾಗೆ ಮತ್ತೊಂದು ಪ್ರಶ್ನೆ ಸರ್, ಇವಾಗ ಜಾಬ್ ಕಾರ್ಡ್ ಮಾಡಿದರೆ ಅವರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿಕೊಂಡು, ಅಂದರೆ ಮತ್ತೊಂದು ಕಡೆ ನಾವು ನೋಡಲಿಕ್ಕೆ ಕಾರ್ಮಿಕರು ಇರ್ತಾರೆ, ಸೊ ಅವರ ಸಾಮಾಜಿಕ ಭದ್ರತೆ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ. ಸೊ ಅವರಿಗೆ ಇನ್ಸೂರೆನ್ಸ್ ಅಥವಾ ಸಾಮಾಜಿಕ ಭದ್ರತೆ ಯಾವ ರೀತಿಯಲ್ಲಿ ಏನು ಇದೆ ಅಂತ ಇದರಲ್ಲಿ ಫೆಸಿಲಿಟಿ?
1: ಈ ಜಾಬ್ ಕಾರ್ಡ್ನ ಉದ್ದೇಶ ಉದ್ಯೋಗ BBG ರಾಮ್ಜಿ ಯೋಜನೆಯಡಿ ಉದ್ಯೋಗ ಪಡೆಯುವಂಥದ್ದು, ಮತ್ತು ಅವರು ವೈಯಕ್ತಿಕ ಸೌಲಭ್ಯ ಪಡಿಬೇಕಿದ್ರೂ ಕೂಡ ಈ ಜಾಬ್ ಕಾರ್ಡ್ ಅವ್ರ ಹತ್ರ ಇರಲೇಬೇಕಾಗುತ್ತೆ. ಆಮೇಲೆ ಇದರಲ್ಲಿ ಬೇರೆ ಸವಲತ್ತುಗಳು ಏನು ಅಂದರೆ ಇನ್ಶೂರೆನ್ಸ್ಗಳಿರ್ಬೋದು, ಅದಕ್ಕೆ ಪ್ರತ್ಯೇಕವಾದಂಥ ಕಾರ್ಡ್ಗಳು ಅಥವಾ ಯೋಜನೆಗಳಿದೆ. ಇದರಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಏನೀಗ ಕೊಡಲಾಗ್ತಾ ಇದೆ, ಇದರಲ್ಲಿ ಅವರು ಆ ವರ್ಷದಲ್ಲಿ ಎಷ್ಟು ಉದ್ಯೋಗ ಪಡೆದಿದ್ದಾರೆ, ಅವರಿಗೆ ಎಷ್ಟು ಕೂಲಿ ಪಾವತಿಯಾಗಿದೆ, ಈ ಎಲ್ಲ ಮಾಹಿತಿಗಳು ಇದರಲ್ಲಿ ದಾಖಲಾಗುತ್ತೆ. ಮತ್ತೆ ಆ ಕುಟುಂಬದಲ್ಲಿ ಎಷ್ಟು ಜನ ಉದ್ಯೋಗಕ್ಕೆ ನೋಂದಣಿ ಮಾಡಿದ್ದಾರೆ, ಆ ವರ್ಷದಲ್ಲಿ ಎಷ್ಟು ಉದ್ಯೋಗ ಪಡೆದಿದ್ದಾರೆ, ಇಂತಹ ಮಾಹಿತಿಗಳು ಅದರಲ್ಲಿ ದಾಖಲಾಗುತ್ತೆ.
0: ಓಕೆ, ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಾವು ಹಂಚೋಣ, ಹಾಗೆ ಕೇಳುಗರಿಗೆ ತಲುಪಿಸುವಂತ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ಪಡೀತಾ ಇದ್ದೀನಿ. ಕೇಳುಗರೆ, ಇವತ್ತಿನ ಈ ಒಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ವಿಬ್ಜಿ ರಾಮ್ಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೀವಿ, ಅನೇಕ ಯೋಜನೆಗಳು ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ನಿಮ್ಮಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ರೆ ನೀವು ಕರೆಯನ್ನು ಮಾಡಬಹುದು 6364240349. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡ್ತಾ ಇರುವಂತವರು ಮಂಗಳೂರು ತಾಲೂಕು ಪಂಚಾಯತ್ನ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀ ಮಹೇಶ್ ಅಂಬೇಕಲ್. ಹಾಗೆಯೇ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ, ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳೇ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗೂನ್ 07.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ, ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ, ನಾವು ವೀಪ್ ಜಿ ರಾಮ್ ಜಿ ಅನ್ನುವಂತಹ ವಿಶೇಷ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಂಗಳೂರು ತಾಲೂಕು ಪಂಚಾಯತಿನ ಸಹಾಯಕ ನಿರ್ದೇಶಕರಾಗಿರುವಂತಹ ಗ್ರಾಮೀಣ ಉದ್ಯೋಗ ಇಲ್ಲಿನ ಶ್ರೀ ಮಹೇಶ್ ಅಂಬೇಕಲ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಮಾಹಿತಿಯನ್ನು ಹಂಚುತ್ತಾ ಇದ್ದೀವಿ. ಅಂದರೆ ಲಾಸ್ಟ್ ಟೈಮ್ ಕೂಡ ನಾವು ನರೇಗಾಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಬಹಳಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಬಂದಿದ್ದೆವು. ಸೊ ಅದೇ ರೀತಿಯಲ್ಲಿ ವೀಪ್ ಜಿ ರಾಮ್ ಜಿ ಅನ್ನುವಂತಹ ಈ ಒಂದು ಯೋಜನೆಗೆ ಸಂಬಂಧಪಟ್ಟು ಇವತ್ತು ನಾವು ಮಾತನಾಡ್ತಿದ್ದೀವಿ. ಯಾಕಂತ ಹೇಳಿದರೆ ತುಂಬ ಜನರಲ್ಲಿ ಕೂಡ ಇದರ ಬಗ್ಗೆ ಒಂದಿಷ್ಟು ಸಂಶಯ ಅಥವಾ ಪ್ರಶ್ನೆಗಳು ಈ ರೀತಿಯಲ್ಲಿದೆ ಅಂತ. ಸೊ ಹಾಗಾಗಿ ನಿಮ್ಮಲ್ಲೂ ಕೂಡ ಆ ರೀತಿಯ ಪ್ರಶ್ನೆಗಳು ಏನಾದರೂ ಅಂತಿದ್ದರೆ ಕರೆ ಮಾಡ್ಬೋದು 6364249949 ಈ ಒಂದು ಸಂಖ್ಯೆಗೆ. ಸೊ ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ತುಂಬ ಮಂದಿಗೆ ಆಸಕ್ತಿ ಇರುವಂಥವರು ಅಥವಾ ಅದನ್ನು ಫಲಾನುಭವಿಗಳು ಪಡೆದಂಥವ್ರು ಅವರಿಗೇನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ. ಸೊ ಒಮ್ಮೆಲೆ ಮಾಹಿತಿಯನ್ನು ಪಡೆಯಬೇಕು ಅಂತ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಸಹಾಯವಾಣಿ ತುಂಬ ಹೆಲ್ಪ್ ಅವರಿಗೆ ಬರುತ್ತೆ ಆ ಟೈಮಲ್ಲಿ. ಯಾವ ರೀತಿಯ ಸಹಾಯವಾಣಿ ಸಂಖ್ಯೆ ಒಂದು ಹೇಳ್ಬೋದಾ ಅವರಿಗೆ?
1: ಇಲ್ಲಿ ಯಾವುದೇ ಒಂದು ಈ ಯೋಜನೆಯಡಿ ಅವರಿಗೆ ಸಮಸ್ಯೆಗಳಾಯಿತು ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸ್ಬೋದು. ಅಲ್ಲಿ ಅವರಿಗೆ ಸರಿಯಾದ ಪರಿಹಾರ ಸಿಗಲಿಲ್ಲ ಅಂದರೆ ತಾಲೂಕು ಪಂಚಾಯಿತಿ ಹಂತದಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ. ಮುಂದುವರೆದು ಜಿಲ್ಲಾ ಪಂಚಾಯಿತಿ ಹಂತದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿನಲ್ಲಿ ಕೂಡ ಅಧಿಕಾರಿಗಳಿರ್ತಾರೆ. ಒಂಬುಡ್ಸ್ಮೆನ್ ಅಂತ ಒಬ್ಬರು ಅಧಿಕಾರಿ ಇರ್ತಾರೆ, ಅವರು ಸ್ವತಂತ್ರರಾಗಿರ್ತಾರೆ. ಅವರು ಕೂಡ ಈ ಯೋಜನೆಯ ಕುಂದುಕೊರತೆಗಳನ್ನು ಪರಿಹರಿಸ್ತಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಸಹಾಯವಾಣಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದರ ಸಂಖ್ಯೆ ಕೂಡ, ದೂರವಾಣಿ ಸಂಖ್ಯೆ ಈ ಥರ ಇದೆ: 8277750600.
0: ಒಮ್ಮೆ ರಿಪೀಟ್ ಮಾಡ್ಬೋದು?
1: 8277750600. ಇದು ರಾಜ್ಯ ಮಟ್ಟದಲ್ಲಿರುವಂತಹ ಸಹಾಯವಾಣಿ.
0: ಯಾವುದೇ ದೂರು ಇದ್ರೂ ಕೂಡ ಈ ಒಂದು ಸಹಾಯವಾಣಿ ಸಂಖ್ಯೆಯು ಕೂಡ ಹೇಳ್ಬೋದು, ಇಲ್ಲಾಂದ್ರೆ ಗ್ರಾಮ ಪಂಚಾಯತಿಯಲ್ಲಿ
1: ಮಾಡಬಹುದು. ಈ ಮೂರು ಹಂತದಲ್ಲಿ ಅವರಿಗೆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಾದಾಗ ಅವರು ರಾಜ್ಯ ಮಟ್ಟದ ಸಹಾಯವಾಣಿಯನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ.
0: ಎಸ್, ಓಕೆ. ಇವಾಗ ಒಂದು ರೀತಿಯಲ್ಲಿ ಅವರು ಸೌಲಭ್ಯ ಸರಿಯಾಗಿ ಇದು ಸಿಗ್ತಾ ಇಲ್ಲ, ನಾವು ಅರ್ಜಿ ಸಲ್ಲಿಸಿದ್ದೀವಿ ಇನ್ನೂ ಕೂಡ ನಮಗೆ ಅದು ಬಂದಿಲ್ಲ. ಸೊ ಇದರ ಬಗ್ಗೆ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಹಂತದಲ್ಲಿದೆ ಅಂತ ನೋಡಲಿಕ್ಕೆ ಅವರು ಯಾರನ್ನ ಸಂಪರ್ಕ ಮಾಡಬೇಕಾಗುತ್ತೆ?
1: ಅವರು ಯಾವುದೇ ಒಂದು ವೈಯಕ್ತಿಕ ಸೌಲಭ್ಯ ಪಡಿಬೇಕಿದ್ರೆ ಗ್ರಾಮ ಪಂಚಾಯತಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಈಗಾಗಲೇ ನಾನು ಈ ವೈಯಕ್ತಿಕ ಸೌಲಭ್ಯ ಪಡೀಲಿಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು, ಆ ಅರ್ಹತೆಗಳಿದ್ರೆ ಅದನ್ನು ಗ್ರಾಮಸಭೆಯಲ್ಲಿ ಅನುಮೋದಿಸಿ ಅವರು ಮೇಲಿನ ಹಂತಕ್ಕೆ, ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಮುಖಾಂತರ ಜಿಲ್ಲಾ ಪಂಚಾಯಿತಿ ಹಂತಕ್ಕೆ ಕಳಿಸಿಕೊಡ್ತಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಆ ಒಂದು ಆಕ್ಷನ್ ಪ್ಲಾನ್ಗೆ ಅನುಮೋದನೆ ಕೊಡ್ತಾರೆ. ಅದು ಅನುಮೋದನೆ ಆದ ನಂತರ ಅದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿಕ್ಕೆ ಅವರಿಗೆ ಅನುಮತಿ ಸಿಕ್ಕಿದ ಹಾಗೆ. ಅರ್ಜಿ ಸಲ್ಲಿಸಿದ ಕೂಡಲೇ ಅದನ್ನು ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಗ್ರಾಮ ಪಂಚಾಯತ್ನಿಂದ ಅವರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ, ನೀವು ಸಲ್ಲಿಸಿದ ಅರ್ಜಿ ಅಂಗೀಕಾರ ಆಗಿದೆ, ಕ್ರಿಯಾ ಯೋಜನೆ ಅನುಮೋದನೆ ಆಗಿದೆ. ಆ ನಂತರ ಅವರು ಗ್ರಾಮ ಪಂಚಾಯತಿಗೆ ತಿಳಿಸಿ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ
0: ಅಂತ. ಸೊ ಇನ್ನು ಕೃಷಿ ಸಂಬಂಧಪಟ್ಟ ಹೇಳಿದರೆ ತುಂಬ ಹಿರಿಯ ಚೇತನರು ಅಥವಾ ವಿಕಲಚೇತನರು ಅವರಿಗೆ ಇರುವಂಥದ್ದು ಯಾವ ರೀತಿ, ಮತ್ತು ವೈಯಕ್ತಿಕ ಸೌಲಭ್ಯದ ಬಗ್ಗೆ ತುಂಬ ಹೇಳಿದರೆ, ಇನ್ನು ಸಾಮುದಾಯಿಕ ಕಾಮಗಾರಿಗಳು ಅಂತ ಬಂದಾಗ ಯಾವ ರೀತಿಯ ಈ ಒಂದು ಯೋಜನೆ ಅಡಿಯಲ್ಲಿ ಏನೇನಿದೆ ಅಂತ ಹೇಳ್ಬೋದು ಸರ್?
1: ಗ್ರಾಮೀಣ ಪ್ರದೇಶದಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸುವುದು ಕೂಡ ಈ ಯೋಜನೆಯ ಒಂದು ಬಹಳ ಮುಖ್ಯವಾದಂಥ ಅಂಗ. ಕಾಂಕ್ರೀಟ್ ರಸ್ತೆಗಳನ್ನು ಮಾಡಬಹುದು ಗ್ರಾಮೀಣ ಪ್ರದೇಶ.

0: ದೇಶದಲ್ಲಿ ಮಣ್ಣಿನ ರಸ್ತೆಗಳು ಮಾಡಬಹುದು, ಕಚ್ಚಾ ರಸ್ತೆಗಳನ್ನು ಸ್ವಲ್ಪ ಸಂಚಾರಕ್ಕೆ ಯೋಗ್ಯವಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಸಾರ್ವಜನಿಕ ಕುಡಿಯುವ ನೀರಿನ ಬೋರ್ವೆಲ್ಗಳಲ್ಲಿ ನೀರಿನ ಇಳುವರಿ ಕಡಿಮೆ ಇದ್ದಾಗ ಅದನ್ನು ರೀಚಾರ್ಜ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸರ್ಕಾರಿ ಕಟ್ಟಡಗಳಿಗೆ, ಶಾಲೆಗಳಿಗೆ ಮಳೆ ನೀರಿನ ಕೊಯ್ಲು ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಆಮೇಲೆ ತಡೆಗೋಡೆಗಳು, ಕಿಂಡಿ ಅಣೆಕಟ್ಟುಗಳು, ಅರಣ್ಯ ಪ್ರದೇಶದಲ್ಲಿ ಕೆಲವು ಕಂದಕಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ರಸ್ತೆ ಬದಿ ಅರಣ್ಯ ನೆಡುತೋಪು ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಆಮೇಲೆ ಈ ಬರ ಇಂತಹ ಸಂದರ್ಭಗಳಲ್ಲಿ ಜಾನುವಾರುಗಳಿಗೆ ಮೇವು ಬೇಕಾದಾಗ ಈ ಗೋಮಾಳ ಪ್ರದೇಶದಲ್ಲಿ ಹಸಿರು ಮೇವನ್ನು ಕೂಡ ಬೆಳೆಸಲಿಕ್ಕೆ ಅವಕಾಶ ಇದೆ. ಆಮೇಲೆ ಮೋರಿಗಳು, ಸಣ್ಣ ಸಣ್ಣ ಮಳೆ ನೀರು ಹರಿಯುವಂಥದ್ದು ಅಥವಾ ನೀರು ಹರಿಯುವಂಥ ಸ್ಥಳಗಳಲ್ಲಿ ರಸ್ತೆಗೆ ಅವಶ್ಯಕತೆ ಇರುವಂತಹ ಕಲ್ವರ್ಟ್ಗಳು, ಮೋರಿಗಳ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಅಂಗನವಾಡಿಗಳಿಗೆ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಬಹುದು. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆರೋಗ್ಯ ಕೇಂದ್ರದ ಕಟ್ಟಡಗಳ ಒಂದು ನಿರ್ಮಾಣ ಮಾಡಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಸಮುದಾಯ ಭವನ, ಕಲ್ಯಾಣ ಮಂಟಪಗಳನ್ನು ಕೂಡ ನಿರ್ಮಾಣ ಮಾಡಬಹುದು. ಶಾಲೆಗಳಿಗೆ, ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಪ್ರಯೋಗಾಲಯದ ಕೊಠಡಿಯನ್ನು ಮಾಡಬಹುದು. ಪಬ್ಲಿಕ್ ಅಲ್ಲಿ ಏನಾದರೂ ವಾಹನ ನಿಲುಗಡೆ ಇದ್ರೆ ಅದಕ್ಕೆ ಕೂಡ ಶೆಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಈ ಹೈನುಗಾರಿಕೆಗೆ ಪೂರಕವಾಗಿ ಹಾಲು ಸಂಗ್ರಹಣಾ ಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡಬಹುದು. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಕಟ್ಟಡಗಳ ನಿರ್ಮಾಣ ಮಾಡಬಹುದು, ಗ್ರಂಥಾಲಯಗಳ ಕಟ್ಟಡ ಮಾಡಬಹುದು. ಹಾಗೆಯೇ ಕೆರೆಗಳ ಪುನಶ್ಚೇತನ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳ ಪುನಶ್ಚೇತನ ಇರಬಹುದು, ಹೂಳೆತ್ತುವಂಥದ್ದಿರಬಹುದು ಮಾಡಬಹುದು. ಪ್ರವಾಹ ತಿರುವು ಚರಂಡಿ, ಆಮೇಲೆ ಸೋಲಾರ್ ಬೀದಿ ದೀಪಗಳ ಅಳವಡಿಕೆ ಇರಬಹುದು, ಕಾಲು ಸಂಕಗಳ ನಿರ್ಮಾಣ ಇರಬಹುದು, ಪಶು ವೈದ್ಯಕೀಯ ಆಸ್ಪತ್ರೆಯ ಕಟ್ಟಡಗಳ ನಿರ್ಮಾಣ ಇದೆ. ಆಮೇಲೆ ಸಮುದಾಯ ಚಿತಾಗಾರ ಅಥವಾ ಸ್ಮಶಾನದಲ್ಲಿ ಏನು ಚಿತಾಗಾರ ಇದೆ ಅದನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಗ್ರಾಮೀಣ ಭಾಗದಲ್ಲಿ ಸಂತೆ ಮಾರುಕಟ್ಟೆಗಳನ್ನು ಕೂಡ ಮಾಡಬಹುದು. ಯಾವುದಾದ್ರೂ ಸ್ಟೋರೇಜ್ಗಳು, ಅಂದ್ರೆ ಶೀತಲ ಸಂಗ್ರಹಣೆ, ಗೋದಾಮುಗಳು ಬೇಕಿದ್ರೆ ಅದನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಸಾರ್ವಜನಿಕ ಉದ್ಯಾನವನಗಳನ್ನು ಕೂಡ ಈ ಯೋಜನೆಯಲ್ಲಿ ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶ ಇದೆ.
1: ಅವಕಾಶ ಇದೆ ಅಂತ ಎಸ್ ಸಾಮುದಾಯಿಕ ಕಾಮಗಾರಿಗಳಲ್ಲಿ ತುಂಬಾ ಅವಕಾಶಗಳು ಕೂಡ ಖಂಡಿತವಾಗಿಯೂ ಕೂಡ ಇದೆ. ಇವಾಗ ಒಂದು ವೇಳೆ ಒಬ್ಬರಿಗೆ ಒಂದು ತನ್ನ ಮನೆಯಲ್ಲಿ ಒಂದು ಸಣ್ಣ ಜಾಗ ಇರುತ್ತೆ, ಅಲ್ಲಿ ಬಾವಿ ಕೊರೆಯಬೇಕು. ಸೊ ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿಕೊಂಡು, ಅಂದರೆ ಸಾರ್ವಜನಿಕವಾಗಿ ಒಂದು ಬಾವಿ ತೆರೀಬೇಕು ಅಂತ ಹೇಳಿದ್ರೆ ಇದರಲ್ಲಿ ಅಂಡರಲ್ಲಿ ಬರುತ್ತಾ ಹೇಗೆ?
0: ಸಮುದಾಯ ಬಾವಿಗಳು ಅಂದ್ರೆ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಅನುಕೂಲವಾಗಿ ಬಾವಿಯನ್ನು,
1: ಅವರ ಹತ್ರ ಆಲ್ರೆಡಿ ಒಂದು ಬಾವಿ ಇರುತ್ತೆ, ಆದರೂ ಕೂಡ ಇನ್ನೊಂದು ಸಾರ್ವಜನಿಕರಿಗಾಗಿ ಬಾವಿ ತೊರೀಬೇಕು ಅಂತ ಹೇಳಿದ್ರೆ ಇದರಲ್ಲಿ ಅನುದಾನ ಏನಾದರೂ ಒಂದು ಬರುತ್ತೆ, ಅದು ಈ ಕ್ಯಾಟಗರಿಯಲ್ಲಿ ಬರುತ್ತಾ ಹೇಗೆ?
0: ಸಮುದಾಯ ಕಾಮಗಾರಿಗಳು,
1: ಸಮುದಾಯ
0: ಕಾಮಗಾರಿಗಳು
1: ಎಷ್ಟು ಅದರಲ್ಲಿ ಅನುದಾನ ಬರುತ್ತೆ ಅಂತ?
0: ಅಲ್ಲಿ ಗರಿಷ್ಠ 5 ಲಕ್ಷದವರೆಗೆ ಇದೆ. ಸಾರ್ವಜನಿಕ ಬಾವಿಗಳಿಗೆ ಗರಿಷ್ಠ 5 ಲಕ್ಷದವರೆಗೆ ಅನುದಾನ ಕೊಡ್ತಾರೆ. ಅದು ಎಷ್ಟು ಸುತ್ತಳತೆ ಅಂದ್ರೆ ಅದರ ಡಯಾಮೀಟರ್ ಮತ್ತು ಅದರ ಆಳದ ಮೇಲೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಮ್ಮ ಇಂಜಿನಿಯರ್ಗಳು ಬಂದು ಅಲ್ಲಿ ಬಾವಿ ಕೊರಿಲಿಕ್ಕೆ ಅದು ಸೂಕ್ತವಾದ ಸ್ಥಳವ ಅದೆಲ್ಲ ನೋಡ್ತಾರೆ. ಅದೆಲ್ಲ ನೋಡಿಕೊಂಡು ಆ ಭಾಗದಲ್ಲಿ ಎಷ್ಟು ಮನೆಗಳಿಗೆ ನೀರು ಬೇಕಾಗ್ತದೆ, ಇದರಿಂದ ಎಷ್ಟು ಉಪಯೋಗ ಆಗ್ಬೋದು, ಅದರ ಮೇಲೆ ಅದರ ಒಂದು ಅಳತೆಯನ್ನು ತೀರ್ಮಾನಿಸಿಕೊಂಡು, ಈಗ 3 ಮೀಟರ್ ಸುತ್ತಳತೆ ಇರ್ಬೋದು ಅಥವಾ 5 ಮೀಟರ್ ಇರ್ಬೋದು, ಈ ತರ ನೋಡಿಕೊಂಡು ನಮ್ಮಲ್ಲಿ ಒಂದು ಮಾದರಿ ಅಂದಾಜು ಪಟ್ಟಿ ಇದೆ, ಅದಕ್ಕೆ ಅನುಗುಣವಾಗಿ ಎಸ್ಟಿಮೇಟ್ ಅನ್ನು ತಯಾರಿ ಮಾಡ್ತಾರೆ. ಆ ತರ ಸಮುದಾಯ ಕಾಮಗಾರಿಗಳು ಏನಾದರೂ ಗ್ರಾಮಸ್ಥರಿಗೆ ಬೇಡಿಕೆ ಇದ್ರೆ ಅದನ್ನು ಅವರು ಗ್ರಾಮ ಪಂಚಾಯತಿಗೆ ಸಲ್ಲಿಸಬಹುದು. ನಮ್ಮ ಇಂತಹ ಭಾಗದಲ್ಲಿ ಒಂದು ರಸ್ತೆ ಬೇಕು ಅಥವಾ ಕಾಲು ಸಂಕ ಬೇಕು ಅಥವಾ ಒಂದು ಹಾಲು ಸಂಗ್ರಹಣಾ ಕೇಂದ್ರ ಬೇಕು ಅಂತಿದ್ರೆ ಅವರು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ
1: ಮಾಡಬಹುದು ಅಂತ. ಇನ್ನು ಮಹಿಳೆಯರಿಗೆ ನಾವು ಆವಾಗ ಒಂದು ಮಾತನಾಡೋದು ಬಿಟ್ಟು ಹೋದೆವು, ಅಂದರೆ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಅಂದರೆ ಈ ಸ್ವಸಹಾಯ ಸಂಘ ಅಂತ ಇರುತ್ತೆ, ಸೊ ಅವರಿಗೆಲ್ಲ ಯಾವ ರೀತಿಯಲ್ಲಿ ಏನೇನು ಅವಕಾಶಗಳು ಮತ್ತು ಯೋಜನೆಯಲ್ಲಿ ಏನೇನು ಮಾಡಿಕೊಳ್ಬಹುದು ಅದರ ಬಗ್ಗೆ ಏನಾದರೂ ತಿಳಿಸಬಹುದಾ ಸರ್?
0: ಅವರ ಆದಾಯ ಹೆಚ್ಚಳ ಮಾಡಿಕೊಳ್ಳಿಕ್ಕೋಸ್ಕರ ಯಾವುದಾದ್ರೂ ಚಟುವಟಿಕೆಗಳು ಅಂದ್ರೆ ಈಗ ಆಗಾಗಲೇ ಹೇಳಿದ್ವಿ ವೈಯಕ್ತಿಕ ಸೌಲಭ್ಯಗಳು ಅಂತ ಹೇಳಿದ್ವಿ, ಕೃಷಿಗೆ ಸಂಬಂಧಪಟ್ಟಂತೆ ಮಲ್ಲಿಗೆ ಕೃಷಿ ಇರ್ಬೋದು, ವೀಳ್ಯದೆಲೆ ಕೃಷಿ ಇರ್ಬೋದು ಅಥವಾ ಕೋಳಿ ಸಾಕಣೆ, ಹೈನುಗಾರಿಕೆ, ಇದು ಮಹಿಳೆಯರು ಕೂಡ ಬಹಳ ಸುಲಭವಾಗಿ ಮಾಡುವಂತಹ ಚಟುವಟಿಕೆಗಳು, ಅದನ್ನು ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಆಮೇಲೆ ಈಗ NRLM ಅಂತ ಒಂದು ಯೋಜನೆ ಇದೆ, ಅದರಲ್ಲೂ ಕೂಡ ಈ ಒಂದು ಯೋಜನೆಯಡಿ ಒಗ್ಗೂಡಿಸುವಿಕೆ ಮಾಡಿಕೊಂಡು ಸವಲತ್ತುಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. NRLM ನಲ್ಲಿ ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಕೃಷಿ ಸಖಿ ಮತ್ತು ಪಶು ಸಖಿಯರು ಅಂತ ನೇಮಕ ಆಗಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಅವರಿಗೆ ಸಿಗುವಂತಹ ಸವಲತ್ತುಗಳು, ವಿಮಾ ಸೌಲಭ್ಯಗಳು, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೃಷಿ ಸಖಿಯರು ಕೊಡ್ತಾರೆ. ಹೈನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂತಹ ಮಾಹಿತಿಗಳನ್ನು ಅವರು ಕೊಡ್ತಾರೆ, ಪಶು ಸಖಿಯರು ಕೊಡ್ತಾರೆ. ಹಾಗೆ ಎಂ ಬಿ ಕೆ ಮತ್ತು ಎಲ್ ಸಿ ಆರ್ ಪಿ ಅಂತ ಹೇಳುವಂತಹ ಸಿಬ್ಬಂದಿಗಳು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿದ್ದಾರೆ. ಇವರು ಎನ್ ಆರ್ ಎಲ್ ಎಂಗೆ ಸಂಬಂಧಪಟ್ಟಂತಹ ಯೋಜನೆಗಳ ಅನುಷ್ಠಾನ ಮಾಡ್ತಾರೆ. ಅವರು ಕೂಡ ಈ ಯೋಜನೆಯಡಿ ಸವಲತ್ತು ಪಡೀಲಿಕ್ಕೆ, ಅಂದರೆ ಇಲಾಖೆಯಲ್ಲಿ ಅಥವಾ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಇವರು ಒಂದು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾರೆ
1: ಅಂತ. ಎಸ್, ಓಕೆ. ಸೊ ಇನ್ನು ಹಾಜರಾತಿ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಇದರಲ್ಲಿ ಇವಾಗ ಅದೇ ಒಂದು ಒಂದು ಕ್ಯೂರಿಯಾಸಿಟಿ ತರ, ಅಂದ್ರೆ ಹಾಜರಾತಿ ಯಾವ ರೀತಿಯಲ್ಲಿ ಬರುತ್ತೆ ಅಂತ.
0: ಇದು ಇತ್ತೀಚಿನ ಒಂದು ಬದಲಾವಣೆ. ಮೊದಲೆಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೊನೆಯ ಹಂತದಲ್ಲಿ ಈ ಒಂದು ಹಾಜರಾತಿಯನ್ನ ಮೊಬೈಲ್ ಮೂಲಕ ಕ್ಯಾಪ್ಚರ್ ಮಾಡೋದು, ಅಂದ್ರೆ ಮುಖ ಚೆಹರೆ ಫೇಸ್ ರೆಕಗ್ನಿಷನ್ ಮೂಲಕ ಹಾಜರಾತಿಯನ್ನು ಪಡೆಯಲಾಗ್ತಾ ಇದೆ. ಅವರು ಕೆಲಸ ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಬೆಳಗ್ಗೆ ಒಂದು ಬಾರಿ, ಮಧ್ಯಾಹ್ನ ನಂತರದ ಅವಧಿಯಲ್ಲಿ ಒಂದು ಬಾರಿ. ಒಂದು ಎನ್ ಎಂ ಎಸ್ ಅಂತ ಒಂದು ಆ್ಯಪ್ ಇದೆ, ಮೊಬೈಲ್ ಆ್ಯಪ್. ಆ ಮೊಬೈಲ್ ಆ್ಯಪ್ನಲ್ಲಿ ಅವರ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಅಂದರೆ ಬಹಳಷ್ಟು ಕಡೆ ಈ ಯೋಜನೆಯಡಿ ದುರುಪಯೋಗ ಆಗುವುದನ್ನು ಕಂಡು ಈಗ ಈ ಯೋಜನೆಯಡಿ ಇದನ್ನು ಕಂಪಲ್ಸರಿಯಾಗಿ ಎನ್ ಎಂ ಎಸ್ ಆ್ಯಪ್ ಮೂಲಕ ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಅವರ ಒಂದು ಭಾವಚಿತ್ರವನ್ನು ಕ್ಯಾಪ್ಚರ್ ಮಾಡಿದರೆ ಮಾತ್ರ ಅವರ ಹಾಜರಾತಿ ದಾಖಲಾಗತ್ತೆ. ಹಾಜರಾತಿ ಕರೆಕ್ಟಾಗಿ ದಾಖಲಾದರೆ ಅವರಿಗೆ ಆ ದಿನದ ಕೂಲಿ ಪಾವತಿ ಆಗ್ತದೆ.
1: ಓಕೆ, ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಸೊ ಇನ್ನು ಈ ಒಂದು ಯೋಜನೆಯಡಿಯಲ್ಲಿ ಏನು ಗ್ರಾಮೀಣ ಜನರಿಗೆ ಒಂದು ಒಳ್ಳೆಯ ಯಾವ ರೀತಿಯ ಭರವಸೆಯನ್ನು ಕೊಡಲಾಗುತ್ತೆ ಅಂತ ಹೇಳಿಕೊಂಡು
0: ಬಹಳಷ್ಟು ಅವರಿಗೆ, ಅಂದರೆ ಗ್ರಾಮೀಣ ಭಾಗದಿಂದ ಅವರು ನಗರಕ್ಕೆ ವಲಸೆ ಹೋಗುವಂಥದ್ದು ಅಥವಾ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುವುದನ್ನು ಇದರಲ್ಲಿ
1: ತಡೆಯಬಹುದು.
0: ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರೆ ಅವನು ಅಂದರೆ ಸ್ವಾಭಿಮಾನಿಯಾಗಿ ಬದುಕಬಹುದು,
1: ಸ್ವಾವಲಂಬಿ
0: ಜೀವನವನ್ನು ನಡೆಸಲಿಕ್ಕೆ ಇದರಲ್ಲಿ ಬಹಳಷ್ಟು ಅವಕಾಶ ಇದೆ. ಕೃಷಿ ಇರ್ಬೋದು, ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯುವಂತಹ ಈ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಣೆ, ಇದರಲ್ಲೆಲ್ಲ ಸ್ವಂತ ಆದಾಯವನ್ನು ಎಷ್ಟು ಬೇಕಿದ್ರೂ ಪಡೀಲಿಕ್ಕೆ ಅವಕಾಶ,
1: ನಿರುದ್ಯೋಗವನ್ನು ಕೂಡ
0: ಕಡಿಮೆ
1: ಮಾಡಬಹುದು ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ತುಂಬಾ ಮಂದಿ ನಮಗೆ ಜಾಬ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ, ಆದರೆ ಕೂಡ ತನ್ನ ಜಮೀನು ಸ್ವಲ್ಪ ಏನಾದರೂ ಒಂದು ಇರುತ್ತೆ, ಏನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ತೋಚಲ್ಲ. ಅಂತಹ ಸಂದರ್ಭಗಳಲ್ಲಿ ಇಂತಹ ಯೋಜನೆಗಳೇ ನೆರವಿಗೆ ಬರುವಂಥದ್ದು. ಸೊ ಖಂಡಿತ ಅದರ ಬಗ್ಗೆ ಮಾಹಿತಿನ ತಿಳ್ಕೊಂಡ್ರೆ, ಈ ರೀತಿಯಲ್ಲಿ ಮಾಹಿತಿಯನ್ನು ಅವರು ಪಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಅರ್ಜಿ ಸಲ್ಲಿಸಿದರೆ ಅವರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಕೂಡ ಬಹಳಷ್ಟು ಕಾರ್ಯ ಮಾಡಬಹುದು ಅನ್ನೋದು ಕೂಡ, ಅವರು ಕೂಡ ಸ್ವಾವಲಂಬಿಯಾಗಿ ಜೀವನವನ್ನು ಕೂಡ ನಡೆಸ್ಕೊಳ್ಬಹುದು ಅಂತ ಹೇಳಿಕೊಂಡು. ಸೊ ಇನ್ನು ಈ ಕೆಲವೊಂದು ಸ್ಟಾರ್ಟಪ್ಗಳು ಅಥವಾ ಸ್ಥಳೀಯ ಉದ್ಯಮಗಳ ಜೊತೆ ಏನಾದರೊಂದು ಇದು ಒಪ್ಪಂದ ಮಾಡಿಕೊಂಡು ಏನಾದರೊಂದು ಮಾಡುವಂಥ ಕೆಲಸ ಕಾರ್ಯ ಏನಾದರೊಂದಿದೆ ಹೇಗೆ?
0: ಉದ್ಯಮಗಳ ಜೊತೆ ಅಂತೇನಿಲ್ಲ, ಆ ಉದ್ಯಮಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಥವಾ ಈ ಕೃಷಿಯಿಂದ ದೊರೆಯುವಂತಹ ವಸ್ತುಗಳನ್ನು ಆ ಉದ್ಯಮಗಳಿಗೆ ಪೂರೈಕೆ ಮಾಡುವುದನ್ನು ಬೇಕಿದ್ರೆ ಮಾಡಬಹುದು. ಯಾವುದಾದ್ರೂ ಉದ್ಯಮಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಇರಬಹುದು, ಅಥವಾ ಈ ಹಣ್ಣುಗಳ ಕೃಷಿ ತೋಟಗಾರಿಕೆಯಿಂದ ಬಂದಿರುವಂತಹ ಹಣ್ಣುಗಳನ್ನು ಸಂಸ್ಕರಣೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಂಪರ್ಕ ವ್ಯವಸ್ಥೆ ಸ್ಟಾರ್ಟ್ಅಪ್ಗಳ ಜೊತೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವಕಾಶ ಇದೆ.
1: ಎಸ್, ಓಕೆ, ಖಂಡಿತ. ಸೊ ಇನ್ನು ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ತುಂಬ ಕೆಲವೊಂದಿಷ್ಟು ವಿಚಾರಗಳನ್ನು ಜನರಿಗೆ ಯಾವ ರೀತಿಯಲ್ಲಿ ಮಾಹಿತಿ ಕೊಡಬೇಕು ಆ ಒಂದು ಮಾಹಿತಿಯನ್ನು ನಾವು ಹೇಳಿದ್ರೆ ತುಂಬ. ಇನ್ನು ನಿಮ್ಮ ಅನಿಸಿಕೆ ಪ್ರಕಾರ ಈ ವಿವ್ ಜಿ ರಾಮ್ಜಿ ಅನ್ನುವಂಥ ಯೋಜನೆ ಮುಂದಿನ ವರ್ಷ ಇನ್ನೂ ಕೂಡ ಕೆಲವೊಂದು ವರ್ಷಗಳಲ್ಲಿ ಯಾವ ಹಂತಕ್ಕೆ ತಲುಪಬಹುದು, ಯಾವ ರೀತಿಯಲ್ಲಿಯೂ ಕೂಡ ಇದು ಒಂದು ಗ್ರಾಮೀಣ ಜನರ ಬದುಕಿನಲ್ಲಿ ಏನು ಹೊಸತನ ತರಬಹುದು ಅಂತ ನಿಮ್ಮ ಅಭಿಪ್ರಾಯ ಏನಿದೆ?
0: ಬಹಳ ಒಂದು ಉತ್ತಮವಾದಂತಹ ಯೋಜನೆ. ನಮ್ಮ ಭಾರತ ವಿಕಸಿತ ಭಾರತವಾಗಿ 2047 ಕಾಣಬೇಕು ಅಂತ ಎಲ್ಲರ ಒಂದು ಆಸೆ ಇದೆ. ಆ ಉದ್ದೇಶ ಇಟ್ಕೊಂಡು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಗ್ರಾಮೀಣ ಜನರ ತೊಡಗಿಸಿಕೊಳ್ಳುವಿಕೆ ಬಹಳ ಮುಖ್ಯವಾಗಿರುವಂಥದ್ದು. ಯೋಜನೆಯಲ್ಲಿ ಗ್ರಾಮದ ಜನರು ತೊಡಗಿಸಿಕೊಂಡಾಗ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ತವೆ. ಆ ನಿಟ್ಟಿನಲ್ಲಿ ಜಾಗೃತಿ ಕೂಡ ಬರಬೇಕು, ಮತ್ತೆ ಜನರು ಕೂಡ ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು. ತನ್ನ ಗ್ರಾಮಕ್ಕೆ ಏನು ಬೇಕು, ತನಗೇನು ಬೇಕು, ಅಥವಾ ತನ್ನ ಗ್ರಾಮದಲ್ಲಿರುವ ಬಡವರ ಬಡತನ ನಿರ್ಮೂಲನೆ ಮಾಡಬೇಕು, ಅಥವಾ ಅವರ ಆದಾಯವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಬೇಕು, ಆರೋಗ್ಯ ಇರ್ಬೋದು, ಸಂಪರ್ಕಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಇದೆಲ್ಲರ ಸಮಗ್ರ ಸುಧಾರಣೆಗೆ ಈ ಯೋಜನೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ನನ್ನ ಒಂದು ಅನಿಸಿಕೆ
1: ಅಂತ ಹೇಳಿಕೊಂಡು. ಸೊ ಯಾಕಂತ ಹೇಳಿದ್ರೆ ಇಷ್ಟೊಂದು ನೀವು ಇವತ್ತು ಯೋಜನೆಗಳ ಬಗ್ಗೆ ತುಂಬ ಮಾಹಿತಿಯನ್ನು ಕೂಡ ತಿಳಿಸಿದ್ರೆ, ಆದರೂ ಕೂಡ ಅದು ಸಮರ್ಪಕವಾಗಿ ಇಂತಹ ರೇಡಿಯೋ ಅನ್ನುವಂತಹ ಮಾಧ್ಯಮದ ಮೂಲಕ ಇವಾಗ ನಮ್ಮಲ್ಲೂ ಕೂಡ ತುಂಬ ಮಂದಿ ಗ್ರಾಮೀಣ ಜನರು ಕೂಡ ತುಂಬ ಮಂದಿ ಇರ್ತಾರೆ. ಸೊ ಅವರೇ ಅಂಥವರಿಗೆ ಈ ಒಂದು ಮಾಹಿತಿ ತಲುಪ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಕೂಡ ಅವರು ಕೂಡ ಖಂಡಿತವಾಗಿ ಇಂತಹ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಂಡು ಖಂಡಿತ ಅವರ ಜೀವನದಲ್ಲಿ ಕೂಡ ಅವರು ಒಂದು ರೀತಿಯಲ್ಲಿ ಮುಂದೆ ಬರಬೇಕನ್ನುವಂಥದ್ದು ಕೂಡ ನಮ್ಮ ಆಶಯ ಕೂಡ ಆಗಿರುವಂಥದ್ದು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ?
0: ಬಹಳಷ್ಟು ಅವಕಾಶಗಳಿದೆ, ಕೃಷಿ ಇರಬಹುದು, ಸ್ವಂತ ಉದ್ಯೋಗ ಇರಬಹುದು, ಅಥವಾ ಅವರಿಗೆ ಏನು ಉದ್ಯೋಗ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲಸವನ್ನು ಕೂಡ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ಈಗಿನ ಒಂದು ಯುವ ಜನರಿಗೆ ತನ್ನ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭೇಟಿ ಮಾಡಿ ಈ ಯೋಜನೆಯ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ತಿಳ್ಕೊಂಡು ಈ ದೂರದೃಷ್ಟಿ ಯೋಜನೆಗೆ ಅವರ ಸಲಹೆಗಳನ್ನು ನೀಡುವುದರ ಮೂಲಕ ಗ್ರಾಮದ ಸಮಗ್ರ ಅಭಿವೃದ್ಧಿಯನ್ನು ಮಾಡಬಹುದು. ಆ ಮೂಲಕ ನಾವು ಒಂದು 2047 ವಿಕಸಿತ ಭಾರತ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಇದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ
1: ಅಂತ ಹೇಳಿಕೊಂಡು ಕಾರ್ಯಕ್ರಮದ ಸಮಯ ಕೂಡ ಮುಗಿಯಿತು. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಪ್ರೀತಿ ಇಟ್ಟು ಬಂದು ಇಂತಹ ಒಂದು ಒಳ್ಳೆಯ ಯೋಜನೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀರಿ ಸರ್. ತಮಗೆ ನಮ್ಮ ಸಾರಂಗನ ಪರವಾಗಿ, ಹಾಗೆಯೇ ನಮ್ಮ ಸಿಬ್ಬಂದಿಗಳ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿಯೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ತಮಗೂ ಧನ್ಯವಾದಗಳು.
1: ಎಸ್, ಶ್ರೋತೃಗಳೇ, ಇದು ಇವತ್ತಿನ ಈ ಹೊತ್ತಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬ್ ಜಿ ರಾಮ್ಜಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಕಾರ್ಯಕ್ರಮ ಆಗಿತ್ತು. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ತಾಲೂಕು ಪಂಚಾಯತಿನ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀ ಮಹೇಶ್ ಅಂಬೇಕಲ್ ಇವರು ನಮ್ಮ ಜೊತೆಗೆ ಭಾಗವಹಿಸಿದ್ರು, ಅನೇಕ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ಖಂಡಿತವಾಗಿಯೂ ಕೂಡ ಇಂತಹ ಯೋಜನೆಗಳ ಬಗ್ಗೆ ಮಾಹಿತಿ ನಿಮ್ಮ ಪರಿಚಿತರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಮನೆಯವರಲ್ಲಿ, ಹಾಗೆಯೇ ನಿಮ್ಮ ನೆರೆಹೊರೆಯವರಲ್ಲಿ, ನಿಮ್ಮ ಊರಿನಲ್ಲಿ ಇದರ ಬಗ್ಗೆಯೂ ಕೂಡ ಈ ಒಂದು ಮಾಹಿತಿಯನ್ನು ಖಂಡಿತವಾಗಿಯೂ ಕೂಡ ತಲುಪಿಸಿ ಶೇರ್ ಮಾಡಿ. ಸೊ ಹಾಗಿನ ಒಂದಿಷ್ಟು ಅವರಿಗೂ ಕೂಡ ಈ ಒಂದು ಯೋಜನೆಯ ಬಗ್ಗೆ ತಿಳಿಸುವಂತೆ ಮಾಡುವಂಥದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಸೊ ಅವರನ್ನು ಕೂಡ ಸ್ವಾವಲಂಬಿ ಒಂದು ಬದುಕನ್ನು ಕಟ್ಟಿಕೊಡುವಂತಹ ಪ್ರಯತ್ನವೂ ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಇದೀಗ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: Radio Sarang 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಸಲ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. ಒಮ್ಮೆ ಬಂದದ್ದು, ಸಾಕಷ್ಟು ಬುದ್ಧಿ ಬಂತು ಅವನಿಗೆ ಹೋಗೋದೊಳಗೆ. ಭಾರತಕ್ಕೆ ಬಂದವನು ಒಂದು ರಾಜ್ಯದಲ್ಲಿ ಗೆದ್ದು ಹೋಗ್ತಾ ಇದ್ದ. ಬಂಗಾರದ ಸಾರೋಟು, ಚಕ್ರವರ್ತಿ ಆಗಿರ್ಬೇಕಲ್ಲ ಅವನು. ಚಕ್ರವರ್ತಿ ಆದವನು ಬಂಗಾರದ ಸಾರೋಟಲ್ಲಿ ಹೋಗ್ತಾ ಇದ್ದಾನೆ. ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಚಕ್ರವರ್ತಿ ಬರೋದನ್ನು. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ನ ದೃಷ್ಟಿ ರಸ್ತೆ ಪಕ್ಕದಲ್ಲಿ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಬಟ್ಟೆ ಎಲ್ಲ ಹರಿದು ಹೋಗಿದೆ, ನಿಂತಿದ್ದಾನೆ ಹಾಗೆ ಚಳಿಯಲ್ಲಿ ನಡ್ಕೊಂಡು ನಿಂತಿದ್ದಾನೆ. ಕೆಟ್ಟ ಅನಿಸ್ಬಿಡ್ತು ಚಕ್ರವರ್ತಿ ಕಡ್ಡಿಗೆ ಬಿದ್ದಾಗ. ಮಂತ್ರಿಗಳು ಹೇಳಿದ್ದಂತೆ, ನೋಡಿ ಅವನು ಹೋಗಿ ಏನು ಬೇಕೋ ಎಲ್ಲ ಕೊಟ್ಟುಬಿಡಿ, ಅವ್ನಿಗೆ ಏನು ಬೇಕೋ ಎಲ್ಲ ಕೊಟ್ಟುಬಿಡಿ ಅಂತ ಹೇಳಿದಂತೆ. ಕೊಡಿ ಅಂದಾಗ ಮಂತ್ರಿಗಳು ಹೋದರು, ನೀನು ದೈವ ತೆಗಿತಪ್ಪ, ಚಕ್ರವರ್ತಿ ದೃಷ್ಟಿ ನಿನ್ನ ಮೇಲೆ ಬಿತ್ತು, ನೀನು ಏನು ಬೇಕು ಬೇಡ್ಕೋ ಕೊಟ್ಬಿಡ್ತಾನೆ ಚಕ್ರವರ್ತಿ ಅವನು ಅಂತ. ಆ ಭಿಕ್ಷುಕ ಏನು ಕೇಳ್ಕೊಳ್ಳಿಲ್ಲ, ಯಾವ ಚಕ್ರವರ್ತಿ ಅಂತ ಕೇಳ್ದ. ಯಾಕೆ ಬೇಕು ಕರ್ಬಾರ, ಕೇಳಿದ್ರೆ ಕೊಡ್ತಿರ್ಲಿಲ್ವ ಅವನು. ಯಾವ ಚಕ್ರವರ್ತಿ ಅಂತ ಹೇಳಿದ್ರೆ ಗೊತ್ತಾಗೋಲ್ಲ, ಇಡೀ ಜಗತ್ತಿನ ಅರ್ಧವನ್ನು ಗೆದ್ದಂಥವನು, ಅರ್ಧ ಜಗತ್ತನ್ನು ಗೆದ್ದಾರೆ. 32 ವರ್ಷ ಇನ್ನೂ ಸಣ್ಣ ವಯಸ್ಸಿಗೆ ಇಡೀ ಪ್ರಪಂಚವನ್ನು ಅರ್ಧ ಗೆದ್ದಂಥ ಚಕ್ರವರ್ತಿ ಅಲೆಕ್ಸಾಂಡರ್, ನಿನಗೇನು ಬೇಕೋ ಕೊಡ್ತಾನೆ ಅಂತ. ಇವನು ಮತ್ತೆ ಪ್ರಶ್ನೆ ಕೇಳಿದ, ಬರೀ ಅರ್ಧ ಜಗತ್ತೇ ಗೆದ್ದದ್ದ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳಿದ. ಇವನಿಗೇನು ಗೊತ್ತು ಜಗತ್ತಂದರೆ ಎಷ್ಟು ದೊಡ್ಡದು. ಭಿಕ್ಷುಕ ಇವನು ಸುಮ್ಮನಿರಯ್ಯ, ನಿನಗೇನು ಬೇಕು ಕೇಳ್ಕೊಳ್ಳಯ್ಯ, ಅರ್ಧ ಜಗತ್ತು ತೊಗೊಂಡು ಏನು ಮಾಡ್ತೀಯ ನೀನು, ಅರ್ಧ ಜಗತ್ತು ಗೊತ್ತಾಗಿ ದೊಡ್ಡದು ಅಂತ ತಿಳ್ಕೊಂಡು. ಅವನು ಹೇಳಿದ, ಪಾಪ ಅರ್ಧನೇ ಸಿಕ್ಕಿದೆ, ಇನ್ನು ಪೂರ ಸಿಗೋದು ಕಷ್ಟ ಆಗುತ್ತೆ ಅವನಿಗೆ ಅಂತ ಉದ್ದಾರ್ತಾ ಇದ್ದ. ಅಲೆಕ್ಸಾಂಡರ್ ನೋಡಿದಾಗ ಭಾಳ ತಕರಾರು ಆಗ್ತದೆ, ಯಾಕೋ ಅಂತ ತಾನು ಬಂದಂತ ಹೇಳಿದು. ಏನು ತಕರಾರು ಅಂತ ಕೇಳಿದ. ಹುಚ್ಚ ಸ್ವಾಮಿ ಇವನು, ಅರ್ಥವೇ ಆಗಲ್ಲ, ನಾವು ಹೇಳ್ತಾ ಇದ್ದೀವಿ 32 ವರ್ಷಕ್ಕೆ ಅರ್ಧ ಪ್ರಪಂಚವನ್ನು ಗೆದ್ದಂಥ ಅಲೆಕ್ಸಾಂಡರ್ ಚಕ್ರವರ್ತಿ ಬಂದಿದ್ದಾರೆ, ನಿನಗೇನು ಬೇಕೋ ಕೇಳ್ಕೋ ಅಂತ ಹೇಳ್ತಾರೆ. ಭಿಕ್ಷುಕ, ಇವನೇನಾ ಚಕ್ರವರ್ತಿ ಅಂತ ಕೇಳ್ದ. ಹೌದು, ನಾನೇ ಅಲೆಕ್ಸಾಂಡ್ರು ಅಂದ. ಅಯ್ಯೋ ಪಾಪ ಅರ್ಧನೇ ಗೆದ್ದಿದ್ದೀಯಾ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದ. ಅವನು ಹೇಳ್ದ, ಜಗತ್ತು ಎಷ್ಟು ದೊಡ್ಡದು ಗೊತ್ತಿಲ್ಲ, ನನ್ನ ಹತ್ರ 400,000 ಜನ ಸೈನಿಕರಿದ್ದಾರೆ, ಭಾರಿ ಯುದ್ಧ ಮಾಡುವಂಥ ಪರಾಕ್ರಮಿಗಳಿದ್ದಾರೆ, ನಾನು ಅಷ್ಟು ದೇಶ ದಂಡೆತ್ತಿ ಬಂದಿದ್ದೇನೆ, ಯಾರು ನನ್ನ ಶರಣಾಗತರಾದರೂ ಅವ್ರನ್ನೆಲ್ಲ ಕಿತ್ಕೊಂಡಿದ್ದೇನೆ, ಯಾರು ಶರಣಾಗತರಾದರೂ ಎಲ್ಲ ಕೊಂದು ರಾಜ್ಯ ಪಡ್ಕೊಂಬಂದಿದ್ದೀರಿ, ಅರ್ಧ ಪ್ರಪಂಚ ಗೆದ್ದುಬಿಟ್ಟಿದ್ದೀರಿ, ಇನ್ನು ಅರ್ಧ ಗೆಲ್ಲೋದು ಬಾಕಿ ಇದೆ ಅಂದ. ಇಷ್ಟೆಲ್ಲ ಮಾಡಬೇಕು ಅರ್ಧ ಪ್ರಪಂಚ ಗೆಲ್ಲಬೇಕಾದ್ರೆ. ಇನ್ನೊಂದು ಮಾತು ಹೇಳ್ತಾನೆ ಅವ್ನು ಮುದುಕ ಬಾಚಂದ ಹೇಳ್ತಾನೆ ಭಿಕ್ಷುಕ, ಹಾಗಾದ್ರೂ ಒಂದು ಕೆಲಸ ಮಾಡ್ತೀಯ, ನಾನೊಂದು ಕಲ್ಪನೆ ಕೊಡ್ತೀನಿ ನಿನಗೆ, ನೀನು ಉತ್ತರ ಕೊಡು ಅಂದ. ಏನು ಹೇಳು ಅಂದ.

0: रेडियो सारंग 107.8 FM।
1: ಕಲ್ಪನೆ ಮಾಡ್ಕೊ, ನೀನು ಕುದುರೆ ಮೇಲೆ ಹೊರಟಿದ್ಯಾ ಬೇಟೆ ಆಡೋದಕ್ಕೆ, ನಿನ್ನ ಜೊತೆಗಾರರೆಲ್ಲ ಇದ್ದಾರೆ, ನೀನು ಕಾಡಿನಲ್ಲಿ ಹೋದೆ, ನಿಂದು ಬಲಿಷ್ಠವಾದ ಕುದುರೆ, ನೀನು ಬಲಿಷ್ಠವಾದ ವ್ಯಕ್ತಿ, ಕುದುರೆಯನ್ನು ಓಡಿಸ್ಕೊಂಡು ಹೋದೆ, ಅದು ಎಷ್ಟು ವೇಗವಾಗಿ ಹೋಯಿತು ಅಂದರೆ ಕಾಡು ದಾಟಿ ಹೊರಗಡೆ ಹೋಗ್ಬಿಡ್ತು, ಮರುಭೂಮಿಗೆ ಹೋಗ್ಬಿಡ್ತು, ಹೋಯ್ತು ಹೋಯ್ತು ಹೋಯ್ತು ನೋಡ್ತೀಯ ಹಿಂದೆ ಮುಂದೆ ಯಾರೂ ಇಲ್ಲ, ನಿನಗೆ ಒಬ್ಬರೂ ಇಲ್ಲ, ಎಲ್ಲ ಪಾರ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ಆಗ ನಿನಗೆ ಕಂಗಾಲಾಗಿ ಹೋದೆ, ನೀರಿಲ್ಲ ಒಂದು ಹನಿ ಕುಡಿಯೋದಕ್ಕೆ, ಇನ್ನು ಅರ್ಧ ಗಂಟೆಯಲ್ಲಿ ನಿನಗೊಂದು ಲೋಟ ನೀರು ಸಿಗದೆ ಹೋದರೆ ನೀನು ಸತ್ತು ಹೋಗ್ತೀಯ, ಆ ಪರಿಸ್ಥಿತಿಗೆ ಬಂದಿದ್ದೀಯಾ ಅಲೆಕ್ಸಾಂಡರ್ ಅಂತ, ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ, ಆಗಿದೆ ಅಂತ ಇಟ್ಕೋ, ಹೀಗೆ ಆಗಿದೆ ಅಂತ ಇಟ್ಕೋ, ನೀನು ನೀರಿಲ್ಲದೆ ಕೂತಿದ್ದೀಯಾ, ಅರ್ಧ ಒಂದು ಲೋಟ ನೀರು ಸಿಗದೆ ಹೋದರೆ ಅರ್ಧ ತಾಸಲ್ಲಿ ಸಾಯ್ತೀಯ ನೀನು, ಆ ಹೊತ್ತಿಗೆ ನಾನು ಒಂದು ಲೋಟ ನೀರು ಹಿಡ್ಕೊಂಡು ಬರ್ತೇನೆ, ಆ ಲೋಟ ನೀರಿನ ಬದಲಾಗಿ ಏನು ಕೊಡ್ತೀಯ ನನಗೆ ಅಂತ ಕೇಳಿದಂತೆ. ಅವನಂದ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಹಂಗೆ ಆಯಿತು ಅಂತ ಇಟ್ಕೋ, ನೀ ಹೇಳ್ತೀಯಲ್ಲ ಆಯಿತು ಅಂತಂದರೆ ಅರ್ಧ ಪ್ರಪಂಚ ಇಟ್ಕೊಂಡು ಏನು ಮಾಡಲಿ, ನಾನು ಬದುಕಬೇಕಲ್ಲ, ಬದುಕಿದ್ರೆ ತಾನೇ ಮತ್ತೆ ಗೆಲ್ಬೋದು, ಬಾಕಿದೆಲ್ಲ ಈ ನಾನು ಏನು ಗೆದ್ದಿದ್ದೇನೋ ಅದ್ರ ಅರ್ಧ ಕೊಟ್ಬಿಡ್ತೇನೆ ನಿನಗೆ, ಅಂದರೆ ಕಾಲು ಪ್ರಪಂಚ ನಿನಗೆ ಕೊಟ್ಬಿಡ್ತೇನೆ ತೊಗೊಂಬಿಡು ಅಂದಂತೆ. ಅವನ್ನ ಕೇಳಿದಂತೆ, ಅಷ್ಟಕ್ಕೆ ಕೊಟ್ಬಿಡ್ತೀನಾ, ರೇಟ್ ಜಾಸ್ತಿ ಮಾಡು ಅಂತ, ಬೇರೆ ಯಾರೂ ಇಲ್ಲ ನೀರು ಕೊಡೋದು, ನಾನು ಒಬ್ಬನೇ ಇರೋದು, ಪ್ರಾಣನೇ ಹೋಗ್ತದೆ ಎಂದು. ಅವನಂದ, ನಾನು ಪ್ರಾಣನೇ ಹೋಗೋ ಸತ್ಯ ಆದರೆ ಇನ್ನು ಅರ್ಧ ಇಟ್ಕೊಂಡು ಏನು ಮಾಡಲಿ, ನಾನು ಏನು ಗೆದ್ದಿದ್ದೇನೋ ಅದೆಲ್ಲ ನಿನಗೆ ಕೊಟ್ಬಿಡ್ತೇನೆ, ನೀರು ಕೊಡಬೇಕು ಅಂದ. ಆಗ ಮುದುಕ ನಕ್ಕು ಅಲೆಕ್ಸಾಂಡರ್ನ ಬೆನ್ ತಟ್ಟಿ ಹೇಳಿದಂತೆ, ಹಾಗಾದರೆ ನೀನು ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾ, ಒಂದು ಲೋಟ ನೀರಷ್ಟೇ. ಆಗಿ ಇವನಿಗೆ ಅರ್ಥ ಆಯಿತು. ಆ ಮುದುಕ ಹೇಳ್ದ, ನೀನು ಅರ್ಧನೇ ಗೆದ್ದಿದ್ದೀಯೋ, ನಾನು ಪೂರ್ತಿ ಗೆದ್ದಿದ್ದೀನಿ ಅಂದ. ನೀನಾ, ಹಾಕೊಳಕ್ಕೆ ಬಟ್ಟೆ ಇಲ್ಲ ನಿನಗೆ, ಪ್ರಪಂಚ ಹೆಂಗೆ ಗೆದ್ದೆ ಅಂತ ಕೇಳ್ದ. ನನ್ನ ಪ್ರಪಂಚನೇ ಬೇರೆ, ಮೇಲೊಬ್ಬಿದ್ದಾನೆ ಇಡೀ ಪ್ರಪಂಚ ನಡೆಸುವಂಥವನು, ಈ ಪ್ರಪಂಚಕ್ಕೆ ಯಜಮಾನ, ಅವನ ಕಾಲು ಹಿಡ್ಕೊಂಬಿಟ್ಟೆ, ಅವನು ನಾನು ಒಪ್ಕೊಂಬಿಟ್ಟ, ಯಜಮಾನ ನನ್ನವನಾದರೆ ಯಜಮಾನಿಕೆ ನಂದಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ, ಯಜಮಾನನೇ ನನ್ನವರಾದರೆ ಯಜಮಾನಿಕೆ ನಂದೇ ಅಲ್ವಾ, ನಾನು ಏನೂ ಕಷ್ಟಪಡಲಿಲ್ಲ, ಭಕ್ತಿಯಿಂದ ಶರಣಾಗತಿಯಿಂದ ಅವನ ಕಾಲಿಗೆ ಬಿದ್ದೆ, ಅವನು ಕೊಟ್ಟ ನನಗೆ, ನೀನು ರಾಜ್ಯ ತೊಗೊಂಡು ಏನು ಮಾಡೋದು ಹೋಗು ಅಂದ. ನಾನು ಒಬ್ಬರನ್ನೂ ಕೊಲ್ಲಿಲ್ಲ, ಒಬ್ಬರಿಗೂ ನೋಯಿಸಲಿಲ್ಲ, ಯಜಮಾನನ ಗೆದ್ದಿದ್ದೇನೆ. ಆಗ ಅಲೆಕ್ಸಾಂಡ್ರಿಗೆ ಅರ್ಥ ಆಯಿತು ಅಂತ ಹೇಳ್ತಾರೆ. ಅವನಿಗೆ ನೀ ಬರ್ತೀಯ ಗ್ರೀಸ್ಗೆ ಅಂತ ಕೇಳಿದಾಗ, ನಾನು ಬರಲ್ಲ ಅಂತ ಹೇಳಿದ ಅವನು ಅಂತ ಹೇಳ್ತಾರೆ. ಇದು ಭಾರತದ ಆಧ್ಯಾತ್ಮ ಶಕ್ತಿ.

0: રેડિયો સારંગ 107.8 FM.
1: ಇಡೀ ಅರ್ಧ ಪ್ರಪಂಚವನ್ನ ಒಂದು ಲೋಟ ನೀರಿಗೆ ಹೋಲಿಸಿ ಅದಕ್ಕಿಂತ ನೀರು ಪ್ರಾಣ ಉಳಿಸುವಂತ ನೀರು ದೊಡ್ಡದು ಅಂತ ಹೇಳಿದಂತ ಆಧ್ಯಾತ್ಮಿಕ ಶಕ್ತಿ ಭಾರತದ್ದು. ಈ ಅಧ್ಯಾತ್ಮದ ಕಲ್ಪನೆಯನ್ನ ನಾವು ಉಜ್ಜೀವನದ ಕಲ್ಪನೆ ಅಂತ ಹೇಳ್ತೀವಿ. ನಮ್ಗೆ ಎರಡಿದೆ, ಜೀವನ ಉಜ್ಜೀವನ ಅಂತಿದೆ. ಈ ಬದುಕಬೇಕು, ಬಂದಿದ್ದೇವೆ, ಕರ್ಮ ಮಾಡಬೇಕು, ಮಾಡ್ತೇವೆ. ಇದೇ ಒಂದು ಜೀವನ ಅಲ್ಲ, ಇದಕ್ಕಿಂತ ಹೆಚ್ಚಿನದಾದಂಥ ಒಂದು ಮಟ್ಟ ಇದೆ ಜೀವನದ್ದು ಅಂತ ತಿಳ್ಕೊಳ್ಳುವಂಥದ್ದು ಉಜ್ಜೀವನ ಅಂತ ಹೇಳ್ತೀವಿ. ಈ ಜೀವನದಿಂದ ಉಜ್ಜೀವನ ಕಡೆಗೆ ಸಾಗಿ ಹೋಗುವಂಥ ಬಗೆ ಇದೆಯಲ್ಲ, ಇದು ಅಧ್ಯಾತ್ಮ ಬೆಳೆದು ಬರುವಂಥ ದಾರಿ ಅಂತ. ಈ ಉಜ್ಜೀವನ ಪ್ರಕೃತಿ ಹೇಗಾಗ್ತದೆ ಅಂತ ಭಾಳ ಚಂದ ಹೇಳ್ತಾರೆ. ಜೀವನ ಬಿಟ್ಟರೆ ಉಜ್ಜೀವನ ಇಲ್ಲ, ಜೀವನದಲ್ಲಿ ಇದ್ರೆ ತಾನೇ ಮೇಲೆ ಹೋಗುವಂಥದ್ದು. ಜೀವನ ಬಿಡೋ ಹಂಗಿಲ್ಲ, ಆದರೆ ಅಲ್ಲಿ ಇರೋ ಹಂಗೂ ಇಲ್ಲ. ಇದಕ್ಕೆ ಉದಾಹರಣೆ ಭಾಳ ಚಂದದ ಕೊಡ್ತಾರೆ ಅಂದರೆ, ಒಂದು ಮಾವಿನ ಗಿಡ ಇದೆ, ಮಾವಿನ ಗಿಡದಲ್ಲಿ ಸಣ್ಣ ಮಾವಿನಕಾಯಿ ಆಯಿತು. ಡಿಸೆಂಬರ್ ಜಾನ್ವರಿ ಹೊತ್ತಿಗೆ ಸಣ್ಣ ಸಣ್ಣ ಕಾಯಿಗಳಾಗ್ತವೆ. ಅವನು ತಿಂದರೆ ಒಗರು ಬಿರ್ಸ್ ತುಂಬ ಕಾಯಿ, ಒಗರು ಏನಿಲ್ಲ, ರುಚಿ ಇಲ್ಲ ತಿನ್ನೋದಕ್ಕೆ, ಹುಳಿ ಕೂಡ ಇಲ್ಲ. ಹಾಗೆ ಬಿಟ್ಬಿಡಿ, ಅದು ಬೆಳೀತಾ ದೊಡ್ಡದಾಗ್ತಾ ಹೋಗ್ತದೆ. ಅದು ಬೆಳೆಯುವಾಗ ಬೇರಿನಿಂದ ಬರುವಂಥ ರಸವನ್ನು ಹೀರ್ಕೊಳ್ತದೆ, ಸಾರು ಸರ್ವಸ್ವವನ್ನು ಪಡ್ಕೊಂಡು ತಾನೇ ದೊಡ್ಡದಾಗ್ತಾ ಹಸಿರು ಹಸಿರಾಗ್ತಾ ಹೋಗ್ತದೆ. ಒಂದು ಹಂತ ಕಿತ್ಕೊಂಡು ತಿಂದುಬಿಟ್ರೆ ಹುಳಿ ಹುಳಿ ಇರುತ್ತೆ, ಅದು ಬಿರಿಸಿದೆ, ಹುಳಿ ಇದೆ. ಅದನ್ನೊಂದು ಸಲ ಕಿತ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ಹಣ್ಣಾಗಲ್ಲ. ಅದು ಹಾಗೆ ಮರದಲ್ಲೇ ಇರಬೇಕು, ಹಾಗೆ ಮರದಲ್ಲೇ ಬಿಟ್ಟರೆ ಇನ್ನಷ್ಟು ರಸ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಮ್ಮ ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಸಿರಾಗಿರುವಂಥ ಮಾವಿನಕಾಯಿ ನಿಧಾನಕ್ಕೆ ಬಣ್ಣ ಬದಲಾಸ್ತಾ ಬಂಗಾರ ಬಣ್ಣ ಬರುತ್ತೆ, ಮೃದು ಆಗ್ತದೆ, ಒಳಗಿದ್ದಂಥ ಹುಳಿ ರಸ ಸಿಹಿ ಆಗ್ತದೆ. ಒಂದು ಸಲ ಪೂರ್ತಿ ಹಣ್ಣಾಯ್ತೋ ಟಕ್ ಅಂತ ಮರ ಬಿಟ್ಟು ಕೆಳಗೆ ಬೀಳ್ತದೆ. ಇದನ್ನು ಗಮನಿಸ್ಬೇಕಾದ್ರೆ ಭಾಳ ಅದ್ಭುತ ಎಕ್ಸಾಂಪಲ್ ಇದೆ. ಮರ ಹಣ್ಣಾಗೋದಕ್ಕೆ, ಕಾಯಿ ಹಣ್ಣಾಗಬೇಕಾದ್ರೆ ಮರ ಬೇಕೇ ಬೇಕು. ಮರ ಇಲ್ಲದೆ ಕಾಯಿ ಹಣ್ಣಾಗೋಲ್ಲ, ಆದರೆ ಹಣ್ಣಾದ ಮೇಲೆ ಗಿಡ ಬೇಕಿಲ್ಲ. ಎಷ್ಟು ಚಂದ ನೋಡಿ, ಅದು ಹಣ್ಣಾದ ತಕ್ಷಣ ತೊಟ್ಟು ಕಳಿಸಿ ತಕ್ಕಂತ ಬಿದ್ದು ಹೋಗುತ್ತೆ ಅದು. ಹಾಗೆ ಜೀವನನೂ ಹಾಗೇನೆ ಅಂತ. ಜೀವನ ಬೇಕು ಉಜ್ಜೀವನಕ್ಕೆ ಹೋಗೋದಕ್ಕೆ, ಉಜ್ಜೀವನಕ್ಕೆ ಹೋದ ಮೇಲೆ ಜೀವನ ಬೇಕಿಲ್ಲ.

0: റേഡിയോ സാരംഗ് 107.8 FM.
1: ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದ್ರೆ, ಎಲ್ಲಿಯಾದ್ರೂ ಹೋದೆ, ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12 1863 ಕೊಟ್ಟಿದ್ದವರು, ದೈಹಿಕವಾಗಿ ಜುಲೈ 4 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂಥದ್ದು. ಅದೇ ಜೀವನ ಚರಿತ್ರೆಯನ್ನು ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು, ಪ್ರತಿ ತಿಂಗಳು ಹೋದರೆ 10 ಪುಸ್ತಕ ಹೊಸದಿರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ದರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ? ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನು? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನು ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂಥ ಜೀವನ ಚರಿತ್ರೆಯನ್ನು, ಅಂಥ ಲೇಖನಗಳನ್ನು ಓದ್ತಾ ಇದ್ದರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತಾವೆ ನಮ್ಮನ್ನು, ಆದರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕಾರವಾಗಿರ್ತದೆ ಅಂತ. ಇನ್ಕೊಂದ್ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ, ಏನು ಮೂರ್ತಿ ರಾಯರು ಬರೆದಂಥದ್ದು ಭಾಳ ಇಷ್ಟವಾದಂಥ ಘಟನೆ ನನಗೆ. ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತಿದೆ. ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ ಅಂತ. ಆ ಹಾಳು ಮಂಟಪದಲ್ಲಿ, ಆಗ ಮೂರ್ತಿ ರಾಯರ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಹಾಳು ಮಂಟಪದಲ್ಲಿ ದಿನಾ ಸಾಯಂಕಾಲ ಒಂದಿಷ್ಟು ಜನ ಸೇರೋರು, ಸೇರಿ ಯಾವುದೋ ಒಂದು ಹರಿಕಥೆನೋ ಚರ್ಚೆನೋ ಆಗೋದು. ಒಂದಿಷ್ಟು ಜನ ಹೋಗಿ ಕೂತ್ ಕೇಳ್ತಾ ಇದ್ರಂತೆ. ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ದಾರೆ. ಪುರೋಹಿತರು ಚಂದ ಹೇಳೋರು,

Radio Sarang 107.8 FM. ಸಂದರ್ಭ ಏನು ಬಂತು ಅಂದರೆ ಕೃಷ್ಣ ಇದು ದೂತನಾಗಿ ಬಂದಿದ್ದಾನೆ, ದುರ್ಯೋಧನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಹೇಳಿದ. 5 ಗ್ರಾಮ ಅಲ್ಲ, ಸೂಜಿ ಮನೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನು ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ರು ಅಂದರೆ ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ಬರು ಮುದುಕರಿದ್ರು, ಆ ಮುದುಕರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತುಬಿಟ್ರು, ಕೈ ಬಾಯಿ ಮಾಡಿ ಹೇಳೋಕೆ ಶುರು ಮಾಡಿದ್ರು. ಏ ದುರ್ಯೋಧನ, ಹಾಳಾಗಿ ಹೋಗ್ತೀಯೋ ನೀನು, ಆತ ಯಾರು

ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ ಅವನು ಮನಸ್ಸು ಮಾಡಿದ್ದೀನಿ, ಹೊಸಕಾಗ್ಬಿಡ್ತಾನೆ ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರಂತೆ. ಸುತ್ತಮುತ್ತ ಇದ್ದವ್ರು, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ, ಭಾಳ ಚಂದ ಬರೀತಾರೆ ಏನು ಮೂರ್ತಿರೇ, ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದರೆ ಅದನ್ನು ಇನ್ನೂ ವಿಚಾರ ಮಾಡ್ತಾರೆ, ಯಾವಾಗ ಮುದುಕರಿದ್ದು ಕೈ ಬಾಯಿ ಮಾಡಿ ಬೈತಾ ಇದ್ರೋ ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ರು, ಧೃತರಾಷ್ಟ್ರನ ದರ್ಬಾರದಲ್ಲಿದ್ದರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದರೆ ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮೂರ್ತಿರಾಯರು ಭಾಳ ಚಂದ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದರೆ ಅಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು, ದಯಾದಿಗಳಿಗೆ ಮೋಸ ಮಾಡಬಾರ್ದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ ಅದು ಎಷ್ಟೊತ್ತು ಕೇಳ್ತಾ ಇದ್ರೂ ಅಷ್ಟು ಮನಃಶುದ್ಧವಾಗಿರುತ್ತೆ. ಕೆಲವರು ಅಭ್ಯಾಸ ಇರುತ್ತೆ, ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತಿರುತ್ತೆ, ನೋಡದೆ ಹೋದರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದರೂ ಮನಸ್ಸು ಶಾಂತವಾಗಿರ್ತದ? ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂಥದ್ದು, ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂಥದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಇದ್ರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ದರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು 10 ಸಲ ಅಲ್ಲ 100 ಸಲ ಓದಿದರೂ ಏನೂ ನಷ್ಟ ಇಲ್ಲ, ಯಾಕಂದರೆ ಅದೊಂದು ವಿಶೇಷವಾದಂಥ ಜೀವನ ಚರಿತ್ರೆ.

ಜೀವನದ ಪ್ರಕೃತಿ. ಅದಕ್ಕೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ನದಿ ದಾಟಿ ಆ ಕಡೆ ಹೋಗ್ಬೇಕು, ನಾನು ನದಿ ದಾಟಿ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ, ನೀರಲ್ಲಿ ಹಾರ್ಕೋತೀನಿ. ನೀರಲ್ಲಿ ಹಾರ್ಕೊಳಾರ್ದೆ ನದಿ ದಾಟೋಕೆ ಸಾಧ್ಯ ಇಲ್ಲ. ನೋಡಿ ಹೇಗಿದೆ ಅದು, ನದಿ ದಾಟಬೇಕಾದ್ರೆ ನದಿಯಲ್ಲಿ ಹಾರಬೇಕು, ನದಿ ಬಿಟ್ಟರೆ ಹೋಗೋಕ್ಕಾಗಲ್ಲ, ಅಂದರೆ ನದಿಯಲ್ಲೇ ಹಾರ್ಕೋಬೇಕು. ಹಾರದ ಈಜೋ ಪ್ರಕೃತಿ ಪ್ರವೃತ್ತಿ ಅಂದರೆ ಏನು ಹೇಳಿ, ಈಜೋದೇನು ಮಾಡ್ತೀವಿ ನಾವು, ಕೈಯಿಂದ ನೀರನ್ನು ಹಿಂದೆ ತಳ್ಳುತ್ತೀವಿ. ನೀರನ್ನು ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ. ಜೀವನದಲ್ಲಿ ಬರುವಂಥ ಎಲ್ಲ ಕರ್ಮಗಳನ್ನು ತಗೊಂಡು ಹಿಂದೆ ತಳ್ಳುತ್ತಾ ಹೋಗಬೇಕು, ಅಲ್ಲಿ ಉಳ್ಕೋಬಾರ್ದು. ಉಳ್ಕೊಂಡ್ರೆ ಮುಂದೆ ಹೋಗ್ತೀವಿ, ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸಂಭ್ರಮದಿಂದ ಇದ್ದು ಅದನ್ನು ತಳ್ಳುತ್ತಾ ತಳ್ಳುತ್ತಾ ಮುಂದೆ ಹೋಗಿ ದಾಟ್ಕೊಂಡು ಹೋಗಬೇಕು. ಪಕ್ಷಿ ಹಾರೋದು ಹಾಗೆ ಅಲ್ವಾ, ಆಕಾಶದಲ್ಲಿ ಹಾರೋದಾಗಲಿ ನೀರಲ್ಲಿ ಈಸೋದಾಗಲಿ ಇದ್ದಂಥ ವಸ್ತುವನ್ನು ಹಿಂದೆ ತಳ್ಳಿ ಮುಂದೆ ಹೋಗುವಂಥದ್ದು. ಜೀವನ ಇದ್ದರೆ ಮಾತ್ರ ಉಜ್ಜೀವನ ಸಾಧ್ಯ, ಜೀವನ ಇಲ್ಲದೆ ಹೋದರೆ ಉಜ್ಜೀವನ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಜೀವ ನದಿಯಲ್ಲಿದ್ದುಕೊಂಡು ಜೀವನದ ಸಂಭ್ರಮವನ್ನು ಹಿಡ್ಕೊಂಡು ಹೋಗಬೇಕು ಅಂತ. ಜೀವನವನ್ನು ನಿರಾಕರಿಸುವ ನಿರಾಕರಿಸುವುದು ಉದ್ದೇಶ ಅಲ್ಲ, ಜೀವನವನ್ನು ಸಂಭ್ರಮದಿಂದ ಬದುಕಬೇಕು, ಉತ್ಸಾಹದಿಂದ ಶೌರ್ಯದಿಂದ ಸಮಾಜ ಮುಖಿಯಾಗಿ ಬದುಕಬೇಕಾದದ್ದು ಮೊದಲೇ ಕೆಲಸ, ಉಜ್ಜೀವನದ ಕೆಲಸ. ಇದು ಯಾಕೆ ಹೇಳ್ತೀನಿ ಅಂದರೆ, ವಿವೇಕಾನಂದರು ಬದುಕಿದ್ದು ಹೀಗೆ, ಸನ್ಯಾಸ ಆದರೂ ಕೂಡ ಕರ್ಮದಿಂದ ವಿಮುಖನಾಗಲಿಲ್ಲ. ಜೀವನದಲ್ಲಿ ಇರಬೇಕು, ಸಂಭ್ರಮದಿಂದ ಇರಬೇಕು, ಸಮಾಜ ಮುಖಿಯಾಗಿ ಕೆಲಸ ಮಾಡಬೇಕು. ಇದೇ ಶಾಶ್ವತ ಅಲ್ಲ ಅಂತೂ ತಿಳ್ಕೋಬೇಕು, ಅದು ಮುಖ್ಯ. ಇದೇ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಹಿಂದೆ ತಳ್ಕೊಂಡು ಒಳಮುಖ ಮಾಡಿ ಒಂದು ಭದ್ರತೆಯಿಂದ ನಿತ್ಯತೆಯ ಬಗ್ಗೆ ಚಿಂತೆ ಮಾಡ್ತಾ ಹೋಗುವಂಥದ್ದು ಎರಡನೇದು. ಈ ಎರಡೂ ದೃಷ್ಟಿಗಳು ವಿವೇಕಾನಂದರ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದದ್ದನ್ನು ಕಂಡಿದ್ದೇವೆ ನಾವು. ನಮಸ್ಕಾರ.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ. ಬೆಳಗ್ಗೆ 6 ರಿಂದ ರಾತ್ರಿ 10.

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ. ಬೆಳಗ್ಗೆ 6 ರಿಂದ ರಾತ್ರಿ 10.

ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಭಾರತ ದೇಶ.
1: ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

0: ಸಾಗರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽ കേനുന്ദുള്ളരെ റേഡിയോ സാരംഗ് 107.8 FM. ഇന്നത്തെ തുള്ളു കാര്യക്രമകു നിഖിലക മാത്രേഗില മോക്കിദിഞ്ചി സൊൽമെല്ലു. ഇനിത്തെ ഈ കാര്യക്രമട്
1: ನನ್ನ ದುಂಬಗ ತುಳು ಪಠ್ಯಕಲಿಕೆ ಮತ್ತು ಅವಕಾಶಗಳು ಈ ವಿಷಯದ ಬಗ್ಗೆ ಶ್ರೀಮತಿ ಮಣಿ ಎಂ ರೈ ಮೇರು ಉಪನ್ಯಾಸ ಕೊರಡೋದಕ್ಕೇನೊಂದಿಲ್ಲ.
2: ತುಳುನಾಡದ ದೈವ ದೇವರನ್ನ ನೆನೆತೊಂದು ಇನಿ ನಮ್ಮ ಸಂಸ್ಥೆ ಬೊಕ್ಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಪರಿಷತ್ ಒಂದು ಮಾತತ ಸೇರಿಗೆಡು ಈ ಕಜ್ಜ ನಡತೊಂದುಂಡು. ಈ ಮಾತ ಸಂಸ್ಥೆಗೆಲ್ಲ ಸಗೌರವಡು ವಂದನೆ ಮಲ್ತೊಂದು ತೀರ್ಥಕುಲ್ ದಿನ ಬಿನ್ನೆರು ಮಿತ್ತುಕುಲ್ ದಿನ ವಿದ್ವಾಂಸೆರ್ ನಕುಲು ನಮ್ಮ ಮೋಕೆದ ತುಳು ಜೋಕ್ಲೆ ಮಾತೆರೆಗಳು ಸುರೂಕಾದು ಸೊಲ್ಮೇಲೆ ಅನ್ಸಂದು ಎಂಡ ವಿಷಯದಾದ ಪಂಡಗ ತುಳು ಪಠ್ಯ ಕಲಿಕೆ ಬೊಕ್ಕ ಅವಕಾಶ. ತುಳು ಪಠ್ಯ ಕಲಿಕೆ ನಮ್ಮ ದಾಯ ಕಲ್ಪುಡು ಐತ ಅಗತ್ಯ ದಾದೊಂಡು ಬೊಕ್ಕ ಐ ಕಿಪ್ಪುನ ಅವಕಾಶಲು ದಾದ ಬರರೆ ಸಾಧ್ಯತೆ ಉಂಡು. ಮುಂದೆ ಪೂರ ಯಾನೆ ನಿಕ್ಲಿಗೆ ಒಂಜಿ ಇಲ್ಲಿಯ ಮಟ್ಟಡು ನಿಕಲ್ನ ಎದುರುಡು ದಿವರೆಗುಲ್ಲಿ ಭಾಷೆಗೆ ಶಕ್ತಿ ಬರ್ಪಿನಿ ಅವು ಪ್ರಯೋಗಾಪುನ ಪೊರ್ತು ಜಾಗೆ ಬೊಕ್ಕ ನಾಲಾಯ್ದ ಮಿತ್ತು. ಧಾರ್ಮಿಕ ಭಾಷೆಲು ಸಾಮಾನ್ಯವಾದ ರೂಪಕದ ಭಾಷೆ ಆದಿಪ್ಪುಂಡು. ಅವೇನು ಹಿರಿಯ ವಿದ್ವಾಂಸರಾಯಿನ ಅಮೃತ ಸೋಮೇಶ್ವರರಂಚಿನ ಜಾನಪದವರ ಲೋಕದ ಮಲ್ಲ ವಿದ್ವಾಂಸರು ಶಬ್ದ ಶಕ್ತಿ ಪಂತೀನಿ. ಒಂಜಿ ದೈವಗು ಒಂದು ಕ್ಷೇತ್ರಗು ಜಾಗೆಗೆ ಕಲೆ ಬರ್ಪಿನಿ ಅಲ್ಪ ಪ್ರಯೋಗ ಆಪಿನ ಮದಿಪು ಗುಡ್ಡು. ಒರಿ ಭೂತದ ಮಾನಿ ಇಡೀ ರಾಜ್ಯನು ಒಂಜಿ ರಾತ್ರೆ ತನ್ನ ನಾಲಾಯ್ದ ಕೊಡಿಟ್ಟು ಗೊಬ್ಬವನ ಶಕ್ತಿಯೇ ಮದಿಪುದ ಶಬ್ದ ಶಕ್ತಿ. ಅಂಚಾದೆ ಮದಿಪು ದುಂಬು ಮಾಯ ಪಿರ ಮದಿಪು ಮೀರ್ದು ಮಾಯಾತ್ ಪಂತೇರು ನಮ್ಮ ಹಿರಿಯಕ್ಕಲು. ಬರವು ಕಲ್ಪುನ್ ಪಂಡ ಜೋಕ್ಲೆ ಖಾಲಿ ಓದರೆ ಬರೆಯರೆ ಮಾತ್ರ ಕಲ್ಪುನತ್ ಬದುಕರೆ ಕಲ್ಪುನು. ತುಳುಕು ಪ್ರಾಚೀನ ಲಿಖಿತ ಸಾಹಿತ್ಯ ಪರಂಪರೆ ಉಂಡು, ಲಿಪಿ ಉಂಡು, ಲಿಪಿತ ಸಾಫ್ಟ್ವೇರ್ ಲೋನ್ ತಯಾರಾತಂಡು. ಇತ್ತೆ ತುಳು ಬೇತೆ ಭಾಷೆದ ಲಕ್ಕನೆ ಮಾತ ವಿಷಯಡ್ಲ ತರದೆರ್ತ್ ಉಂತೊಂದುಂಡು. ತುಳುಟು ಗರ್ತಿನಾತು ಮುಗಿಯಂದಿನ ಜನಪದ ಸಾಹಿತ್ಯ ಉಂಡು. ನನ್ನ ನಮ್ಮ ಭಾಷೆನ ಸೃಜನಶೀಲ ಬೊಕ್ಕ ಸೃಜನೇತರವಾದ ಬೇತೆ ಭಾಷೆದ ಮಟ್ಟಗ ಬುಲೆಪಾವುಡು ಐಕ ಮೌಖಿಕ ಒಂಜಿ ಆಯ್ನ ಸತ್ವವನ್ನು ಒರಿಪಾವುಡು ಪಂಡ. ಅವು ಪಠ್ಯ ಕಲಿಕೆದ ರೂಪಡು ಶಿಕ್ಷಣ ಮಾಧ್ಯಮಡು ಹೆಚ್ಚೆಚ್ಚ ಬುಲೆಚಿಲ್ಲಾದ ನೆಗೆತ್ ತೋಜೋಡು. ಕರ್ನಾಟಕ ಸರ್ಕಾರ ನೆಕ್ಕ 2010-11 ತುಳುನು ತೃತೀಯ ಭಾಷೆಯಾದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಪ್ರಾಥಮಿಕ ಶಾಲೆದ ಜೋಕ್ಲೆಡ ಅನುಮತಿ ಕೊರಿನ ತುಳುನಾಡದ ಇತಿಹಾಸಡೆ ಒಂಜಿ ಮೈಲುಗಲ್ಲು ಪನೊಲಿ. ನಮ್ಮ ಶಿಕ್ಷಣ ಪದ್ಧತಿದ ತ್ರಿಭಾಷಾ ಸೂತ್ರದ ಪ್ರಕಾರ ಇತ್ತೆನೆ ಕನ್ನಡ ಹಿಂದಿ ಬೊಕ್ಕ ಇಂಗ್ಲಿಷ್ ಭಾಷೆಲೇನು ಕಲ್ಪುನ ಅವಕಾಶ ಜೋಕ್ಲೆ ಗುಪ್ಪುನಗ ತುಳುನು ಕ್ಲಾಸ್ ರೂಮ್ದ ಉಲಾಯಿ ಕಲ್ಪುನ ಅಗತ್ಯ ದಾನೆ. ತೆರಿನ ಭಾಷೆನು ಕುಡಲ ಕಲ್ಪುನೆತ ಮಹತ್ವ ಎಂಚಿನ ಕುಡೊಂಜಿ ಭಾಷೆದ ಬದಲಿಗೆ ತುಳುನು ಕಲ್ತಂಡ ಜೋಕ್ಲೆಗೆ ವಂಚನೆ ಆವಂದ. ಹಿಂದಿನ ಕಲ್ಪಂದೆ ಬುಡುಂಡ ಆ ಭಾಷೆದ ಆಪುನ ಲಾಭ ತತ್ತು ಪೋವಂದ. ಇಂಚಿನ ಮಾತ ಪ್ರಶ್ನೆಲು ನಂಗೆ ಸಹಜವಾದ ಎದುರಿಸೋಡ ಆಪುಂಡು. ಬೇತೆ ಬೇತೆ ಕಾರಣಲ್ಲಿ ಡ್ರೆಸ್ ಆದ ಇನಿ ತುಳುವೆರ್ನ ಸಂಸ್ಕೃತಿ ಗಂಡಾಂತರಡುಂಡು. ಯುನೆಸ್ಕೋದ ವರದಿದ ಪ್ರಕಾರ ಯಾಕಡೆ ಪ್ರಿನ್ಸಿಪಾಲ್ ಬಂಡೇರು ದುಂಬಗ ಮದೆಯಾಪಿನ ಭಾಷೆಲೆಡು ತುಳುಲ ಒಂಜಿ. ನಮ್ಮ ನಾಡಿದ ಭಾಷೆ ಇನ್ನ ತುಳು ಅಲಿದು ಪೋಪಿನಂಚಿನ ಇನಿತ ದಿನಮಾನಿಡು ಅವೇನು ಒರಿತೊನೊಡು ಪನ್ಪಿನ ತೆರಿವುನು ನನ್ನ ದುಂಬುದ ಬೀಳಿಗೆದ ಮನಸ್ಸಿಡು ಪುಟ್ಟವನಂಚಿನ ಬಾರಿ ಒಂಜಿ ಅಗತ್ಯ ಉಂಡು. ಅಂಚಾದ ತರಗತಿಲೆಡು ತುಳು ಭಾಷೆನು ಓದುನ ಮಸ್ತ ಅಗತ್ಯ ಉಂಡು. ಇನಿ ಇಂಚಿತ್ತಿನ ಗೇನ ಅತ್ತಂಡ ತಿಳುವಳಿ ಇನಿ ಕೊಡದವತ್ತು. ಸ್ವಾತಂತ್ರ್ಯ ಪೂರ್ವ ರಾಷ್ಟ್ರೀಯ ಚಳುವಳಿದ ಕಾಲಡ್ಲ ನಮ್ಮ ಹಿರಿಯರಾಯಿನ ಪಣಿಯಾಡಿ ನೇತೃತ್ವಡು ಉಂಡು ಮಲ್ತಿನ ಗೇನ ಉಂದುವೆ ಆದುಂಡು ಪನ್ಪಿನೇನಿ ಇನಿ ನಮ್ಮ ನೆಂಪು ಮಲ್ತೊನೊಲಿ. ತುಳು ನಿಜವಾದಲು ಬುಲಿಚಿಲ ಆವಡಾಂಡ ತುಳು ಕಲ್ಪುನೆಟ್ಟು ಪ್ರಯೋಜನ ಉಂಡು ಪಂದ ಮನವರಿಕೆ ಮಲ್ಪುನ ವಾತಾವರಣನ ನಮ್ಮ ನಿರ್ಮಾಣ ಮಲ್ಪುಡು. ಕನ್ನಡ ತಂಡ ಇಂಗ್ಲಿಷ್ ಸಹಾಯಡು ತುಳುತ ಪುದರಡು ಒಂಜಿ ಸ್ಥಾನಮಾನ ಪಡೆದಿನಕುಲು ಕನ್ನಡ ತಂಡ ಇಂಗ್ಲಿಷ್ದ ಸಹಾಯದಂತೆ ತುಳುಟು ಬರೇಪಿನಕ್ಲೇಗ ದೆರ್ತು ಪತ್ತುನ ಕೆಲಸ ಮಲ್ಪುಡು. ಇನಿಕ ನಮ್ಮ ಕಾಲೇಜು ಬೊಕ್ಕ ಮೂಡುಬಿದ್ರೆದ ಆಳ್ವಾಸು ಕಾಲೇಜಡು ಮಾತ್ರ ಪದವಿಡು ತುಳು ಕಲ್ಪಂದುಲ್ಲ. ನೀನು ಪಂಡೇರು ಯಾಕಡೆ ತಾರನಾಥ ಗಟ್ಟಿ ಮೇರ್ಲ ಪಂಡೇರು ಅಲೋಶಿಯಸ್ ದುಂಬು ಬರೊಂದು ಒಂದೊಂಜಿ ಬಾರಿ ಒಂಜಿ ಎಡ್ಡು ಸಂಗತಿ. ಗೋಕರ್ಣನಾಥ ಕಾಲೇಜ್ ಇಡ್ಲ ನೆತ್ತ ವಿಷಯ ಚರ್ಚಾ ಒಂದುಂಡು ತುಳುದೀಕ ಒಂದು ಮಾತ ಕೇನರ ತಿಕ್ಕನಗ ನಂಗೆ ಮಸ್ತ್ ಖುಷಿ ಆಗುಂಡು. ಈ ನಿಟ್ಟಿಡ್ ದಯಾನಂದ್ ಪೈ ಬೊಕ್ಕ ಸತೀಶ್ ಪೈ ಪ್ರಥಮ ದರ್ಜೆ ಕಾಲೇಜ್ ಇಡೀ ದಕ್ಷಿಣ ಕನ್ನಡಗೂ ಮಾದರಿ ಕಾಲೇಜ್ ಆದು ಉಂತದುಂಡು. ಬೇತೆ ಬೇತೆ ಕಾಲೇಜ್ ಇಡು ತುಳು ಜೋಕ್ಲಿಗ್ ಪಠ್ಯ ಕಲಿಕೆ ಆಯ್ಕೆ ಮಲ್ಪುನ ಲಕ್ಕ ನಮಗೆ ಇಪ್ಪುಡು ಅಂಚಾಣ ನಮ್ಮ ತುಳು ಬುಲೆಯುಂಡು. ತುಳುತ ಜೋಕ್ಲಿಗ್ ಅಪ್ಪೆ ಮಣ್ಣದ ಮಿತ್ ಸಂಸ್ಕೃತಿದ ಮಿತ್ ಮೋಕೆ ಪುಣ್ಯ ಎಂಕು ತೋಜಿಲಕ್ಕ ಮೋಕೆ ಉಂಡಕ್ಲೇಗ್ ಆಂಡ ಮೋಕೆಗೆ ಸ್ಪಂದಿಸವನ ವ್ಯವಸ್ಥೆ ಇಪ್ಪುಜಿ. ಅಪಗೆ ಈ ತುಳು ಪಠ್ಯ ಕಲಿಕೆ ಜೋಕ್ಲೆಗೂ ಉಪಯೋಗ ಆಪುಂಡು. ತುಳಿತ ಬುಲೆ ಚಿಗಿಲ್ಲಗೆಲ್ಲ ಸಹಾಯ ಆಪುಂಡು. ಭಾಷೆ ಪಂಪಿನವು ಬಜೀ ಸಂವಹನ ಮಲ್ಪರೆ ಪಾತೆರ್ನ ಕಾಲಿ ಅತ್ತು ಒಂಜಿ ಮಾಧ್ಯಮ ಮಾತ್ರ ಅತ್ತು ಅವು ಒಂಜಿ ಸಮಾಜ ಅತ್ತಂಡ ಗುಂಪುದ ಒಂಜಿ ಒಗ್ಗಟ್ಟದ ಸಂಕೇತ ಅಂಚಾದು ಒವೇ ಭಾಷೆದ ಬಗ್ಗೆ ನಮ್ಮ ದಾಲ ತೀರ್ಮಾನ ದೇತುನ್ನಗ ಆಯ್ತ ರಾಸಾಯನಿಕ ಅಂಶೊಲೆಡ್ ದೆಚ್ಚ ಆಯ್ತ ಸಾಮಾಜಿಕ ಬೊಕ್ಕ ಸಾಂಸ್ಕೃತಿಕ ಅಂಶೊಲೆಗೆ ಮಹತ್ವ ಕೊರೋಡಾಪುಂಡು. ಈ ಪ್ರಯತ್ನ ತುಳು ಪಠ್ಯ ಕಲಿಕೆಡ್ದು ಆ ಒಂದುಂಡು ಒಂಜಿ ಭಾಷೆದ ಬಳಕೆ ಬೊಕ್ಕ ಬುಳೆಚಿಲಿಗೆ ಐತಾತಿಗೆ ಆಪುಂಡು ಪಂದು ಮಿತ್ತ ಮಿತ್ತಡು ತೋಜುಂಡಲ ನಿಜವಾದ ಐತ ಪಿರವುಡು ಪ್ರಜ್ಞಾಪೂರ್ವಕವಾಯಿನ ಪ್ರಯತ್ನಲಿಪ್ಪುಂಡು. ಇನಿ ಇಂಗ್ಲಿಷ್ ಭಾಷೆ ನಮ್ಮ ನಡುಟು ಹೆಚ್ಚೆ ಹೆಚ್ಚು ಬಳಕೆಗೆ ಬರೋಂದುಂಡು ಪಂಪಿನೆಂತೂಂಡ ಒಂದು ಗೊತ್ತಾಪುಂಡು. ಈ ಅಂಶಲೇನು ಮಾತ ಪಿನ್ನಲೆದಿದ್ದು ತುಳು ಪಠ್ಯ ಕಲಿಕೆದ ಉದ್ದೇಶ ಎಂಚಿನ ಪಂಪಿನ ಒಂಜಿ ಪ್ರಶ್ನೆ ದೆ ತೊಂಡ ಒಂಜಿ ಭಾಷೆನ ಪಠ್ಯಕ್ರಮಟು ಒಂಜಿ ವಿಷಯವಾದ ಸೇರ್ಪಡೆ ಮಲ್ಪುನಗ ಅಯ್ನ ಕಲ್ಪುನ ಜೋಕ್ಲಿಗೆ ಆ ಭಾಷೆದ ಜನಕ್ಲೇನ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಪರಿಚಯ ಆಪುಂಡು. ಆ ಭಾಷೆಡ್ ಪರಿಣಾಮಕಾರಿಯಾದ ತನ್ನ ಅಭಿಪ್ರಾಯಲನ್ನು ಅಭಿವ್ಯಕ್ತ ಮಲ್ಪರೆ ಆಪುಂಡು. ಆ ಭಾಷೆದ ಸಾಹಿತ್ಯಕ ಮೌಲ್ಯನ ತೆರಿಯನ್ನ ಒಂಜಿ ತರಬೇತಿ ತಿಕ್ಕುಂಡು. ಮುರಳಿ ನಮ್ಮ ತುಳು ಸಾಹಿತ್ಯ ಅಕಾಡೆಮಿಗೆ ಪೋಯಾತ ಅವಳು ನಿಕುಲು ಪುಸ್ತಕ ಓದಿಯರ್ ಲೈಬ್ರರಿ ಹಿಡ್ದೆತ್ತದ ಆ ನಿಕಲ್ ನಿಕಲ್ ಪಾದರನ್ ಎಂಚ ನಿಕುಲು ದುಂಬದಿಯರ್ ಬಾರಿ ದೈರೋಡು ದುಂಬದಿಯರ್ ಆನಿದ ಒಂಜಿ ಕಜ್ಜ ಬಾರಿ ಪೊರ್ಲುಡಾಂಡ ಆತ ಒಂದು ಅಂಚಾದ ಗದ್ಯ ಪದ್ಯ ನಾಟಕಲೇನು ಬೋಧಿಸಾನಗ ಶಿಕ್ಷಕೆ ಆಯಾ ವಿಷಯಲೇನು ಬರೆತಿನ ಬಾವಲೇನು ಕಂತದ ಪಂಡ ಅವು ಕೇನುನ ಮನಸ್ಸದ ಉಲಾಯಿ ಜತೆದ ಪರಿಣಾಮ ಬುರುಂಡು. ಭಾಷಾ ವಿಷಯಲು ಪಂಡ ಶಾಸ್ತ್ರದ ರೀತಿ ಅತ್ತು ಅವೇನು ಭಾವ ತುಂಬುದು ಪನಿಜಿಂಡ ನೀರಸವಾಗಿ ವಿವರಿಸದಿತ್ತಂಡ ಬೇಜಾರು ಬರು. ತುಳು ಪಠ್ಯಡು ಎಡ್ಡೆಡ್ಡೆ ಕತೆಕುಲು ನಾಟಕ ಕಾವ್ಯ ಕವಿತೆಯಲು ಇಲ್ಲ. ಭಾಷೆದ ಸ್ವಾರಸ್ಯ ಇಪ್ಪುನೇ ಅವೇನು ಗಲಸುನ ರೀತಿಡು. ನಾಟಕಂತೂ ಪನರ ತೀರಂದಿನಾತ ಅದ್ಭುತ ಇಪ್ಪುಂಡು. ತುಳು ಸಂಸ್ಕೃತಿದ ಶ್ರೀಮಂತಿಕೆನು ವೈವಿಧ್ಯನು ಇನಿತ ಜೋಕುಲು ತೆರೆಯೋಡು ಪಂದ ಆಂಡ ಅವು ಶಿಕ್ಷಣ ಕ್ಷೇತ್ರಡೇ ಅವಡು. ತುಳು ಭಾಷೆ ಸಂಸ್ಕೃತಿಡಿಪ್ಪುನ ಏಕತೆಟು ವಿವಿಧತೆ ವಿವಿಧತೆರಿಟ್ಟು ಏಕತೆ. ತುಳುನಾಡದಂಚಿನ ಒಂಜಿ ಎಲ್ಲ ಪ್ರದೇಶಡು ಇಡೀ ಭಾರತ ದೇಶದ ಸಂಸ್ಕೃತಿನ ಜೋಕುಲು ಅರ್ಥ ಮಲ್ತೊನ್ವೇರ್ ಒಂದು ದುಂಬುದ ತಲೆಮಾರಿಗೆ ತೆರೆಯೋಡು ಒರಿಯೋಡು. 2017-18 ಶೈಕ್ಷಣಿಕ ವರ್ಷಡು ಸ್ನಾತಕೋತ್ತರ ಪದವಿಗಾದ ತುಳುನ ಅಧ್ಯಯನ ಮಲ್ಪುನ ಅವಕಾಶನು ಮಂಗಳೂರು ವಿಶ್ವವಿದ್ಯಾನಿಲಯ ಮಲ್ತುಕೊರುಂಡು. ಶಿಕ್ಷಣ ಕ್ಷೇತ್ರಡು ಎಂಚ ತುಳು ಬುಲೆಚ್ಚಿಲ್ಲ ಒಂದು ಪೋಪುಂಡು. ಉದ್ಯೋಗ ಅವಕಾಶ ಎಂಚ ಆಪುಂಡು. ಬಳಕ್ಷದ ಕ್ಷೇತ್ರದ ಎಂಚ ಆ ಒಂದು ಪೋಪುಂಡು. ಕೋಟು ಕಲಾಪಾಡು ತುಳು ಅಗತ್ಯವಾದ ಬಳಕೆ ಆವಡು. ಅಂಚನೆ ಆಡಳಿತಕ್ಕೆ ಸಂಬಂಧಪಟ್ಟಿನ ಒಂಜಿ ನಿಘಂಟಲ ತುಳು ಭಾಷೆಡು ಬರಡು. ಶಿಕ್ಷಣ ರಂಗಡು ತುಳು ಬುಲೆಚ್ಚಿಲಾಂಡ ಆ ಭಾಷೆಡು ಜ್ಞಾನ ಸೃಷ್ಟಿ ಆಪುಂಡು. ಜ್ಞಾನ ಸೃಷ್ಟಿ ಆಪುನ ಭಾಷೆ ಏಪಲ ಒರಿದು ಬುಲೆಪುಂಡು ಒರಿದು ಪೋದು ಬುಲೆಪುಂಡು. ಇನಿ ಕೋಡೆ ಮಾಧ್ಯಮಡೆಲ ಶಿಕ್ಷಣ ಕ್ಷೇತ್ರಡ್ಲ ಲಿಪಿತ ಬಗ್ಗೆ ಜಾಗ್ರತೆ ಭಾಷೆದ ಒರಿಯುನ ಬಗ್ಗೆ ಜಾಗ್ರತೆ ಮೂಡುನ ಡ್ರೆಸ್ಸಾದ ಬರೋಂದಿತ್ತಿನ ಡ್ರೆಸ್ಸಾದ ತುಳುಟು ಬೇತೆ ಬೇತೆ ಅವಕಾಶಲು ನೆಗೆತು ತೋಜೊಂದುಂಡು. ತುಳು ಅಧಿಕೃತ ಭಾಷೆ ಪಂದ್ ರಾಜ್ಯ ಸರ್ಕಾರ ಶಿಫಾರಸು ಮಲ್ತಂಡ ಎಡ್ಮನೆ ಪರಿಚಯದಾಗ ಸೇರಂಡ ಸುರೂಟು ತುಳು ವಿದ್ಯಾರ್ಥಿಗಳಿಗೆ ನೆತ್ತ ಲಾಭ ತಿಕ್ಕೊಂಡು. ತುಳು ರಾಷ್ಟ್ರೀಯ ಭಾಷೆ ಪಂದ್ ದಾಖಲಾಂಡ ಲೋಕಸೇವಾ ಆಯೋಗದ ಪರೀಕ್ಷೆಡು ಪ್ರಾದೇಶಿಕ ಭಾಷಾಂತರ ಪ್ರಶ್ನೆ ಇಪ್ಪು ನೆಡ್ರಸಾದ ತುಳುಕುಲ ಅವಕಾಶ ತಿಕ್ಕೊಂಡು. ಸರಕಾರದ ಪ್ರಕಟಣೆ ಸುತ್ತೋಲೆ ತುಳುಟು ಪ್ರಕಟ ಆಪುಂಡು. ತುಳುನಾಡದ ಪಿದ ಈ ಭಾಷಾಭಿವೃದ್ಧಿಗೆ ಕೇಂದ್ರ ನಿಗಮ ಸ್ಥಾಪನೆ ಆಪುಂಡು. ದ್ರಾವಿಡ ವಿಶ್ವವಿದ್ಯಾನಿಲಯ ಕುಪ್ಪಮ್ಮಡ್ ತುಳು ಅಧ್ಯಯನ ಕೇಂದ್ರ ಇಪ್ಪುನೇನೆ ನಮ್ಮ ಮೂಲು ನೆಂಪು ಮಲ್ಪೊಲಿ. ಸಂಶೋಧನೆಗಳ ಮಾತಾ ಅನುದಾನ ತಿಕ್ಕದ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಪುಂಡು. ಭಾಷೆ ಬೊಕ್ಕ ಸಂಸ್ಕೃತಿ ಒಂಜಿ ನಾಣ್ಯದ ರಡ್ಡು ಮೋನದ ಲಕ್ಕ. ಸಾಂಸ್ಕೃತಿಕ ರಂಗದ ಚಟುವಟಿಕೆಗೆ ಅನುದಾನ ತಿಕ್ಕೊಂಡು ತುಳು ಜೋಕ್ಲಿಗೆ ವಿದ್ಯಾರ್ಥಿ ವೇತನ ತಿಕ್ಕೊಂಡು ಪರದೇಶದ ಸಾಂಸ್ಕೃತಿಕ ಉತ್ಸವಡು ಪಾಲು ಪಡೆತನ್ನ ಒಂಜಿ ಅವಕಾಶ ತಿಕ್ಕೊಂಡು UGC ಶಿಕ್ಷಣ ಸಚಿವಾಲಯದಂಚಿನ ಸಂಸ್ಥೆಲು ತುಳು ಭಾಷಾಭಿವೃದ್ಧಿಗೆ ಪೂರಕವಾಯಿನ ಯೋಜನೆಯಲ್ಲಿ ಕೈಕೊಂಡು ಸರಕಾರಿ ಪ್ರಶಸ್ತಿ ಕೊನ್ನಗ ತುಳು ಭಾಷೆಗೆರಿಗ್ಲ ಆದ್ಯತೆ ತಿಕ್ಕೊಂಡು ತುಳು ಒವ್ವೇ ಭಾಷೆ ಸಂವಿಧಾನಡು ಮಾನ್ಯತೆ ಪಡೆಯುಡಾಂಡ ಐಕು ಒವ್ವೇ ರೀತಿದ ಸಿದ್ಧ ಮಾನದಂಡಲಿಜ್ಜಿ ಐಕು ಬೋಡಾಪಿನಿ ಜನಕ್ಲೇನ ಭಾವನೆದ ಒತ್ತಡ ರಾಜಕೀಯ ಇಚ್ಛಾಶಕ್ತಿ ಬೊಕ್ಕ ಮಾಧ್ಯಮದ ಸಹಕಾರ ಅಂಚತು ಉಂಡ ಇತ್ತೆ ಮಾನ್ಯತೆ ಪಡೆತಿನ 22 ಭಾಷೆಲಿಡು ಕೆಲವು ಭಾಷೆಲಿಡ್ದು ತುಳು ಉತ್ತಮ ಸ್ಥಾನ ಪಡೆತೊಂದುಂಡು ಜನಗಣತಿಡು ನಮ್ಮ ಮಾತೃಭಾಷೆ ತುಳು ಪಂದು ನಮೂದಿಸವಾಡು ದಯಪನ ನಮ್ಮ ಮಾತೃಭಾಷೆ ತುಳು ಇತ್ತು ತುಳು ಪಂದೇ ನಮೂದಿಸಾವಡು ಕೆಲವರು ಕನ್ನಡ ಪಂದೆ ನಮೂದಿಸಾವಿರ ಅಂಚ ಆವರೆ ಬಲ್ಲಿ ತುಳುನಾಡದ ಪ್ರತಿಯೊಂಜಿ ವೇದಿಕೆಡ್ಲ ಈ ವಿಚಾರ ಪ್ರಸ್ತಾಪ ಆವಡು ದಯಪನಗ ಪ್ರತಿ ವೇದಿಕೆಡ್ ಅವು ಬತ್ತಂಡ ಒಂಜಿ ಚಳುವಳಿದ ಲಕ್ಕ ಒಂಜಿ ಕಡೆಕ್ಕೆ ರೂಪ ಪಡೆಪುಂಡು ಪನ್ಪಿನ ಒಂಜಿ ಆಸೆ ಈ ಅಪೂರ್ವ ಸಂಸ್ಕೃತಿನ ದುಂಬುದ ಪೀಳಿಗೆಗೆ ಒರಿದು ಬುಲೆಪಾವನಟ್ಟು ಭಾರತೀಯತೆಯ ರಕ್ಷಣೆ ಮಲ್ತಿ ಲೆಕ್ಕ ಹಾಪುಂಡು ಒಂದು ಈ ನಾಡದ ಪ್ರತಿ ಪ್ರಜೆನ ಕರ್ತವ್ಯಲಾಂದು ಪಠ್ಯ ಕಲಿಕೆದ ಬರ್ಪಿ ಪಾಟುಲೆಡು ಬೇದೆ ಧರ್ಮದೊಟ್ಟು ತುಳುವೆರ್ನ ಒಪ್ಪ ತಪ್ಪ ಸಾಮರಸ್ಯನ ತೆರಿಪಾವುಂಡು ಅತ ಮಂಚಾವು ಕತೆ ಆವಡು ಪೊರ್ತು ಕತ್ತಲೆ ಆಂಡು ಒಂದು ಪೂರ ಕತೆಕ್ಕಲು ನಿಕ್ಲಿಗೆ ಸಾಮರಸ್ಯನ ತೊರಿಪಾವುಂಡು ಎಂಚೆ ಇತ್ತೇರು ದುಂಬುದಕ್ಕಲು ಮಾಜಾದು ಪೋಪಿನ ಯಥೋ ಶಬ್ದಲಿಗೆ ಜೀವದಾನ ಕೊರ್ಪಿನ ಕಾರ್ಯ ಮಲ್ಪುಂಡು ಒಂದು ತುಳು ಪಠ್ಯ ಕಲಿಕೆ ಮಸ್ತ್ ಭಾಷೆಲದ ನಡುಟ್ಟು ಬದುಕುನ ನಮ್ಮ ಶುದ್ಧ ರೂಪದ ತುಳು ಭಾಷೆನ ತೆರೆಯೊಂದ್ರೆ ಪಠ್ಯ ನಂಕು ಸಹಾಯ ಮಲ್ಪುಂಡು ಕೋಡೆ ಎಂಕ್ಲೆ ಇಲ್ಲಡು ಗೆಸ್ಟ್ ಬೈದಿತ್ತೇರು ಪನ್ಪನ ಮಾತ ಅಂದರ್ಥ ಒಂದೇನು ಕೋಡೆ ಎಂಕ್ಲೆ ಇಲ್ಲಡು ಬಿನ್ನೇರು ಬೈದಿತ್ತೇರು ಪಂಡ ಒಂಜಿ ಶಬ್ದಗು ಜೀವ ಬತ್ತಿ ಲಕ್ಕ ಆಪುಂಡು ಒಂದೇಕ್ಕೆ ತುಳು ಪಠ್ಯ ಕಲಿಕೆ ಸಹಾಯ ಮಲ್ಪುಂಡು ಈ ಪಠ್ಯಡು ಜೋಕ್ಲಿಗೆ ದಿನನಿತ್ಯದ ಅನುಭವ ಬರ್ಪಿನಂಚಿನ ವಿಷಯಲಿತ್ತದು ತುಳುವೆರ್ನ ಪಿರಾಕದ ಬದುಕದ ಒಂಜಿ ಸ್ಥೂಲ ಪರಿಚಯ ಕೊರ್ಪುಂಡು ಪಾರಂಪರಿಕ ಸೊತ್ತುದ ಪೊಲಬು ಪಾಡ್ದನದ ಕತೆ ದೈವಲನ ಕತೆ ಬಾಸದ ಸೊಗಡು ತೆರೆಯುಂಡು ಕೆದಂಬಾಡಿ ಜತ್ತಪ್ಪರೈ ಕೈಯಾರೇರು ಅಮೃತ ಸೋಮೇಶ್ವರರು ಮಂದಾರ ಕೇಶವ ಭಟ್ರು DK ಚೌಟೇರು ಮೊಕ್ಲೇನ ಕೃತಿ ದೊಟ್ಟು ಮಣ್ಣ ಸಂಸ್ಕೃತಿಗೆ ಜೋಕುಲು ಮುಟ್ಟಾಪೇರು ತಂಕ್ಲೇನ ಅಪ್ಪೆ ಮಣ್ಣದ ಕಮ್ಮೆನ ದೊಟ್ಟು ಬದುಕುನ ಕಟ್ಟುನ ಸಂಸ್ಕೃತಿದ ವಿಚಾರನ ಬಾಮಿದು ಅವಿನ ಚಿಂತನೆ ಮಲ್ತದು ಕಲ್ಪುನೆಟ್ಟು ಒಂಜಿ ಸೊಗಡು ಉಂಡು ಸಂಸ್ಕೃತಿದ ಉಲಾಯಿಡಿಪ್ಪುನ ಮೌಲ್ಯಲು ಪಜ್ಜಿ ಪೇರಿಡು ದೆಂಗುದುಪ್ಪುನ ನೈತಲಕ್ಕ ಪಂದ ಪನೊಲಿ ಒಟ್ಟುಗು ಸಮಾಜಗ ಎಡ್ಡೆಪ್ಪು ಬಯಪುನನೆ ಸಂಸ್ಕೃತಿದ ಉದ್ದೇಶ ಜವನೆರಾದ ಆಧುನಿಕತೆದ ವಿಸ್ತಾರವಾಯಿನ ಬಂಧನಗು ಸಿಕ್ಕಿಯರೆಂಡಲ್ಲ ಲತ್ತು ಪ್ರಾಯಡು ತಂಕ್ಲೆಗೆ ತಿಕ್ಕಿನ ನಡೆ ನುಡಿ ಸಂಸ್ಕೃತಿ ಕೊರ್ತಿನ ಶಿಕ್ಷಣ ಅಕ್ಲೇನ ತಾಜಿ ತಪ್ಪರೆ ಬುಡ್ಪುಜಿ ಒಂದುವೇ ನಮ್ಮ ಇನಿತ ಜೋಕ್ಲೆಗೆ ಕೊರ್ಪಿನ ಕಾಣಿಕೆ ತುಳುವ ಸಂಸ್ಕೃತಿಗೆ ಕೊರ್ಪಿನ ಗೌರವ ತುಳಿತ ಬುಲೆಚಿಲ್ಗು ಬೆನ್ನಿ ನೆಕ್ಕ ದುಂಬುಲಾ ಬೆಂದೇರು ನಮಲಾ ಬೆನೊಂದುಲ್ಲ ನನದಕುಲಾ ಬೆನ್ವೇರು ಪನ್ಪಿನ ಆಶಯದೊಟ್ಟು ಮುಗಿತಲದ ಚುಕ್ಕೆ ದೀವೊಂದುಲ್ಲೆ ಮಾತಾ ಕಾಲೇಜಿಡ್ಲ ತುಳು ಪಠ್ಯ ಕಲಿಕೆ ಮೂರ್ದು ಪತ್ತಿದ ಉದ್ಯೋಗ ಅವಕಾಶಲು ಹೆಚ್ಚೆಚ್ಚ ಮೂರ್ದು ಬರಡು ಪಂದು ನಮ್ಮ ನಂಬುದಿನ ದೈವ ದೇವರು ತುಳು ಜನಕ್ಲೆಡ ಒಂಜಿ ಬಾಮ್ಯದು ಕೇನೊಂದುಲ್ಲೆ ಸೊಲ್ಮೇಲು
3: ತುಳು ಪಠ್ಯ ಕಲಿಕೆ ಬೊಕ್ಕ ಅವಕಾಶಲು ನೆತ್ತ ಬಗ್ಗೆ ಶ್ರೀಮತಿ ಮನಿ ಎಂಬ್ರಮ್ ಇರೆಗ್ಲಾ
0: ಕೇನಂದುಪ್ಪಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕು

ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ. ಬೆಳಗ್ಗೆ 6 ರಿಂದ ರಾತ್ರಿ 10

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಶ್ರೀ ಮುಳಿಯ ಶಂಕರ ಭಟ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ನಿಜವಾಗಿ ಈ ಸಾಹಿತಿ ಆದವನು ಬೀಗಬಾರದು, ಬಾಗಬೇಕು, ಆಂತರಿಕವಾಗಿ ಮಾಗಬೇಕು, ಆಗಲೇ ಅವನಿಂದ ಸಮಾಜ ಹಿತದ ಕೃತಿ ರಚನೆಯಾದೀತು. ಇನ್ನೊಂದು, ಸಮಾಜ ಗುರುತಿಸಿದರೆ ಅವ ಸಾಹಿತಿ. ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ, ಕಲೆ ಕಲೆಗಾಗಿ ಅಲ್ಲ, ಕಲೆ ಸಮಾಜಕ್ಕಾಗಿ. ಸಮಾಜ, ನಾವು ಸಮಾಜದಲ್ಲಿರುವ ನಮಗಾಗಿ ಕಲೆ, ಸಮಾಜದಲ್ಲಿರುವ ನಮಗಾಗಿ ಸಾಹಿತ್ಯ, ಸಾಹಿತ್ಯಕ್ಕಾಗಿ ಸಾಹಿತ್ಯ, ಕಲೆಗಾಗಿ ಕಲೆ ಎನ್ನುವ ತೀರ್ಮಾನವೇ ತಪ್ಪು. ಇವು ಎಲ್ಲವೂ ಸ್ವಸ್ಥ ಸಮಾಜಕ್ಕಾಗಿ, ಸಮಾಜದ ಹಿತಕ್ಕಾಗಿ. ಆದ್ದರಿಂದ ನಾವು ಈ ಸಮಾಜದ ಹಿತಕ್ಕೆ ಕಾರಣವಾದ ಪೂರಕವಾದಂತಹ ಸಾಹಿತ್ಯ ಸಂಸ್ಕೃತಿಯನ್ನು ನಾನು ಸಮ್ಮೇಳನದ ಅಧ್ಯಕ್ಷ ಅನ್ನುವುದಕ್ಕಿಂತಲೂ ಹೆಚ್ಚಿಗೆಯಾಗಿ ಕನ್ನಡದ ಒಬ್ಬ ಪರಿಚಾರಕ, ನಿಮ್ಮ ಎಲ್ಲರ ಪ್ರೀತಿಯ ಅಭಿಮಾನದ ಪೂರ ಬಂದು ನನ್ನನ್ನು ಅಧ್ಯಕ್ಷ ಸ್ಥಾನದ ಮನೆಯಲ್ಲಿ ಕುಳ್ಳಿರಿಸಿದೆ. ಹಾಗಾಗಿ ಅಧ್ಯಕ್ಷ ದೊಡ್ಡವನಲ್ಲ, ಇಂಥವನು ಅಧ್ಯಕ್ಷ ಅಂತ ಹೇಳಿ 500,000 ಮನಸ್ಸುಗಳು ಬಂದು ಯಾರನ್ನು ಕೂರಿಸುತ್ತೆಯೋ ಆ ಮನಸ್ಸುಗಳು ದೊಡ್ಡವು. ಕನ್ನಡ ಬೆಳೆಯುವುದು ಅದರಿಂದ, ನನ್ನಂಥ ಒಬ್ಬ ಬರಹಗಾರನಿಂದ ಕನ್ನಡ ಬೆಳೆಯುವುದಿಲ್ಲ. ಇದು ಕನ್ನಡ, ಇದು ಕನ್ನಡ ನಮ್ಮ ಆಸ್ತಿ. ಇವರು ಕನ್ನಡಿಗರು, ನಾವು ಕನ್ನಡಿಗರು. ಸಾಹಿತ್ಯ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ, ಇದು ಸಂಸ್ಕೃತ ಅಂತ ಯಾರು ಅಂತರಂಗದಲ್ಲೂ ಬಹಿರಂಗದಲ್ಲೂ ಕನ್ನಡದಲ್ಲಿ ನನ್ನದಾಗಿಸಿಕೊಳ್ತಾರೋ, ನಾವು ಕನ್ನಡವಾಗುತ್ತೇವೋ, ಆಗ ಕನ್ನಡ ಮನೆ ಮನದ ಉಸಿರಾಗುವುದರಲ್ಲಿ, ನಮ್ಮ ಚೇತನ ಶಕ್ತಿಯಾಗುವುದರಲ್ಲಿ, ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗುವುದರಲ್ಲಿ ಯಾರಿಗೂ ಅನುಮಾನ ಬೇಡ. ಈ ನನ್ನದು ಒಂದು ಅರಿಕೆ ಏನು ಅಂತ ಕೇಳಿದರೆ, ಈ ಯಾರು ಬರಹಗಾರರಾಗಿ ಮುಂದುವರಿಯಕ್ಕೆ ಪ್ರಯತ್ನ ಪಡ್ತಾರೋ ಸಾಕಷ್ಟು ಓದಬೇಕು. ಅವಿರತವಾದಂಥ ಅಧ್ಯಯನ, ಓದು. ಯಾಕೆ ಓದು ಅಂತ ಕೇಳಿದರೆ, ಓದು ತಿಳಿವಿಂಗಾಗಿ, ಓದು ಜ್ಞಾನಕ್ಕಾಗಿ, ಓದು ನಿನ್ನನ್ನು ನೀನು ತಿಳಿದುಕೊಂಬುದಕ್ಕಾಗಿ. ಅದಕ್ಕಾಗಿಯೇ ನಾವು ಓದಬೇಕು. ನಿರಂತರವಾದಂಥ ಓದು ನಮ್ಮ ಜ್ಞಾನವನ್ನು ಪಕ್ವಗೊಳಿಸ್ತದೆ, ನಮ್ಮ ತಿಳಿವನ್ನು ಗಟ್ಟಿಗೊಳಿಸ್ತದೆ. ಈಗ ಚೆನ್ನಪ್ಪರು ಕೇಳಿದ್ರು, ತುಳು ಭಾಷೆಯಲ್ಲಿ ಕೃತಿ ರಚನೆ ಅಥವಾ ನನ್ನ ಇದು ನಾಟಕ ರಚನೆ, ಕವಿತೆ ರಚನೆ ಕಷ್ಟವಾಗುತ್ತದೆಯೋ ಅಂತಲೋ, ಅಥವಾ ಭಾಷೆಯ ಸಮಸ್ಯೆ ಇದೆ ಅಂತಲೋ, ಅಥವಾ ತುಳು ಭಾಷೆ, ನಾನು ತುಳು ಮಾತೃಭಾಷೆಯವನಲ್ಲ, ಈರ್ಫಣ್ಣವು ಸಮಾವು, ನಾನು ನಿಜವಾದ ಅಲ್ಲ, ತುಳುವೇ ಇತ್ತು, ತುಳಿತ ಮಟ್ಟಕ್ಕಂತೆ ಕಳುವೇನೆ, ನಾನು ತುಳು ಅಲ್ಲ, ನನ್ನ ತಾಯಿ ನುಡಿ ಕನ್ನಡ. ಅವರು ಹೇಳು ಸರಿ, ತುಳು ಭಾಷೆ ಮಾತನಾಡುವವರು ಕೂಡ ಇವತ್ತು ನೀವು ಪುಂಚಿತಾಯರ ತುಳುವನ್ನು ನೋಡಿದರೆ, ಕಂಬದ ರಾಮಾಯಣವನ್ನು ನೋಡಿದರೆ, ಅದು ಮಂದಾರ ರಾಮಾಯಣವನ್ನು, ಮಂದಾರ ಕೇಶವ ಭಟ್ರ ಮಂದಾರ ರಾಮಾಯಣವನ್ನು ನೋಡಿದರೆ, ನಾವು ಯಾರೂ ಆಡುವ ಮಾತು ಸಾಚಾ ತುಳು ಅಲ್ಲ, ನಾವು ಆಡು ಮಾತಿನ ತುಳುವನ್ನು ಆಡ್ತೇವೆ, ಆದರೆ ಅದು ಅಷ್ಟೇ ತುಳು ಅಲ್ಲ. ನಿಜವಾಗಿ ಆ ತುಳುವಿನ ಶುದ್ಧ ಪ್ರಯೋಗ ನೀವು ಇವರ ಕೆದಂಬಾಡಿ ಜತ್ತಪ್ರಯ್ಯವರ ಸಾಹಿತ್ಯವನ್ನು ಗಮನಿಸಿದಾಗ, ಅದರ ಕನ್ನಡ ಅನುವಾದವನ್ನು ಗಮನಿಸಿದಾಗ, ಮಂದಾರ ಕೇಶವ ಭಟ್ರ ತುಳು ರಾಮಾಯಣವನ್ನು, ಮಂದಾರ ರಾಮಾಯಣವನ್ನು ಗಮನಿಸಿದಾಗ, ಅದರ ಕನ್ನಡ ಅನುವಾದವನ್ನು ಗಮನಿಸಿದಾಗ, ಯಾವುದು ಸರಿಯಾದಂತಹ ತುಳು ಅಂತ ಅರ್ಥ ಆಗ್ತದೆ. ನಾನಿದಕ್ಕೆ ಒಂದು ತಮಾಷೆಗೆ ಹೇಳ್ತಿದ್ದದುಂಟು. ನಾನು ಕೇರಳ ಸರ್ಕಾರದ ಪಠ್ಯಪುಸ್ತಕ ಇಲಾಖೆಯಲ್ಲಿ ಒಂದು 12 ವರ್ಷ ಇರಬೇಕಾದಂತಹ ಪ್ರಾರಬ್ಧ ಬಂತು ನನಗೆ. ಆ ಸಮಯದಲ್ಲಿ ಕಲ್ಲಿಕೋಟೆಯಿಂದ ಆಚೆ ತಿರುವನಂತಪುರವೋ ಅಲ್ಲಿಗೆ ನಾವು ಹೋಗಬೇಕು ಟೆಕ್ಸ್ಟ್ ಬುಕ್ ವರ್ಕ್ಶಾಪಿಗೆ, ಕಾರ್ಯಾಗಾರಕ್ಕೆ. ನನಗೆ ಮಲಯಾಳ ಬರುವುದಿಲ್ಲ. ಆಗ ಎಂ ರಾಮ ಅಂತ ಪೈವಳಿಕೆ ಊರಲ್ಲಿ ಯೂನಿವರ್ಸಿಟಿ ಹೆಡ್ ಆಗಿದ್ದರು, ಅವರು ನಮ್ಮನ್ನು ಸಂಯೋಜಿಸ್ತಾ ಇದ್ರು. ಅವರು ನನ್ನನ್ನು ತಮಾಷೆ ಮಾಡ್ತಿದ್ರು, ಏನು ಶಂಕರಣ್ಣ ನಿಮಗೆ ಮಲಯಾಳ ಬರ್ತದೆ? ನಾನು ಹೇಳಿ, ನನಗೆ ಮಲಯಾಳದಲ್ಲಿ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಎಲ್ಲರೂ ಬಿದ್ದು ಬಿದ್ದು ನಾಕು ಯಾಕೆ ನಗೋದು. ನಾನು ಹೇಳಿದೆ ಸಂಸಾರಿಕನು ಅನ್ನುವುದು ಮಲಯಾಳದಲ್ಲಿ ಮಾತನಾಡುವುದು ಅಂತ ಅರ್ಥ. ನನಗೆ ಅಷ್ಟೇ ಗೊತ್ತಿರುವುದು. ಅದಕ್ಕೆ ಹೇಳಿದ್ದು ನಾನು ನನಗೆ ಮಲಯಾಳದಲ್ಲಿ ಸಂಸಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಈಚೆಯಲ್ಲಿ ಸಂಸಾರ ಮಾಡುವುದಂದರೆ ಅರ್ಥವೇ ಬೇರೆ. ಹಾಗೆ ಒಂದು ಭಾಷೆಯಲ್ಲಿ ಒಂದು ಪದಪ್ರಯೋಗ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅರ್ಥಕ್ಕೆ ಕಾರಣವಾಗ್ತದೆ. ಹಾಗೆ ಚೆನ್ನಪ್ಪರು ಹೇಳಿದಂಥ ಈ ನನ್ನ ತುಳು ಸಾಹಿತ್ಯ ರಚನೆಗೆ ಬೇರೆ ಬೇರೆ ಕಾರಣಗಳು. ನಮ್ಮಲ್ಲಿ ಮಿತ್ರ ಕಲಾವೃಂದ ಅಂತ ಒಂದು ಸಂಸ್ಥೆ ಇತ್ತು ಅಡಿಕೆಯಲ್ಲಿ. ಕೊಲ್ಯ ರಘುನಾಥ್ ರೈಗಳು, ಮೆಣಸಿನಕಂಡಿ ತಿರುಮಲೇಶ್ವರ ಭಟ್ರು, ಆಮೇಲೆ ಹಲವು ಕೃಷ್ಣ ಬೆಲಿಚಾರರು ಇವರೆಲ್ಲ ನಮ್ಮ ಅಳಿಕೆಯವರೇ ಸೇರಿ ನಾವು ನಾಟಕ ಹಟ್ಟಿ ಅಳಿಕೆ ಚೆಂಡು ಕಳಕಬೇಕಾಗಿ ಆಡ್ತಾ ಇದ್ದೆವು ಎಲ್ಲ. ಇದು 21-22 ಕಾಲದಲ್ಲಿ, ನನ್ನ ವಯಸ್ಸಿನ ಕಾಲದಲ್ಲಿ. ಆಮೇಲೆ ಕಡಬದಲ್ಲಿ ಜೆಸಿಸ್ನವರು ತುಳು ನಾಟಕ ಸ್ಪರ್ಧೆಗಳನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಇಲ್ಲಿಂದ ತುಳು ನಾಟಕವನ್ನು ತೆಗೆದುಕೊಂಡು ಹೋಗೋದು. ನಮ್ಮ ನಾಟಕ ಹೇಗೆ ಒಂದು ಸ್ಕ್ರಿಪ್ಟ್ ಇರ್ತಿತ್ತು, ಆದರೆ ಹಿರಣ್ಣಯ್ಯನವರ ಹಾಗೆ ಇದರ ಕಂಟ್ರೋಲ್ ನನ್ನ ಕೈಯಲ್ಲಿರ್ತಿತ್ತು. ನಾಟಕದ ಪೂರ್ತಿ ಲಕ್ಷಣ ನನ್ನ ನಿಯಂತ್ರಣದಲ್ಲಿ. ನಮಗೆ ಅಲ್ಲಿ ಸಮಯ ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ನಿಲ್ಲಿಸಬೇಕು ನಾವು. ಹೀಗಾಗಿ ಭೂಮಸೂದೆಗೆ ಸಂಬಂಧಪಟ್ಟಂತಹ ಕೈಬುಡಂದಿ ದೈವ ಅನ್ನುವ ನಾಟಕ, ಏರಗು ಮರಳು ಅನ್ನುವ ನಾಟಕ, ಹೀಗೆ ಹಲವು ನಾಟಕಗಳನ್ನು ನಾವು ಪ್ರದರ್ಶಿಸಬೇಕಾಯಿತು. ಆಮೇಲೆ ನನ್ನ ಜೊತೆಗೆ ತುಳು ನನಗಿಂತ ಹೆಚ್ಚು ಬಲ್ಲವರಿದ್ದರು. ಅವ್ರ ಹತ್ರ ಕೇಳ್ತಿದ್ದ ನನ್ನ ತುಳು ಸರಿಯೋ ತಪ್ಪೋ ಅಂತ. ಮಂದಾರ ರಾಮಾಯಣವನ್ನು ಓದುತ್ತಾ ಇದ್ದೆ, ಪುಂಚಿತಾಯರ ತುಳುವನ್ನು ನೋಡ್ತಾ ಇದ್ದೆ. ನಾನು ಎಲ್ಲಿ ಕಳಪೆ ಅಂತ ನನಗೆ ಅನ್ನಿಸ್ತದೋ ನನ್ನನ್ನು ನಾನು ಹುಡುಕುತ್ತಾ ಇದ್ದೆ, ನನ್ನನ್ನು ನಾನು ಶೋಧಿಸ್ತಾ ಇದ್ದೆ. ನನಗೆ ಆಮೇಲೆ ಒಡಿಯೂರಿನಲ್ಲಿ 32 ವಾರಗಳ ಕಾಲ ಮಂದಾರ ರಾಮಾಯಣದ ತುಳು ವಾಚನ ಪ್ರವಚನ ಆಯಿತು. 32 ವಾರಗಳ ಕಾಲ ಪದ್ಯಾಣದವರು ಹಾಡ್ತಾ ಇದ್ರು, ನಾನು ತುಳು ವ್ಯಾಖ್ಯಾನ ಮಾಡ್ತಾ ಇದ್ದೆ. ಹಾಗಾಗಿ ಒಂದಿಷ್ಟು ನನ್ನ ನಾಳಿಗೆ ಸಾಣೆಗೆ ಕೊಟ್ಟದ್ದಿದ್ರೂ ಇರಬಹುದು ಅಲ್ಲಿ ತುಳು. ನನಗೆ ತುಳು ಭಾಷೆ ಸಮಸ್ಯೆ ಅಂತ ಆಗಲಿಲ್ಲ. ಆಮೇಲೆ ನಾನು ಪಾಠದನವನ್ನು ಹಿಂದೆ ಹೋಗ್ತಾ ಇದ್ದೆ, ಎಲ್ಲೆಲ್ಲ ಇದು ನಿಯಮಗಳಾಗುತ್ತವೆ. ನನ್ನ ದೃಷ್ಟಿ ಚುಟ್ಟಿ ಬಳಿಯುವುದರಲ್ಲಿ ಇರಲಿಲ್ಲ. ಅವ ಪಾಠದನ ಏನು ಹೇಳ್ತಾನೆ, ಆ ದೈವ ಎಲ್ಲಿಂದ ಬಂದದ್ದು, ಕೊಡಗಿನಿಂದ ಯಾಕೆ ಬಂತು, ಇದು ನನ್ನ ತಲೆಯ ಒಳಗಿರ್ತಿತ್ತು. ಹಾಗಾಗಿ ನನಗೆ ಬಹುಶಃ ತುಳುನಾಡು ಇದ್ದದ್ರಿಂದ ಏನೋ, ತಾಯಿ ಸತ್ತ ಕಾರಣದಿಂದ ನನಗೆ ವಿಶೇಷ ಕೊರತೆ ಆಗಲಿಲ್ಲ. ಒಂದೆಡೆಯಲ್ಲಿ ತುಳುನಾಡು ತಾಯಿ ಇದ್ಲು, ಇನ್ನೊಂದರಲ್ಲಿ ಕನ್ನಡ ತಾಯಿ ಇದ್ಲು. ಹಾಗಾಗಿ ಕನ್ನಡ ತಾಯಿಯ ತುಳುದೇವಿಯ ಎರಡು ಮಕ್ಕಳ ಆರೈಕೆಯಲ್ಲಿ ನಾನು ಬೆಳೆದಿದ್ದೇನೆ. ಹಾಗೆ ಅಂತ ನನಗೊಂದು ಆಸೆ ಇತ್ತು. ತುಳುವಿನ ಈ ವಿವಾಹಾದಿ ಕಾರ್ಯಗಳು ಮದರಂಗಿ ಎಲ್ಲ ಉಂಟಲ್ಲ, ಮಂಜಲ್ ಮದಿಮೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಲ್ಲಿ ಆ ದ್ರವ್ಯಗಳನ್ನು ಬೆರೆಸ್ತಾರೆ ಯಾಕೆ, ಅದರ ಹಿಂದಿನಂತಹ ಧಾರ್ಮಿಕ ಉದ್ದೇಶ ಏನು, ಶಾರೀರಿಕವಾಗಿ ವೈಜ್ಞಾನಿಕವಾಗಿ ಹಾಗೆ ಅದು ಅಪ್ಲೈ ಆಗ್ತದೆ, ಇದನ್ನು ತುಳುವಿನಲ್ಲಿಯೇ ಬರೆಸಬೇಕು ಅಂತ ಒಂದು ಆಸೆ ಇತ್ತು, ಇದೆ. ಪ್ರಕಟಿಸುವ ಆಸೆ ಇಲ್ಲ. ಈಗ ನನ್ನ ದೊಡ್ಡ ತಂದೆಯವರಾದಂಥ ನೀರ್ಪಾಜೆ ಭೀಮ್ ಭಟ್ರು ಅಭ್ಯುದಯ ಪ್ರಕಾಶನ ಅಂತ ಅವರೇ ಪ್ರಕಾಶನ ಮಾಡಿದರು. ಶ್ರೀರಂಕಲ್ ಈಶ್ವರ ಭಟ್ರು ಸಂಸ್ಕೃತಿ ಪ್ರಕಾಶನ ಅಂತ ಅವರದೇ ಪ್ರಕಾಶನ ಸಂಸ್ಥೆ ಮಾಡಿದರು. ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮರು ನಾನು ನೆನಪಿಗೆ ಬಂದದನ್ನು ಹೇಳ್ತಾ ಇರ್ತೇನೆ, ಶ್ರೀಪಾದ ಪ್ರಕಾಶನ ಅಂತ ಮಾಡಿದರು. ಇವೆಲ್ಲ ಅವರ ಪ್ರಕಾಶನ ಸಂಸ್ಥೆಗಳು. ಇದರಲ್ಲಿ ಒಂದು ಕಾಲದಲ್ಲಿ ಕವಿತೆಗಳೇ ಜನರಿಗೆ ಇಷ್ಟವಾಗುವಂತಹ ಸಮಯ ಇತ್ತು. ಮಕ್ಕಳ ಕವಿತೆ ಆಗಲಿ, ಪ್ರಬುದ್ಧ ಕವಿತೆಗಳಾಗಲಿ, ಈಗ ನೀವು ಡುಂಡಿರಾಜರಾಗಲಿ, ಲಕ್ಷ್ಮಣ್ ರಾವ್ ಆಗಲಿ, ನಾನೀಗ ಹೇಳ್ತಿರೋದು ನಮ್ಮಲ್ಲಿ ಒಂದೇ ತೊಂದರೆ ಏನು ಅಂದರೆ ನಾವು ಇತರರ ಕವಿತೆಯನ್ನು ಅಧ್ಯಯನ ಮಾಡಲಿಕ್ಕೆ ತಯಾರಿಲ್ಲ. ಹೆಬ್ಬಾರ್ರೆ ನೀವು ನಂದನ್ನು ಓದಿ, ನಿಮ್ದನ್ನು ನಾನು ಓದುವಷ್ಟು ಸಣ್ಣ ಜನ ನಾನಲ್ಲ. ಇದು ಕವಿತೆಗಳಲ್ಲಿ, ಸಾಹಿತಿಗಳಲ್ಲಿ, ನಾಟಕಕಾರರಲ್ಲಿ ತುಂಬಿಕೊಂಡಿರುವಂತಹ ಪಿಡುಗು. ನಾನು ಹೇಳಿದರೆ ಓದುವ ಮಿತ್ರರಿದ್ದಾರೆ, ಓದದ ಮಿತ್ರರು ಜಾಸ್ತಿ ಇದ್ದಾರೆ. ನೀವು ಒಪ್ಪುತ್ತೀರಾ ಇದನ್ನು? ಆಮೇಲೆ ಇನ್ನು ಸಹಕಾರಿ ಸಂಸ್ಥೆ ಸಾಧ್ಯವಾದರೆ ಸಾಹಿತಿಗಳು ಬರಹಗಾರರು ಒಂದಾಗಿ ಸಹಕಾರಿ ಸಂಸ್ಥೆಯನ್ನು, ಕೋಆಪರೇಟಿವ್ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಆದ್ಯತಾ ವಲಯದಲ್ಲಿ ಕೃತಿಗಳನ್ನು ಪ್ರಕಟಿಸಿ ಅದರ ವಿತರಣೆಯ ಅಥವಾ ಮಾರಾಟದ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಒಂದೇ ವರ್ಷ ಎಲ್ಲವೂ ಆಗಲಿಕ್ಕಿಲ್ಲ, ಆದರೆ ಕಷ್ಟ ಉಂಟು. ಯಾಕೆಂದರೆ ಈ ನುಂಗಣ್ಣಗಳಿಂದ ನಾವು ಸಹಕಾರಿ ಕ್ಷೇತ್ರವನ್ನು ಬದುಕಿಸಿಕೊಳ್ಳುವುದು ಕಷ್ಟ, ಅದಾಗಲಿಕ್ಕಿಲ್ಲ, ಸುಲಭ ಇಲ್ಲ. ಇನ್ನು ಸಾಹಿತಿಗಳಲ್ಲಿ 100 ಜನವು ಪ್ರಾಮಾಣಿಕ ಅಂತ ಮುಳಿಯ ಶಂಕರ ಭಟ್ಟ ಒಪ್ಪಿಕೊಳ್ಳಿಕ್ಕೆ ನಿಮಗೆ ಅಗ್ರಿಮೆಂಟ್ ಬರೆದುಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಯಾವ ಸಹಕಾರಿ ಸಂಸ್ಥೆಗಳು ನಿರ್ಭಯವಾಗಿ ಹೋಗ್ತವೆ ಅಂತ ಧೈರ್ಯ? ಅಲ್ಲಿ ಅಷ್ಟು ಹೋಯಿತು, ಇಲ್ಲಿ ಇಷ್ಟು ಕೋಟಿ ಹೋಯಿತು, ಅಲ್ಲಿಯ MD ಪರಾರಿ, ಇಲ್ಲಿಯ CEO ಇಲ್ಲ ಅಂತ ಹೇಳಿದರೆ ನಾನು ಬರಹಗಾರ ಸಂಗ್ರಹಿಸಿಟ್ಟ 10,000 20,000 ಡಿಪಾರ್ಟಿಗೆ ಮುಳೇಶಂಕರ ಭಟ್ಟ ನನ್ನ ಹಣ ಎಲ್ಲಿ ಉಂಟು ಅಂತ ಕಾಲರ್ ಕೇಳಿದರೆ ನಾನು ಕೋಟೆ ಹಾಕಿಕೊಳ್ಬೇಕಷ್ಟೇ, ಕಾಲರ್ ಸಿಕ್ಕದಾಗೆ ಬೇರೆ ಗತಿ ಇಲ್ಲ. ಆದರೆ ಒಂದು ಪ್ರಯತ್ನ ಮಾಡಬಹುದು ಅಂತ ಅನ್ನಿಸ್ತೆ ನನಗೆ. ಯಾಕೆಂದರೆ ಈಗ ಬರೀ ಸಾಹಿತಿಗಳು ಮೊದಲಿನ ಹಾಗೆ ಶಿಕ್ಷಣ ಕಡಿಮೆ ಇರುವವರಲ್ಲ. ಪ್ರೊಫೆಸರ್ ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ನ್ಯಾಯವಾದಿ ವಕೀಲರಿದ್ದಾರೆ, ನ್ಯಾಯವಾದಿ ವೈದ್ಯರಿದ್ದಾರೆ, ನ್ಯಾಯವಾದಿ ಸಾಹಿತಿಗಳಿದ್ದಾರೆ, ವೈದ್ಯ ಸಾಹಿತಿಗಳಿದ್ದಾರೆ. ಪ್ರಯತ್ನ ಪಟ್ಟರೆ ಇಂದಿಗೂ ಕೂಡ ದೊಡ್ಡ ಒಂದಿಷ್ಟು ಸಾಹಿತಿಯೂ ಉದಾಹರಣೆ ಆಗಿರಬೇಕು, ಬರಹಗಾರನೂ ಉದಾಹರಣೆ ಆಗಿರಬೇಕು. ಸಹಕಾರಿ ತತ್ವದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಮಾಡಬಹುದು, ಮಾಡಬೇಕು ಅನ್ನೋದು ನನ್ನ ಇಷ್ಟ. ಸಕ್ಸಸ್ ಆಗ್ತದ ಅಂತ ಹೇಳುವ ಪ್ರಶ್ನೆ, ನಾವು ಪ್ರಯತ್ನ ಮಾಡಿದ್ರೆ ಹೇಗೆ ಹೇಳುವುದಕ್ಕೆ ಹಕ್ಕು ಬರ್ತದೆ ನಮಗೆ? ಈಗ ಸಹಕಾರಿ ಸಂಸ್ಥೆಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೇಕಷ್ಟುಂಟು, ಆದರೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಮುಳುಗಿದಂಥ ಸಂಸ್ಥೆಗಳಿಲ್ಲ. ಒಂದೋ ಎರಡೋ ಉಂಟೋ ಏನೋ, ಇಲ್ಲದಿದ್ದರೆ ಇಲ್ಲ. ಯಾಕೆಂದರೆ ದಕ್ಷಿಣ ಕನ್ನಡದವರು ಆರ್ಥಿಕ ತಜ್ಞರೂ ಹೌದು, ಬರೀ ರಾಜಕೀಯ ಧುರೀಣರು ಮಾತ್ರವಲ್ಲ. ಈಗ ಸಮಾಜ ಸೇವಾ ಸಹಕಾರ ಸಂಘ ಇದೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ, ಕುಂಬಾರರ ಗುಡಿ ಕೈಗಾರಿಕೆ ಇದೆ, ಸಾಕಷ್ಟು ಸಹಕಾರಿ ಸಂಸ್ಥೆಗಳಿವೆ. ಆದರೆ ಇಲ್ಲಿ ಸಾಹಿತಿ ಇತರ ಕೃತಿಯನ್ನು ಪ್ರಕಟವಾಗಲಿ ಅನ್ನುವ ಔದಾರ್ಯವೊಂದು ತೋರಿಸ್ತಾನ ಅಂತ ಇರೋದು. ಮೊದಲು ನನ್ನ ಕೃತಿಯೇ ಪ್ರಕಟವಾಗಬೇಕು ಅಂತ ಹೇಳಿದರೆ ಇದು ಆಗಬಹುದಾದಂಥ ಸಂಭವನೀಯವಾದಂಥ ಅಪೇಕ್ಷೆ. ಅದು ಬಿಟ್ಟು ಯಾರು ಬರದ ಪ್ರಕಟಣೆಯಲ್ಲಿ ಹಿಂದುಳಿದಿದ್ದಾರೆ ಅವರ ಕೃತಿಗಳನ್ನು ಹೊರತರುವ ಅನ್ನುವ ಸಜ್ಜನಿಕೆಯನ್ನು ಔದಾರ್ಯವನ್ನು ತೋರಿಸಿದರೆ ಸಹಕಾರಿ ಸಂಘವನ್ನು ಕಟ್ಟಬಹುದು, ನಾವು ಖಂಡಿತ ಕಟ್ಟಬಹುದು. ಯಾಕೆಂದರೆ ಇವು ಸಾಹಿತಿಗಳಲ್ಲಿ ವಿಶೇಷ ಹಣ ಸಂಪತ್ತಿ ಇಲ್ಲದಿರಬಹುದು, ಆದರೆ ಸಾಹಿತಿಗಳು ಹೇಳಿದರೆ ಹಣ ಕೊಡುವ ಕೆಲವು ಜನರಿದ್ದಾರೆ, ಇದು ಪ್ರಾಮಾಣಿಕ ಅಂತ ಗೊತ್ತಾದರೆ. ಇಲ್ಲದಿದ್ದರೆ ಉಳಿದ ನುಂಗಣ್ಣಗಳ ಹಾಗೆ ಸಾಹಿತಿಗಳಿಗೂ ಅದೇ ಹೆಸರು ಬಂದಿತ್ತು, ಮಾಡಬಹುದು ಅಂತ ಕಾಣ್ತದೆ ನನಗೆ. ಸಾಧ್ಯ ಆದರೆ ಇದಕ್ಕೆ ಸಮಾನ ಮನಸ್ಕರು, ಸಮಾನ ವಯಸ್ಕರು ಬೇಕು ಅಂತ ಹೇಳುವುದಿಲ್ಲ, ಸಮಾನ ಮನಸ್ಕರು ಸೇರಿ ಒಂದೆಡೆ ಕುಳಿತು ಸಾಹಿತ್ಯದ ಬಗ್ಗೆ ಹೇಗೆ ಚರ್ಚೆ ಆಗಬೇಕೋ, ಸಾಹಿತ್ಯದ ಪ್ರಗತಿಗೆ ಹೇಗೆ ಚರ್ಚೆ ಆಗಬೇಕೋ, ಸಾಹಿತ್ಯದ ಉಳಿವಿಗೆ, ಪ್ರಕಟಣೆಗೆ, ಮಾರಾಟಕ್ಕೆ ಪೂರಕವಾಗುವಂತಹ ತತ್ವದ ಅಡಿ ಸಹಕಾರ ಸಂಘ ಸ್ಥಾಪನೆ ಆದರೆ ಅದು ಹೆಚ್ಚು ಪ್ರಯೋಜನಕಾರಿಯಾದೀತು. ಕೆಲವೊಂದು ಸಮಸ್ಯೆಗಳಿವೆ. ಪುಸ್ತಕಗಳಿಂದ 60% ಕಮಿಷನ್ ಕೇಳ್ತಾರೆ. ನಿಮ್ಮ ಒಂದು ಪುಸ್ತಕಕ್ಕೆ 100 ರೂಪಾಯಿ ಆದರೆ 60 ರೂಪಾಯಿ ಏಜೆಂಟ್ರಿಗೆ ಕೊಡಬೇಕು, ನಿಮಗೆ ಉಳಿಯುವಂಥದ್ದು 40 ರೂಪಾಯಿ. 40 ರೂಪಾಯಿಯಲ್ಲಿ ಪುಸ್ತಕದ ಬೆಲೆ ಆದೀತೇ? ಇದು ಒಂದು ಪ್ರಶ್ನೆ. ಯಾಕೆಂದರೆ ನಾನು ಪ್ರಕಾಶನವನ್ನೂ ಮಾಡಿದ್ದೇನೆ, ಕೃತಿಯನ್ನೂ ಬರೆದಿದ್ದೇನೆ, ಇತರರ ಕೃತಿಯನ್ನೂ ಪ್ರಕಟಿಸಿದ್ದೇನೆ, ಎಲ್ಲ ಆಗಿ ಅದು ಒಂದು ನಮ್ಮನೆ ಮದ್ದಳೆಯಾಗಿ ಆಚಬಡೆಯಿಂದ ಈಚಬಡೆಯಿಂದ ಬಿದ್ದಿದೆ. ಅದರಲ್ಲಿ ತೊಂದರೆ ಇಲ್ಲ, ಆದರೆ ಮಾಡಬಹುದು ಅಂತ ನನಗೆ ಕಾಣಿಸ್ತದೆ. ಧೈರ್ಯ ಕೆಡುವ ಕಾರಣ ಇಲ್ಲ. ಆದರೆ ಆಡಳಿತ ನಿಪುಣರಾದ, ಪ್ರಾಮಾಣಿಕರಾದ ವಾರಣಾಸಿಯವರಂಥ ತಲೆಯ ನಮ್ಮ ಜೊತೆಗಿರಬೇಕು. ಆಗಿದ್ದರೆ ಖಂಡಿತವಾಗಿ ಮಾಡಬಹುದು. ನನ್ನ ಅಂಬೋಣ ಇದು. ಅಭಿಪ್ರಾಯ ವ್ಯತ್ಯಾಸ ಇರಬಹುದು. ನಾನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದೆ ಅಂತ ಕಾರಣಕ್ಕಲ್ಲ, ಇಲ್ಲದೇ ಇದ್ರೂ ನಂದು ಸೂಚನೆ ಇದೆ. ಸಮ್ಮೇಳನ ಒಂದು ಭೂಮಿಕೆಯಾಗಿ ಇರಬೇಕಷ್ಟೇ ಹೊರತು ಇದು ಹೇಗೆ

ಭಾರತ ದೇಶ. ಕೇಳುಗರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 16 ಗಂಟೆಗಳ ನಿರಂತರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ನಲ್ಲಿ. ತಪ್ಪದೇ ಆಲಿಸಿ ಬೆಳಗ್ಗೆ 6 ರಿಂದ ರಾತ್ರಿ 10.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತ್ತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ ಈ ಯಕ್ಷಗಾನದ ಕೊನೆಯ ಕಂತು.
1: ಪೌರುಷವೇ
2: ಹೌದು.
1: ಇದಕ್ಕೆ ಶರಣಾದಿಯೋ ವಿಧಿಗೆ ಶರಣಾದಿಯೋ? ಒಂದು ಹಂತದಲ್ಲಿ ಹೌದು.
2: ಹೌದೇ,
1: ಯಾವುದು ವಿಧಿ? ಮನುಷ್ಯನಾಗಬೇಕೆಂಬುದು ವಿಧಿ. ಧಾರ್ತರಾಷ್ಟ್ರ ನೆನೆಸು ಎಂಬುದು ವಿಧಿ. ಹಸ್ತಿನಾವತಿಯಲ್ಲಿ ಭವಿಷ್ಯದ ಉತ್ತರಾಧಿಕಾರಿ ಅಂತ ಜನ್ಮದಿಂದ ಬಿಂಬಿತರಾಗು ಎಂಬುದು ವಿಧಿ. ನಮಗೆ ಬೇಕಾದ್ದನ್ನು ವಿಧಿ ಅಂತ ಸ್ವೀಕರಿಸಿ, ನಮಗೆ ಬೇಡವಾದ್ದು ನಮ್ಮ ವಿಧಿ ಅಲ್ಲ ಅಂತ ಅದು ಹೇಗೆ? ಹುಟ್ಟಿನಿಂದ ಸಿದ್ಧವಾದದ್ದು ನನ್ನ ವಿಧಿ, ಅದೇ ಸಾಧ್ಯವಾಗುವುದಕ್ಕೆ ಶ್ರಮಿಸುವುದು ನಮಗೆ ಯುಕ್ತವಾದ ಕರ್ತವ್ಯ ಕರ್ಮ. ತೊಡಗಿಸಿಕೊಂಡೆ. ಹೇಳು, ನೋಡಿದವನಲ್ಲೋ ದುರವನ್ನು?
2: ನೋಡಿದ್ದೇನೆ.
1: ಪ್ರಯತ್ನದಲ್ಲಿ ವಿಫಲನಾಗಿಯೋ ಸುಯೋಧನ ಸೋತದ್ದು. ತನುಷ್ಠೇಕಾರ ಮಾತ್ರದಿಂದ ಗಂಧರ್ವ ಲೋಕವನ್ನು ಗಡಗುಟ್ಟಿ ನಡಗಿಸುವವ ಭೀಷ್ಮರು ಪಾರ್ಥನಗೆ ತನ್ನ ಪ್ರಯೋಗಗಳು ಘಾತವೆಸಗದಂತೆಯೇ ಚಾತುರ್ಯದಿಂದ ಚಮ್ಮಟಿಕೆಯನ್ನು ಹಿಡಿದು ರಥವನ್ನು ಮುನ್ನಡೆಸಬಲ್ಲ ಕೃಷ್ಣನಿಗೆ ಹೊಡೆಯಬಲ್ಲ ಭೀಷ್ಮರು ಪೆಟ್ಟು ತಿಂದು ಮಲಗಿದ ಸ್ಥಿತಿಯಲ್ಲಿದ್ದಾರಲ್ಲ,
2: ಕಾಣುತ್ತಾ ಉಂಟು.
1: ಯಾವ ತಂತ್ರದ, ಸುಯೋಧನ ತಂತ್ರದ ವೈಫಲ್ಯದಿಂದ ಆದದ್ದು ಹೇಳು.
2: ಪಾರ್ಥ ನಂಬಿಗೆ ನೊಂದನ ಕಟ ಅಂತ ಆಡಿದ್ರು.
1: ಈಗ ನನ್ನ ವೈಫಲ್ಯ ಎಂಥದ್ದು? ಪೌರುಷ ಪ್ರತಿಪಾದನೆಯಲ್ಲಿ ಸುಯೋಧನನ ವೈಫಲ್ಯ ಎಂಥದ್ದು? ಯೋಧ ನ್ಯಾಯನ ಹೋರಾಡ್ತಾ ಇದ್ದವರು ಯೋಗ ಶರೀರಿಗಳಾಗಿ ರಣಮಧ್ಯದಲ್ಲಿ ಕುಳಿತು ಕತ್ತರಿಸುವವರಿಗೆ ಶಿರ ಮುಕ್ತವಾಗುಂಟು ಅಂತ ಆಹ್ವಾನ ಕೊಟ್ಟು ದೃಷ್ಟದ್ಯುಮ್ನಿಂದ ಛೇದಿಸಲ್ಪಟ್ರಲ್ಲ ದ್ರೋಣರು. ಯಾವ ಪೌರುಷವಾದಿಗೂ ರಣಮಂಡಲದಲ್ಲಿ ಸೇನಾಧಿಪತಿ ಹಾಗೆ ಕುಳಿತರೆ ಏನು ಮಾಡುವುದಕ್ಕಾಗ್ತದೆ?
2: ಸಾಧ್ಯ ಇಲ್ಲ.
1: ಕಲಿತ ಮಂತ್ರಗಳೋ ಮಂತ್ರಾಸ್ತ್ರಗಳೋ ಮರೆತು ಹೋಗಿ ರಥವೊಂದು ದ್ವೈರಥದಲ್ಲಿ ಹುದುಗಿ ಹೋದರೆ ಏಳಿಸ್ತಾ ಇರುವವನು ವೀರೋಚಿತ ಅಪೇಕ್ಷೆಯನ್ನು ಮುಂದಿರಿಸಿ ರಥದ ಚಕ್ರವನ್ನು ಮೇಲೆತ್ತುತ್ತಾ ಇರುವಾಗ ಹಿಂದಿನಿಂದ ಘಾತವಾಗ್ತದೆ. ಏನು ಪೌರುಷವಾದಿ ಬೆನ್ನಿಗೆ ಕೈ ಕಟ್ಟಿಕೊಡಬೇಕಿತ್ತು? ಆರ್ತಾಯನಿಗಳೆನಿಸಿದಂತಹ ಶಲ್ಯರು ಅವರಿಗೆ ಬೇಕಾದ ಸರ್ವ ಸಂಪನ್ನತೆಯನ್ನು ಒದಗಿಸಿಕೊಟ್ಟ ಮೇಲೆ ಹೋದು. ಎತ್ತದಲ್ಲೇನಾದರೂ ಕೊರತೆ ಆಯ್ತಾ? ಬೇಡ, ನನ್ನ ಸಂಕಲ್ಪವನ್ನು ಸಮರ್ಥಿಸುವುದಕ್ಕಾಗಿ ತೊಡಗಿದ ಯುದ್ಧದಲ್ಲಿ ಅವರಿಗೆ ಬೇಕಾದ ಎಲ್ಲವನ್ನೂ ಕೊಟ್ಟು ಅವರನ್ನು ತೊಡಗಿಸಿಕೊಂಡು ಅವರವರಿರುವ ಸ್ಥಾನಮಾನಕ್ಕನುಗುಣವಾಗಿ ಬಳಸಿಕೊಂಡ್ರು ನನಗೆ ದಕ್ಕದೇ ಹೋದದ್ದು ಬೇಡ, ಬದಿಗಿಡು. ಹಸ್ತಿನಾವತಿ ವಿಭಜಿತವಾಗಬಾರದೆಂಬ ಆ ಏಕಮೇವಾದ್ವಿತೀಯವಾದ ಆಶಯದಿಂದ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿ ಸಿಂಹಾಸನ ತ್ಯಾಗ ಮಾಡಿದವರು ರಾಜ್ಯ ವಿಭಜನೆ ಮಾಡಿ ಅಂತ ಹೇಳುವ ಸ್ಥಿತಿ ಬಂತಲ್ಲ. ಕೌರವ ಏನು ಬೇಕಾದರೂ ಮಾಡಿರಲಿ, ಕೌರವನದನ್ನು ಬದಿಗಿಡುವ. ಮಧುರೇಣ ಇವ ರಾಜ್ಯಸ್ಯ ತೇಷಾಂ ಅರ್ಧಂ ಪ್ರದೀಯತಾಂ. ಅರ್ಧರ್ಧ ಮಾಡಿ ಮಾಧುರ್ಯ ಪೂರ್ಣವಾಗಿ, ಕೌರವರಿಗೆ ಅರ್ಧ ಪಾಂಡವರಿಗೆ ಅರ್ಧ ಕೊಡಲ್ಪಡಲಿ ಅಂತ ಹೇಳಿದ್ರಲ್ಲ,
2: ಹೌದು.
1: ಹಾಗೆ ಏಕಛತ್ರದಡಿಯಲ್ಲಿ ಹಸ್ತಿನೇಯ ಸಿಂಹಾಸನ ಇರಬೇಕು ಅಂತ ಸಂಕಲ್ಪಿಸಿದ ಭೀಷ್ಮರ ಬಾಯಿಯಿಂದ ಮಾತು ಹೊರಡಿಸಿದ್ದು ಯಾವ ಶಕ್ತಿ? ಏಕಲವ್ಯನಿಗಾಗುವಾಗ ಹೇಳ್ತಾರೆ, ಕಲ್ತದ್ದು ಯಾವುದಕ್ಕೆ ಅಂತ ಕಲಿಯುವಾಗ ಸ್ಪಷ್ಟ ಇರಬೇಕು. ಬೇಟೆಯಾಡುವ ನೀನು ಮಂತ್ರಾಸ್ತ್ರಗಳನ್ನು ವಶೀಕರಿಸುವುದಕ್ಕೆ ಹೊರಟದ್ದು ಅಸಮಂಜಸವಾದದ್ದರಿಂದ ಹೆಬ್ಬೆರಳು ಗುರುದಕ್ಷಿಣೆಯಾಗುತ್ತದೆ ಮಗು. ಅದರ ಸಂದೇಶ ಏನು? ನೀನು ಏನು ಮಾಡುವುದಕ್ಕಿದ್ಯೋ ಅದಕ್ಕೆ ಬೇಕಾದದ್ದನ್ನು ಕಲಿ. ಕಲಿತದ್ದನ್ನು ಬಳಸಿ ನೀ ಮಾಡಬಾರದ್ದನ್ನು ಮಾಡುವುದಕ್ಕೆ ಹೊರಟ್ರೆ ಬೆರಳು ಹೋಗುತ್ತದೆ ಅಂತ.
2: ಮೀರಿದ್ರೆ ಕೊರಳು ಹೋಗುತ್ತದೆ.
1: ಹೋಯ್ತಲ್ಲ, ಕಲಿಸುವುದಕ್ಕೆ ಹೊರಟವರು ಕಲಿತದ್ದನ್ನು ಪ್ರದರ್ಶಿಸುವಂತಾದದ್ದು ನನ್ನಿಂದಲ. ದ್ರೋಣ ಪಾಂಚಾಲರ ವಿರೋಧ ಪ್ರವೃತ್ತವಾದದ್ದು ಒಬ್ಬ ಸುಯೋಧನನಿಂದಲ. ಆ ವಿರೋಧವೇ ನಿಮಿತ್ತವಾಗಿ ಪಾಂಚಾಲ ದೃಪತಿಯು ಅವರ ಮಕ್ಕಳು ಪಾಂಡವ ಪಾಳೆಯದಿಂದ ಬಂದಾಗ ತಾನು ಧನುಷ್ಪಾಣಿಯಾಗಿ ಭೀಷ್ಮನನ್ನು ಅನುಸರಿಸುವವರು ಅಂತ ತೋರಿಸಿಕೊಳ್ಳುತ್ತಾ ದುರಕ್ಕೆ ಪ್ರವೃತ್ತರಾದದ್ದು ನನ್ನಿಂದಲಾಗಿಯೋ? ಬಳಸಿಕೊಂಡ ಕೌರವನಲ್ಲಿ ತಪ್ಪು ಹೇಳಿ, ಬಳಸಿಕೊಳ್ಳುವಂತೆ ಒದಗಿ ಬಂದದ್ದು ಯಾರ ವಿಧಿ? ಹುಟ್ಟಿದ ತಾಯಿಯಲ್ಲಿ ತ್ಯಾಗ ಮಾಡಿ ಅಂತ ಹೇಳಿದ್ದು ನಾನಲ್ಲ, ತೇಲಿ ಬಂದು ಅಧಿರಥನಿಗೆ ಸಿಕ್ಕುವಂತೆ ಮಾಡಿದ್ದು ನಾನಲ್ಲ, ಹಸ್ತಿನೇ ರಾಜಾಂಗಣದಲ್ಲೇ ರಾಜಾಂಗಣವನ್ನೇ ಆಡಂಬಲವಾಗಿಸಿ ಬೆಳೆದು ನಿಲ್ಲಿಸಿದ್ದು ನಾನಲ್ಲ ಕರ್ಣನನ್ನು, ದ್ರೋಣರೇ ಪ್ರಾಥಮಿಕವಾಗಿ ವಿದ್ಯಾಭ್ಯಾಸ ಹೇಳಿಕೊಡಿ ಅಂತ ಹೇಳಿದ್ದು ನಾನಲ್ಲ ಅವರಾಗಿ ಹೇಳಿಕೊಟ್ಟದ್ದು. ನಿರಾಕರಿಸುವುದಕ್ಕೆ ಪ್ರಚೋದನೆಯು ಕೌರವನದ್ದಿಲ್ಲ. ಛಲದಿಂದ ಹೋಗಿ ಸಿಕ್ಕಲ್ಲಿಂದ ವಿದ್ಯೆ ಕಲಿತು ಆರ್ಯಾವರ್ತದಲ್ಲಿ ಪಾರ್ಥ ಏವ ಧನುರ್ಧರ ಎಂಬ ಘೋಷಣೆಗೆ ಪ್ರತಿಯಾಗಿ ಎದ್ದು ನಿನ್ನು ಅಂತಾದದ್ದು ಕೌರವನಿಂದಲೂ ಅಲ್ಲ, ಎದ್ದು ನಿಂತವನನ್ನು ಬಳಸಿಕೊಂಡದ್ದು ನಾನು. ಏನು ಬೇಕು ಅಂತ ಕೇಳಿದಾಗ ಯಾವುದನ್ನಾದರೂ ಕೇಳಬಹುದಾದವನು. ನಿನ್ನ ಜೊತೆಗಿನ ಅಬಾಧಿತವಾದ ಸಖ್ಯವು ಪಾರ್ಥನ ಜೊತೆಗಿನ ದ್ವಂದ್ವವು. ಕೌರವನಿಗೆ ಪಾರ್ಥನ ಜೊತೆಗೆ ಯುದ್ಧ ಉಂಟು ಅಂತ ನಿರ್ಣಯ ಆಗದ ಕಾಲದಲ್ಲಿ ಕರ್ಣನ ಬಾಯಿಯಿಂದ ಆ ಮಾತು ಹೇಳಿಸಿದ್ದು ಯಾವ ವಿಧಿ? ಕೌರವನನ್ನು ಕರ್ತೃವಾಗಿಸುವುದಕ್ಕೆ ಸುಲಭ, ಕಾಣಬಲ್ಲ ದೃಷ್ಟಿಕೋನ ಉಂಟು, ಅದಕ್ಕೆ ಬೆಳಕುಂಟು, ಋಷಿ ಸಂಕಲ್ಪ ವ್ಯಾಸ ಸಂಕಲ್ಪ ಅದರ ಹಿಂದೆ ಉಂಟು ಎಂಬುದರಿಂದ ಕೌರವರಿಗೆ ಹೇಳ್ತಾ ಇರುವುದು. ತಪ್ಪು ನನ್ನದಾಗಿದ್ರೆ ನನ್ನದೇ. ಇಷ್ಟನ್ನು ಬಳಸಿಕೊಂಡೆ, ಬಳಸಿಕೊಂಡಲ್ಲಿಯೂ ಕೌರವ ಒದಗಿಸಿದ ಉಪಲಬ್ಧಿಗಳ ಕೊರತೆಯಿಂದಲಾಗಿ ಅವರು ಸೋತದ್ದಲ್ಲ. ತಮ್ಮ ತಮ್ಮ ನಿರ್ಬಂಧಗಳಿಂದ ವಿಧಿಗಳಿಂದಾಗಿ ಯಾವ ಅಂಬಾ ಪ್ರಕರಣ ನಡೆಯುವಾಗ ಕೌರವ ಹುಟ್ಟಿಯೇ ಇರಲಿಲ್ಲವೋ ಅದೇ ನಿಮಿತ್ತವಾಗಿ ಶಿಖಂಡಿಯನ್ನು ಮುಂದಿರಿಸಿ ಬಂದಂತಹ ಪಾರ್ಥನ ಸಹಾಯಕಕ್ಕೆ ತನ್ನ ತನುವನ್ನು ತೆರುವಂತಾಯಿತು. ಯಾವ ಪಾಂಚಾಲ ವಿರೋಧಕ್ಕೆ ಕೌರವ ನಿಮಿತ್ತ ಕಾರಣನೂ ಅಲ್ವೋ, ಆ ಪಾಂಚಾಲ ದೃಪತಿಯ ಸೂನುವಿನಿಂದ ಶಿರ ಛೇದಿತವಾಗುವಂತಾಯಿತು ದ್ರೋಣರದ್ದು. ಯಾವ ಶಾಪತಾಪಗಳಿಗೆ ನಾನು ಕಾರಣನಲ್ವೋ ಅದೇ ನಿಮಿತ್ತವಾಗಿ ಆತ್ಮಬಂಧುವೆನಿಸಿದ ಸನ್ಮಿತ್ರನಾದಂತಹ ಕರ್ಣನ ಶಿರಸ್ಸು ಕೂಡ ಛೇದಿತವಾಯಿತು. ಆದಿ ಸುಕೃತ ವಿಶಾಲ ವನವದು ಸೀದು ಹೋದ ಕ್ರಮ ಹೇಳಿದ್ದು. ಜಯಸಿರಿಯನ್ನು ನಾನು ಜಂಗುಳಲ್ಲಿ ಜಂಗೆಯಲ್ಲಿ ಇರಿಸಿಕೊಂಡು ಬೇಕಾದಂತೆ ಕುಣಿಸ್ತೇನೆ ಅಂತ ಹೊರಟ್ರೆ ಅವಳು ಜಾರುವಂತಾದದ್ದು ನಾನು ಕಲ್ಪಿಸಿದ ಒತ್ತಡದಿಂದಲೂ ಅಲ್ಲ, ನನ್ನ ತೊಡೆಯಿಂದ ಇಳಿಸುವುದಕ್ಕೆ ನಮ್ಮವರು ಯತ್ನಿಸಿದ್ದರಿಂದಲೂ ಅಲ್ಲ, ಪೌರುಷ ಕತೀತವಾದಂತಹ ನಿರ್ಬಂಧಗಳಿಂದಲಾಗಿ, ಸ್ವಪಕ್ಷೀಯರಿಗೆ ಸ್ವಪ್ರಮುಖರಿಗೆ ಇದ್ದ ನಿರ್ಬಂಧಗಳಿಂದಲಾಗಿ ಜಯಸಿರಿಯು ಜಂಗುಳವ ಜಾರಿ ಜಾರಿ ಜಾರಿ ಹೋದದ್ದು. ಇದೆಲ್ಲ ವಿಧಿ ಬರೆದ ಆದಿ ಅಕ್ಷರ. ಜನನ ಮರಣಗಳು ಸುನಿಶ್ಚಿತ ಅಂತ ಬರೆದದ್ದು ಮಾತ್ರ ವಿಧಿ ಆದಿ ಅಕ್ಷರ ಅಲ್ಲ. ನಮಗೆ ಗೊತ್ತಾಗುವುದಕ್ಕೆ ಮೊದಲೇ ವಿಧಿ ಬರೆದ ಅಕ್ಷರಗಳು. ಅದರ ಮಧ್ಯ ಅದನ್ನು ಕಲ್ಪಿಸುವುದಕ್ಕೂ ಸಾಧ್ಯ ಇಲ್ಲದಂತಹ ವೇಳೆಯಲ್ಲಿ ಅವರಿಗೂ ಆಗಿಲ್ವೋ ಕೇಳಿದ್ರೆ, ದುರ್ವಾಸರ ಕೋಪಕ್ಕೀಡಾಗ್ತಾರೆ ಅಂತ ಭಾವಿಸಿದ್ರೆ ಅನುಗ್ರಹ ಆಯಿತು,
2: ಆಗಿದೆ.
1: ಶಾಪ ಸಿಕ್ಕಿತು ಅಂತ ಕೇಳಿದ್ರೆ ಅದು ವರ ಆಯಿತು,
2: ಆಗಿದೆ.
1: ವನವಾಸವು ಅಂತ ಕೇಳಿದ್ರೆ ದೇವಲೋಕದ ಶಯ್ಯ ಸಿದ್ಧವಾಯಿತು,
2: ಕಿರೀಟಿ ನಾಮವೂ ಸಿಕ್ಕಿತು.
1: ಒಂದೇ ಕುಲ, ಒಂದೇ ಹಿನ್ನೆಲೆ, ಜೊತೆ ಸೇರಿದವರ ವಿಧಿಯಲ್ಲಿದ್ದ ವೈಷಮ್ಯ ಏನುಂಟು? ಅದೇ ನಿಮಿತ್ತವಾಗಿ ಪಾಂಡವರು ಇವತ್ತು ಜಯದಂಚಿಗೆ ಬಂದು ನಿಂತಿದ್ದಾರೆ. ಜಯಸಿರಿ ಜಂಗುಳವನ್ನು ಜಾರಿ ಹೋಗ್ತಾ ಇದ್ದಾಳೆ ಕೌರವ ಪಕ್ಷದಿಂದ.
2: ಆದ್ರೆ
1: ವಿಷಾದ ಏನು ಗೊತ್ತೋ? ನನಗಾಗಿ ತಮ್ಮೆಲ್ಲ ಪ್ರತಿಕೂಲತೆಯ ಮಧ್ಯವು ಪ್ರಾಣಾರ್ಪಣೆ ಮಾಡುವುದಕ್ಕಾದರೂ ಸನ್ನದ್ಧರಾಗಿ ಬಂದವರು ತಮ್ಮ ತಮ್ಮ ವಿಧಿಗಳಿಗಾಗಿ ಮರುಗದೆ ನನಗಾಗಿ ಪ್ರಾಣಾರ್ಪಣೆ ಮಾಡುವಾಗ ಅವರ ವಿಧಿ ಏನು ಅಂತ ಅರ್ಥ ಆದ ಕಾಲದಲ್ಲೂ ಏನು ಮಾಡುವುದಕ್ಕಾಗದೆ ನೀವೇ ಹೇಳ್ತಾ ಇರುವ ನೃಪತಿಗಳ ಮಕುಟಮಣಿಗಳಿಂದ ಮಂಗಳ ನಿರಾಜನವನ್ನು ಮಾಡಿಸಿಕೊಂಡಂತಹ ಸುಯೋಧನ ಇದೋ ಕರದಲ್ಲಿದ್ದಂತಹ ಕಥೆಯನ್ನು ಹೊತ್ತು ನಿಶ್ಚೇಷ್ಠಿತನಾಗಿ ನಿಲ್ಲಬೇಕಾದ ಸನ್ನಿವೇಶ ಬಂತು ನೋಡು. ಅದು ಅದು ವೇದನೆ ಕೊಡ್ತಾ ಇರುವುದು. ಆಗ ಬಂದು ನಿಂತು ಹೀಗೆ ಮಾತಾಡ್ತೀಯಲ್ಲ ಸಂಜಯ, ಪ್ರಯತ್ನ ಕೈಬಿಟ್ಟು ಇದಕ್ಕೆಲ್ಲ ಯಾವ ಪ್ರಯತ್ನ ಮಾಡಬೇಕಿತ್ತು ಹೇಳು.
2: ಆಕ್ಷೇಪಿಸ್ತೇನೆ ಅಂತ ಅನ್ಯತಾ ಭಾವಿಸಬೇಡ. ವಿಧಿ ಬರೆದ ಆದಿ ಸುಕೃತ ವಿಶಾಲವನವು ಸೀದು ಹೋಯಿತು. ಜಯಸಿರಿಯು ಜಾರಿ ಜಾರಿ ಜಾರಿ ಹೋದ ದೌದು ಮಗು. ಆದರೆ ಒಮ್ಮೆ ಯೋಚಿಸಿ ನೋಡು, ವಿಧಿ ನಿಷೇಧ ಅಂತ ಭಾವಿಸಿ ವಿಧಿಯನ್ನು ಗುರುತಿಸಿದ್ರೆ ಇಂಥದ್ದೆಲ್ಲ ಆಗ್ತಾ ಹೋದ ಬಗೆಯನ್ನೊಂದು ಹೇಳುತ್ತಿ, ಅದರ ನಡುವೆಯಲ್ಲೇ ಅದರಿಂದ ತಪ್ಪಿಸಿಕೊಳ್ಳಬಹುದಾದ ಮಾರ್ಗಗಳು ನಿನಗೆ ಆಗಾಗ ಆಗಾಗ ಆಗಾಗ ಗೋಚರಿಸಿದ್ದನ್ನು ವಿಧಿ ಅಂತ ಯಾಕೆ ತರ್ಕಿಸಲಿಲ್ಲ ಮಗು?
1: ಯಾವ ಅವಕಾಶ?
2: ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ನಿಂತು ಸಂಧಿಯನ್ನು ಮಾಡಿಕೋ. ಏಕಾಂಗಿ ವೀರನಾಗಿ ಉಳಿದ ಕಾಲಕ್ಕೂ ನಿನಗೆ ಆಯ್ಕೆಯೊಂದು ಲಭ್ಯವಾಗಿತ್ತು.
1: ಬಿಟ್ಟು ಬಿಡು.
2: ಬಿಡದೆ ಕಾದುವ ಚಲವ ನೀ ಒಡಗೂಡಿಸಿಕೊಂಡದ್ದಕ್ಕೆ ಯಾಕೆ ಮಗು ವಿಧಿ ಅಂತ ನೀ ಗುರುತಿಸ್ತಿ?
1: ವ್ಯಾಸ ಶಿಷ್ಯರಾದದ್ದರಿಂದ ಕೇಳ್ತೇನೆ. ಸಂಧಿ ಮಾಡು ಅಂತ ಹೇಳಿದವರು ಸಿದ್ಧ ಸಾಧ್ಯರ ಮಾತನ್ನು ಸುಳ್ಳಾಗಿಸ್ತೇನೆ ಅಂತ ಭರವಸೆ ಕೊಟ್ರು. ಇನ್ನು ಮುಂದೆ ಕುಲದಲ್ಲಿ ಉಂಟಾಗುವುದು ಮಹಾಕ್ಷಯ, ವಾನಪ್ರಸ್ಥವೇ ಒಳ್ಳೆಯದು ಅಂತ ಕಳಿಸಿಕೊಟ್ರಲ್ಲ ರಾಜಮಾತೆ ಅಂತಪುರದಲ್ಲಿದ್ದಂತಹ ಮಾತೆಯರನ್ನು, ಅವರನ್ನು ಮರಳಿ ಊರಿಗೆ ಕರೆಸಿಕೊಳ್ತೇನೆ ಅಂತ ಹೇಳಿದರು. ಸತ್ತ ಶಿಶುಪಾಲ ಯಾವುದಕ್ಕೆ ನಿಮಿತ್ತವಾದನೋ ಅವನ ಶಿರ ಮತ್ತೆ ಜೋಡಿಸಲ್ಪಡ್ತದೆ ಅಂತ ಆಡಿದರು. ಯಾವುದು ಸುನಿಶ್ಚಿತವಾಗಿತ್ತೋ ಅದಾದ ಮೇಲೆ ಆದದ್ದಕ್ಕೆ ಹೊಣೆಯನ್ನು ಯಾರದ್ದೋ ತಲೆಗೆ ಕಟ್ಟುವುದು ಸುಲಭ ಸಂಜಯ.
2: ಇದೇ ಬೇಕಿತ್ತು ಮಗು.
1: ಆದರೆ ಆಗಲೇಬೇಕಾದದ್ದಕ್ಕೆ ಇವನೊಬ್ಬ ನಿಮಿತ್ತನಾಗಿದ್ದಾನೆ ಎಂಬ ಒಂದು ಕನಿಷ್ಠ ಪರಿಗಣನೆ, ಸಹಾನುಭೂತಿ ಅಲ್ಲ, ಅದು ನಿಮ್ಮಿಂದ ಯಾರಿಂದಲೂ ಲಭ್ಯವಾಗದೆ ಹೋದಾಗ ಆಗ ಮನಸ್ಸಿಗೆ ಆಳಕ್ಕೆ ಘಾತವಾಗುವುದು.
2: ಉಂಟು ಮಗು, ಉಂಟು. ಈ ನಿರೀಕ್ಷೆಯಿಂದಲೇ ನಾ ಪ್ರಶ್ನೆಯನ್ನು ಇಟ್ಟದ್ದು. ಯಾಕೆ? ನಿನ್ನನ್ನು ಕಂಡ ಬಗೆ ಹಾಗೆ ಪೌರುಷವಾದವನೇ ಪ್ರತಿಪಾದಿಸ್ತಾ ಸಾಗಿದವನು ವಿಧಿಯನ್ನು ಎಳೆಯಳೆಯಾಗಿ ಬಿಚ್ಚಿಡುತ್ತಾ ಇದ್ದಿ. ಆದರೆ ಯಾವ ವಿಧಿಯನ್ನು ಮೀರಿದಂತಹ ಪ್ರತೀಕ್ಷೆಯನ್ನೋ ನಿರೀಕ್ಷೆಯನ್ನೋ ಪೌರುಷ ಪ್ರಯತ್ನದ ಮೂಲಕವಾಗಿಯೇ ಸಾಧಿಸುವುದಕ್ಕೆ ಸಾಧ್ಯ ಅಂತ ಕಂಡ ಗತಾಕ್ಷಣ ಅಕ್ಷಿಯಾಗಿ ನಾ ಕೇಳ್ತಾ ಇರುವ ಪ್ರಶ್ನೆ ಮಗು,
1: ಏನು
2: ಧರ್ಮಜನಿಗೆ ಈಗ ಉಳಿದಿಲ್ಲ ಅಂತ ಭಾವಿಸಿದ್ಯಾ? 5,000 ತುರಗ, 1,000 ರಥ, 2,700 ಗಜಪಡೆ, 10,00,000 ಪದಾತಿಗಳನ್ನು ಕೂಡಿಕೊಂಡ ಪಾಂಡವ ಸೇನೆ ನಿಶ್ಚಯವಾಗಿ ನಿಂತಿದೆ. ಅದಕ್ಕೆ ವಿಧಿ ಅಂತ ಉತ್ತರಿಸ್ತೀಯೋ? ಅದನ್ನು ಪ್ರತಿಮುಖವಾಗಿ ಗದಾದಂಡವನ್ನು ಹಿಡಿದು ಇಂದ್ರ ದಿಶಾಗಮನವನ್ನು ಮಾಡುವ ಮುಖೇನವಾಗಿ ಅವನಿಗುಳಿದದ್ದು ವಿಧಿ, ಇದು ನನಗೆ ಪ್ರಾಪ್ತವಾದ ವಿಧಿ ಅಂತ ಅತ್ತ ಸಾಗಿ ಹೋಗುತ್ತೀಯೋ? ಅದಕ್ಕೆ ಉತ್ತರ ಬೇಕು ಮಗು.
1: ಶತ್ರು ಸ್ವರೂಪ ಸ್ಪಷ್ಟ ಆದ್ರೆ

0: ಶತ್ರುಪಕ್ಷದ ಸ್ವರೂಪವನ್ನು ಸ್ಪಷ್ಟಪಡಿಸಿದ ಮಾತ್ರಕ್ಕೆ ಏಕಾಕಿಯಾದಂತಹ ಕೌರವ ಭೀತನಾಗಿ ಓಡ್ತಾನೆ ಅಂತ ಪರಿಭಾವಿಸಿದರೆ ಬಿಡುವ ಭ್ರಮೆಯನ್ನು
1: ಮತ್ತೆ
0: ಬಿದ್ದ ಬೀಳುವಿಕೆಯನ್ನು ತನಗ ಬೇಕಾದ ಅನುಕೂಲಕರ ಸನ್ನಿವೇಶವನ್ನಾಗಿ ಪರಿವರ್ತಿಸಿಕೊಂಡು ರಣಮಂಡಲದಲ್ಲೇ ಸ್ಥಿತರಾಗಿರುವ ಭೀಷ್ಮನ ಬೊಮ್ಮಗ ಈ ಕೌರವ ನೆನಪಿಟ್ಟುಕೋ ಸಂಜಯ.
1: ಅಲ್ಲ,
0: ಕೃಷ್ಣನಿದ್ದಾನೆ ಅಂತ ಹೆದರುವುದಿಲ್ಲವಂತೆ. ಮತ್ತೆ ಪಾಂಡವರೋ, ಪಾಂಡವರ ಪಾಳೆಯದಲ್ಲಿದ್ದ ಪದಾತಿಗಳೋ, ಚತುರಂಗ ಬಲವೋ ಯಾಕೆ ಬೆದರಬೇಕು? ಹೋಗಿ ಬಂದು ಪಾಂಡವ ಸಭೆಯನ್ನು ಕಂಡು ನಮ್ಮ ಸಭಾ ಮಧ್ಯದಲ್ಲಿ ಅದನ್ನು ವರ್ಣಿಸಿದ ಪ್ರಭೃತಿ ನೀನು.
1: ರಾಯಭಾರದ ಪ್ರಸಂಗದಲ್ಲಿ
0: ಪಾಂಡವರಿಗೆ ಸಂರಕ್ಷಣೆಯ ವಲಯವನ್ನು ನಿರ್ಮಿಸಿಕೊಟ್ಟ ರಕ್ಷಾಶಕ್ತಿ ಯಾರು ಅಂತ ಹೇಳಿದವನು ನೀನು.
1: ಸ್ಪಷ್ಟವಾಗಿ ಆಡಿದ್ದೆ.
0: ನರೋ ನಾರಾಯಣಶ್ಚೈವ ಸತ್ವಮೇಕಂ ದ್ವಿಧಾ ಕೃತಂ,
1: ಎರಡಾಗಿ ಕಾಣಿಸುವ ಒಂದು ಅಂತ ಹೇಳಿದ್ದೆ.
0: ಮಾತು ನಿನ್ನದು, ಅದಕ್ಕೆ ಅರ್ಥ ನನ್ನದು.
1: ಹೌದಾ?
0: ನೀನು ಹೇಳಿದ್ದ ಅಲ್ಲಿದ್ದಂತ ಅರ್ಜುನ ಮತ್ತು ಕೃಷ್ಣ.
1: ಹೌದು,
0: ಸತ್ವಮೇಕಂ ದ್ವಿಧಾ ಕೃತಂ, ಒಂದೇ ಸತ್ವದ ಎರಡು ಸ್ವರೂಪ
1: ಕಾಣುವುದಷ್ಟೇ.
0: ಜೀವ ಮತ್ತು ದೇವ, ನರೋ ನಾರಾಯಣಶ್ಚೈವ ಸತ್ವಮೇಕಂ ದ್ವಿಧಾ ಕೃತಂ, ಒಂದೇ ಸತ್ವದ ಉಭಯ ಸ್ವರೂಪಗಳು ಹೌದು ಅಂತಾದರೆ, ಜೀವ ಪ್ರಪಂಚಕ್ಕಿಳಿದು ದೇವನೇ ಕಾದಾಟಕ್ಕೆ ನಿಂತರು ಗೆಲ್ಲುವುದಕ್ಕೆ ಸಾಧ್ಯ ಅಂತ ಪಶುಪತಿಯನ್ನು ಸೋಲಿಸಿದ ಪಾರ್ಥನಿಗೆ ನಿರೂಪಿಸುವುದಕ್ಕೆ ಸಾಧ್ಯ ಅಂತಾದರೆ ಅವನಿಗಿಂತ ಮೊದಲು ಹುಟ್ಟಿದ ನನಗಾಗುವುದಿಲ್ವೇನು?
1: ಸಣಸ್ತಿಯ ಕೃಷ್ಣಾರ್ಜುನ,
0: ಬಿಡು. ಯಾವ ಕೃಷ್ಣ, ಯಾವ ಪಾಂಡವರು ಜೊತೆ ಜೊತೆಯಾಗಿ ಬರಲಿ? ಪಾಂಡವ ಪಂಚಕರನ್ನು ಅವರ ಪ್ರಬಲರಾದ ಸೇನಾಧಿಪತಿ ದುಷ್ಟದ್ಯುಮ್ನ ನಡೆಗೊಂಡು ಏಕಾಕಿಯಾಗಿ ಇಂದು ಬೆಳಿಗ್ಗೆ ಬೆಳಿಗ್ಗೆ ಎದುರಿಸಿದ ಕೌರವ ವಿಕ್ರಮವನ್ನು ನೀ ಕಂಡದ್ದು ಹೌದು ಅಂತಾದರೆ, ಮತ್ತೆ ವೀರೋದ್ಯಜನದಿಂದಲೇ ಅವರನ್ನೆದುರಿಸಿದ ಕಾಲದಲ್ಲಿ ಒಬ್ಬೊಬ್ಬರನ್ನು ಬಗೆ ಬಗೆದು ಸಿಗಿ ಸಿಗಿದು ನನಗೆ ಬೇಕಾದದ್ದನ್ನು ಹೊರ ತೆಗೆದು ಸಾಧಿಸಿಕೊಳ್ಳುತ್ತೇನೆ, ಏನು ಸಂದೇಹ ಉಂಟು?
1: ಸುಯೋಧನ ಇಮಂ ಪಾಪಂ ಹಂತಾಸ್ಮಿ ಗದಾಯುಧಿ ಅಂತಾಡಿ ಗದೆಯಿಂದಲೇ ಸುಯೋಧನನ ಶಿರವನ್ನು ಚೆಂಡಾಡ್ತೇನೆ, ತೊಡೆಯನ್ನು ಮುರಿಯುತ್ತೇನೆ ಅಂತ ಆಡಿದ ಮರುತ ಅಥವಾ ಮಾರುತಿದ್ದ

0: ಸಾಧಿಸುವುದಕ್ಕೆ ಕೊನೆಯ ಉಸಿರಿರುವ ತನಕವೂ ಯತ್ನಶೀಲನಾಗುತ್ತೇನೆ. ಪ್ರತಿರೋಧವನ್ನು ಒದಗಿಸುವವನು ಮರುತತನಯನಿದ್ದಾನೆ ಅಂತಾದ್ರೆ, ಪ್ರತಿಜ್ಞಾಬದ್ಧನಾದ ಅವನು ಸಹಜಗದ ದಂಡವನ್ನು ಧರಿಸಿಯೇ ಬರಲಿ, ಅವನೊಡಲೊಂದು ಸಿಗಿದು ನನ್ನ ತಮ್ಮಂದಿರನ್ನು ಕೊಂದು ತನ್ನೊಳಗೆ ಹುದುಗಿಸಿಕೊಂಡಿರಬಹುದಾದವನೊಳಗಿನಿಂದ ಒಬ್ಬೊಬ್ಬರನ್ನೇ ತೆಗೆದು ಅವರೆಲ್ಲರಿಗೂ ಇವನ ರಕ್ತದಿಂದಲೇ ತರ್ಪಣಗೊಳ್ಳಿಲ್ಲ ಅಂತಾದರೆ ಧಾರ್ತರಾಷ್ಟ್ರನಲ್ಲ ನಾನು. ಅಲ್ಲ ಅಂತಾದರೆ ಆ ಯತ್ನದಲ್ಲಿ ಹೆಚ್ಚು ಕಡಿಮೆಯಾಗಿ ಹೋಗಬಹುದು, ಚಿಂತಿಸುವುದಿಲ್ಲ. ಯಾಕೆ ಚಿಂತಿಸುವುದಿಲ್ಲ? ಪೂರ್ವದಲ್ಲಿ ಆಡಿದ್ದದಕ್ಕೆ ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ, ಭೀಷ್ಮ ಸಂಕಲ್ಪಕ್ಕೆ ವಿರುದ್ಧವಾಗಿ, ದ್ರೋಣ ಸಂಕಲ್ಪಕ್ಕೆ ವಿರುದ್ಧವಾಗಿ, ಕರ್ಣ ಸಂಕಲ್ಪಕ್ಕೆ ವಿರುದ್ಧವಾಗಿ ಅವರ ಬದುಕು ಪರ್ಯವಸಾನವಾಗುವಂತೆ ಪೂರ್ವ ನಿರ್ಣಯ ಇದ್ದದ್ರಿಂದ ಹಾಗಾಯಿತು ಅಂತ ಒಪ್ಪಿದರೆ ನನ್ನ ಬದುಕು ಹೇಗೆ ಅಂತ ಪೂರ್ವ ನಿರ್ಣಯ ಇದ್ದರೆ ನನ್ನನ್ನು ತಪ್ಪಿತಸ್ಥನನ್ನಾಗಿಸುವುದಕ್ಕಿಲ್ಲ. ಅಲ್ಲ, ಅದ್ಯ ಈಗ ನಾ ಮಾಡಿದ ನಿರ್ಣಯದಂತೆಯೇ ಭವಿಷ್ಯ ಅಂತಾದರೆ ನನ್ನ ಈ ಸಂಕಲ್ಪದಿಂದ ವಿಚಲಿತನಾಗಿಸುವುದಕ್ಕಿಲ್ಲ. ಯಾರಿದ್ದಾರೆ ತಡೆಯುವವರು?
1: ಮಗು ಮೆಚ್ಚಿದೆ. ಈ ಕೆಚ್ಚನ್ನೋ ಕಿಚ್ಚನ್ನೋ ಕಾಣದೆ ಕಂಗೆಟ್ಟಂತಹ ನನಗೆ ಸಂತೃಪ್ತಿಯೋ ಸಮಾಧಾನವೋ ಸಿಕ್ಕಿದ್ದು ಸತ್ಯ ಮಗು. ಆದರೆ ಅಲ್ಲಿಗೆ ಮುಗಿಯಿತು ಅಂತ ತಿಳಿಯಬೇಡ. ಕಣ್ಣಿಗೆ ಕಟ್ಟಿದಂತಹ ಬಟ್ಟೆ, ಗಾಂಧಾರಿ ದೇವಿ ಕಟ್ಟಿದಂತಹ ಕಣ್ಣಿನ ಬಟ್ಟೆಯಿಂದ ತೊಟ್ಟಿಕ್ಕುತ್ತಿದ್ದಂತಹ ಕಣ್ಣೀರನ್ನು ಕಂಡು ಬಂದಂತಹ ಸಂಜಯ, 99 ಅಳಿದ ವಾರ್ತೆಯನ್ನು ಆಡುವುದಷ್ಟು ಸುಲಭ ಅಂತ ತಿಳಿಬೇಡ ಮಗು. ತನಗೊದಗಿದ ದುಸ್ತರವನ್ನೋ ವಿಪತ್ತನ್ನೋ ತಾನನುಭವಿಸುವುದು ಹೇಗೋ, ಅನ್ಯರಿಗೊದಗಿದ ಆಪತ್ತನ್ನೋ ವಿಪತ್ತನ್ನೋ ವರ್ಣಿಸುವುದು ಅದಕ್ಕಿಂತ ಕಷ್ಟವಾದ್ದು. ಅದನ್ನು ಮಾಡಿ ಕಂಡ ಅನುಭವ ಇರುವ ನಾನು ಆಡುತ್ತಾ ಇದ್ದೇನೆ. ತನ್ನ ಎದೆಯ ಹಾಲನ್ನೇ ರಕ್ತವಾಗಿ ನಿಮ್ಮಲ್ಲಿ ತುಂಬುತ್ತಾ ಬಂದಂತಹ 100 ಮಕ್ಕಳ ರಕ್ತ ರುದಿರ ಚಲ್ಲಿದ ಕಾಲಕ್ಕೂ ಬದುಕಿನ ಬಟ್ಟೆ ರಕ್ತವಾಗಲಿಲ್ಲ ಅಂತ ನಿನ್ನೊಬ್ಬನನ್ನು ಕಂಡು ಸಂತೃಪ್ತಿ ಪಟ್ಟ ಗಾಂಧಾರಿ ದೇವಿ, ಕಣ್ಣ ಜ್ಯೋತಿ ಅಡರಿದ್ರು ಅಡಗಿದ್ರು ಬೇಸರ ಇಲ್ಲ. ಇಂಗಿದ ಕಣ್ಣಿನಲ್ಲಿ ಇಂಗದೇ ಇದ್ದ ಕಾಂತಿ ಸುಯೋಧನ ನಾಮ ಅಂಕಿತವಾಗಿ ಆರ್ಯಾವರ್ತದಲ್ಲಿ ಪ್ರಜ್ವಲಿಸ್ತಾ ಉಂಟು ಅಂತ ತಿಳಿದು ಈಗಲೂ ಉಸಿರನ್ನು ಬಿಗಿ ಹಿಡಿದು ಕುಳಿತಂತಹ ಧೃತರಾಷ್ಟ್ರ, ಈ ತಂದೆ ತಾಯಿಗಳಿಗೆ ಏನು ಅಂತ ಉತ್ತರಿಸಬೇಕು ಮಗು ನಾನು?

0: 산자야.
1: 마고. ವಿರೋಧಿಗಳಿಗೆ ಕೊಡುವ ಉತ್ತರ ಏನು ಎಂಬುದರ ಕುರಿತಾಗಿ ಸ್ಪಷ್ಟತೆಯನ್ನು ಹೊಂದಿರುವ ನಾನು
0: ಸ್ವಜನರಿಗೆ ಹಿರಿಯರಿಗೆ ಕೊಡಬೇಕಾದ ಉತ್ತರ ಏನು ಅಂತ ಕೇಳಿದಾಗ ಗೆದ್ದ ಮೇಲೂ ಕೊಡಬಹುದು, ಗೆಲ್ತೇನೆ ಅಂತ ಹೊರಡುವಾಗಲೂ ಕೊಡಬಹುದು, ಸೋಲಿನಂತ ಪ್ರತಿಭಾಸವನ್ನು ತೋರುವ ಈ ಸ್ಥಿತಿಯಲ್ಲಿ ನಿಂತುಕೊಂಡು ಅವರಲ್ಲಿ ಭರವಸೆಯ ಕಿರಣಗಳನ್ನು ಬೀರುವುದು, ತಂದೆಗೆ ನೋಡಿದ್ದನ್ನು ಹೇಗೆ ಹೇಳಬೇಕು ಅಂತ ಚೆನ್ನಾಗಿ ಅರಿತವನು ನೀನು. ಬೆಳಕಿನ ಮೂಲಕವಾಗಿಯೇ ಲೋಕವನ್ನು ಕಂಡರಿಸುವ ಸಾಧ್ಯತೆಯನ್ನು ಹೊಂದಿದ ಕಂಗಳಿಗೆ ಬೆಳಕು ತೀವ್ರವಾದಾಗ ಅಥವಾ ಮಂದವಾದಾಗ ಅದಕ್ಕೆ ಅನುಸರಿಸಿಯೇ ಸಂಕೋಚ ವಿಕಾಸಗಳನ್ನು ಹೊಂದುವಂತಹ ಗುಣ ಸ್ವಭಾವ ಇದ್ದೇ ಇರ್ತದೆ,
1: ಅಭಿಜಾತವಾಗಿಯೇ ಇರ್ತದೆ.
0: ರಣ ಪ್ರಖರತೆಯ ರಣದಲ್ಲಿ ಕಾಣಿಸಿದ ಮಾಂದ್ಯವೋ ಅದಕ್ಕನುಗುಣವಾಗಿ ಸಂಕೋಚ ವಿಕಾಸಗಳನ್ನು ಈ ಕಣ್ಣು ತೋರಬೇಕು. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ತಿಳು. ಆದರೆ ಒಳಗಿನ ಬೆಳಕನ್ನೇ ಬೆಳಕು ಅಂತ ತಿಳಿದು ಕಣ್ಮುಚ್ಚಿರಬಹುದಾದ ಅಮ್ಮನಿಗೆ ಯಾವುದು ಪ್ರಖರವಾಗುವುದಕ್ಕಿಲ್ಲ. ಗಾಂಧಾರಿ ಜಾತನಾದ ನನಗೆ ಗೊತ್ತು, ಯಾವುದನ್ನಾದರೂ ಜೀರ್ಣಿಸಿಕೊಳ್ಳಬಲ್ಲವಳ ಮಾತ್ರ ಅಲ್ಲ, ತನ್ನ ಧಾರಣೆಯಲ್ಲಿ ಧೋರಣೆಯಲ್ಲಿ ಅವಳೆಷ್ಟು ಸ್ಪಷ್ಟತೆಯನ್ನು ಹೊಂದಿದ್ದಾಳೆ ಅಂದರೆ ವ್ಯಕ್ತಿನಿಷ್ಠವಾಗಿ ಶಕ್ತಿನಿಷ್ಠವಾಗಿ ಅವಳ ನಿಲುವುಗಳು ಪ್ರಕಟಗೊಂಡದ್ದನ್ನು ನಾನು ಕಂಡೇ ಇಲ್ಲ. ಅದು ವಸ್ತುನಿಷ್ಠವಾಗಿ ತತ್ವನಿಷ್ಠವಾಗಿಯೇ ಇದ್ದದ್ದು. ಆದ್ದರಿಂದಲೇ ವಸ್ತುನಿಷ್ಠತೆಯಿಂದ ತತ್ವನಿಷ್ಠತೆಯಿಂದ ಪ್ರತಿಯೊಂದು ಪ್ರಕರಣವನ್ನು ವಿಶದವಾಗಿ ಕೇಳಿ ತಿಳಿದು ಗ್ರಹಿಸಬಲ್ಲ ಅಮ್ಮನಿಗೆ ರಣವರ್ತಮಾನವನ್ನು ಸಾಧ್ಯಂತವಾಗಿ ಹೇಗೆ ತೊಡಗಿತು, ಹೇಗೆ ಮುನ್ನಡೆಯಿತು, ಎಲ್ಲಿ ಬಂದು ತಲುಪಿದೆ ದೃಢದಲ್ಲಿ ತಿಳು.
1: ತಂದೆಗೆ ತಾರತಮ್ಯದಲ್ಲಿ, ತಾಯಿಗೆ ಕಂಡ ಹಾಗೆ ದೃಢದಲ್ಲಿ.
0: ಅಷ್ಟು ಮಂದಿಗೆ ಅಲ್ವಾ?
1: ಅಲ್ಲಪ್ಪ, ತನ್ನ ಸ್ವಾಭಿಮಾನವನ್ನೇ ಒತ್ತೆಯಾಗಿಟ್ಟು ಚಿತ್ರಸೇನ ಪ್ರಕರಣದಲ್ಲಿ ಮಾಂಗಲ್ಯ ಭಿಕ್ಷೆಯನ್ನು ನಿನ್ನ ವಿರೋಧಿಯ ಪದತಲದಲ್ಲಿ ಅರಸಿದಂತಹ ಮುತ್ತೈದೆ ಇದ್ದಾಳೆ ಭಾನುಮತಿ, ಪುರುಷರತ್ನ ಅಂತ ನಿನ್ನನ್ನು ಗುರುತಿಸಿದ ಅವಳಿಗೇನು ಹೇಳಬೇಕು?
0: ಜನಪತಿಯಾಗುವ ಯೋಗ ಇದ್ದರೆ ಅವಳ ಪತಿಯಾಗಿ ವಿರಾಜಿತನಾದೇನು, ವಾಮಭಾಗದಲ್ಲಿ ಅವಳನ್ನಿರಿಸಿಕೊಂಡು ಪೀಠವೇ ಇರುವ ಯೋಗ್ಯತೆ ಯೋಗ ನಮಗುಂಟು ಅಂತ ಆದರೆ ಅದರ ಶುಭ ಪ್ರತೀಕ್ಷೆಯಲ್ಲಿರುವುದಕ್ಕೆ ಹೇಳು
1: ಅವಳಿಗೆ.
0: ಅದಲ್ಲ ಅಂತ ಆದರೆ ಏನು? ಅದನ್ನು ಅವಳಿಗೆ ನಾನು ಅಡಿಯಾಗಿದೆ
1: ಮಗು.
0: ಓ,
1: ತಂದೆಗೂ ಧೈರ್ಯ ಆಯಿತು, ತಾಯಿಗೆ ಹೇಳಬೇಕಾದ್ದನ್ನು ತೀರಿತು, ತರುಣಿಗೂ ಹೇಳಬೇಕಾದ ಸಾಧ್ಯತೆ ಮುಟ್ಟಿತು. ಆದರೆ ಇದೆಲ್ಲವನ್ನು ನೀ ಆಡಿದ ನರನೋ ಮರುತಾತ್ಮಜನೋ ಯುಧಿಷ್ಠಿರನೋ ಪಾಂಡವ ಪಾಳೆಯವನ್ನೋ ಸೂರ್ಯಗೊಯ್ತೇನೆಂಬ ನಿನ್ನ ಛಲ ಇಂದಸ್ತಮಿಸಿದಂತಹ ರವಿ ನಾಳೆ ಉದಯಿಸಿದ ಕಾಲಕ್ಕಲ್ಲವೇನೋ. ಮೂಡುತ್ತಾ ಇರುವಂತಹ ಚಂದ್ರ, ಚಂದ್ರಮಂಡಲದ ಸದೃಶವಾಗಿ ಕಾಣುವ ಚಂದ್ರಾನ್ವಯದ ಚಂದ್ರ, ನಾಳಿನ ಬೆಳಕನ್ನು ಚಂದ್ರ ಕಂಡ ಬಳಿಕ ಅಲ್ವೋ ಅದು ನಾಳೆಗೆ ಉತ್ತರವಾದ್ರೆ ಇಂದಿಗೇನು ಮಗು?
0: ಮುಂದೆ ಉಂಟು, ಮುಂದೆ ಉಂಟು.

0: ಸಂಜಯ
1: ಪ್ರಭು,
0: ಅಂತರಂಗದಲ್ಲಿ ದಾರ್ಢ್ಯವನ್ನು ಮತ್ತೆ ಸ್ಥಾಪಿಸಿಕೊಳ್ಳುವುದಾಗಿ ಈ ಹವಣಿಕೆಯಲ್ಲಿ ವೈರದಿಂದ ವಿದೂರನಾಗಿಯೇ ನಾನು ಇಲ್ಲಿಯ ತನಕ ಬಂದು ನಿಂತದ್ದು. ಮತ್ತೆ ಅವರಿಗೆ ಮುಖಾಮುಖಿ ಆಗುವುದಕ್ಕೆ ಅದೋ ಅಲ್ಲಿ ಕಾಣ್ತಾ ಇರುವ ಯಾರು ಅರಿಯದಂತೆಯೇ ಹುದುಗಬೇಕು ಅಂತ ಬಂದರೆ ಮಾರ್ಗದಲ್ಲಿ ನೀ ಸಿಕ್ಕಿದೆ. ಬರ್ತಾ ಇದ್ದಾರೆ ಬಲಭದ್ರ ಸ್ವಾಮಿ, ಸ್ವಪಕ್ಷಕ್ಕೆ ಬಂದು ಸೇರುವ ಭರವಸೆಯನ್ನು ಕೊಟ್ಟಂತಹ ಸ್ವಾಮಿ, ವರ್ತಮಾನ ನಮಗೂ ಸಿಕ್ಕಿದೆ.
1: ಹೌದು,
0: ಮುತ್ತಯ್ಯನಿಂದ ಭರವಸೆ ಸಿಕ್ಕಿದೆ. ಅವರು ಬಂದ ಮೇಲೆ ನಿನಗೆ ಬೇಕಾದ ನೈತಿಕವಾದ, ಧಾರ್ಮಿಕವಾದ ಅಥವಾ ದೈಹಿಕವಾದ, ಬೌದ್ಧಿಕವಾದ ಸರ್ವ ವಿಧದ ಬಲಗಳು ಒಗ್ಗೂಡಿದಂತಾಗುತ್ತದೆ.
1: ಸರಿ,
0: ಆದ್ದರಿಂದ ಪ್ರತೀಕ್ಷೆಯಲ್ಲಿ ಕಾಲಯಾಪನೆ ಮಾಡುವುದು ಯುದ್ಧ ತಂತ್ರವೂ ಹೌದು, ರಾಜತಂತ್ರವೂ ಹೌದು.
1: ಸರಿ,
0: ಅದಕ್ಕನುಗುಣವಾಗಿ ಮುಂದೆ ಹಾಯುವುದಕ್ಕೆ ಮೊದಲು ಎರಡಡಿಯನ್ನು ಹಿಂದಿರಿಸುವಂತಹ ಈ ನ್ಯಾಯ ಯಾರದ್ದು ಯಾವುದರದ್ದು ಅಂತ ನಿನಗೆ ಸ್ಪಷ್ಟ ಇರು.
1: ಲಾಘವದಿಂದ ಸಗಿದ ರಾಘವನೇ ಸಾಕ್ಷಿ.
0: ಆದ್ದರಿಂದಲೇ ಈಗ ಹಿಂಜರಿತಾ ಇರುವುದು ನಾಳೆ ಲಂಘಿಸುವುದಕ್ಕೆ.
1: ಸರಿ,
0: ನಿರ್ಣಾಯಕವಾದ ಗಾತೆ ಎಸಗುವುದಕ್ಕೆ ವೈಶಂಪಾಯನ ಸರೋವರದಲ್ಲಿ ಸಲಿಲ ಸ್ತಂಭದ ವಿದ್ಯೆಯಿಂದ ಹುದುಗಿರುತ್ತೇನೆ. ಸಕಾಲದಲ್ಲೆದ್ದು ಬಂದು ವಿಜಯ ಪ್ರತೀಕ್ಷೆಯನ್ನು ಬೆಳಕನ್ನು ಪಸರಿಸುವಂತೆ ಮಾಡಿ ಅಖಂಡ ಆರ್ಯಾವರ್ತವನ್ನು ಏಕಛತ್ರದಡಿಯಲ್ಲೇ ಆಳುವ ಯೋಗ ನೃಪತಿಗೆ ಇರುವುದು ಅಂತಾದ್ರೆ ನಾನು ಪ್ರಭುವಾಗುತ್ತೇನೆ.
1: ಪ್ರಭು, ಕೃಷ್ಣದ್ವೈಪಾಯನರು ಅನುಗ್ರಹದಿಂದ ಹುಟ್ಟಿದ ನೀನು, ಅಲ್ಲ ಪ್ರಪಂಚದ ಬೆಳಕನ್ನು ಕಂಡ ನೀನು, ದ್ವೈಪಾಯನ ಸಲೀಲವನ್ನು ಸೇರಿ ನಾಳೆಗೆ ಆರ್ಯಾವರ್ತದ ಪ್ರಭು ಆಗುತ್ತೀ ಅಂತಾದ್ರೆ ಅದೇ ನಿರೀಕ್ಷೆಯಲ್ಲಿ ಆರ್ಯಾವರ್ತದ ದಂತಿಪುರದ ಬೆಳ್ಗೊಡೆಯ ಕೆಳಗೆ ಕುಳಿತಂತಹ ಸುಯೋಧನನ ಮೂರ್ತಿಯನ್ನೇ ಕಣ್ಣಲ್ಲಿ ತುಂಬಿಕೊಂಡು ಕಂಡ ಕಣ್ಣಿನ ಪಾಪೆಯಲ್ಲಿ ಮೂಡಿದ ಮೂರ್ತಿಯನ್ನು ಗತಾಕ್ಷನಿಗರುವುದಕ್ಕೆ ಬೇಕಾಗಿ ನಾ ಸಾಗುವುದಕ್ಕೆ ನನಗೊಂದು ಅಪ್ಪಣೆ ಬೇಕು ಪ್ರಭು.
0: ಸಂಜಯ
1: ಪ್ರಭು,
0: ನೀ ಹೊಂದಿದಂತಹ ಧೋರಣೆ ನನ್ನ ಬದುಕಿನ ಧಾರಣೆ, ಇದರಲ್ಲಿ ಅಂತರ ಇದ್ದದ್ದರಿಂದ ವಿಷಯಾನುಬಂಧಿಯಾಗಿ ಆ ವಿರೋಧ ಸಾಂದರ್ಭಿಕವಾಗಿ ಪ್ರಕಟವಾಗಿರುವ.
1: ಸರಿ,
0: ಆದರೆ ಹೊರಗನ್ನು ಒಳಗನ್ನು ಅರ್ಥೈಸಿಕೊಳ್ಳಬಲ್ಲಂತಹ ದೃಷ್ಟಿವಿಸ್ತಾರ ನಿನ್ನದಾದದ್ದರಿಂದ ವಿವಂಚನೆ ಇಲ್ಲದೆ ಹೇಳಿದಂತಹ ಕೌರವ ನಿನಗೆ ದಕ್ಕಿದ್ದಾರೆ. ನಾಳೆ ಏನು ಅಂತ ಗೊತ್ತಿಲ್ಲದ ಕೌರವನಿಗೆ ನಿನ್ನಲ್ಲಿರುವ ನಿರೀಕ್ಷೆ ಒಂದೇ, ನೀ ಕಂಡ ಕೌರವ ಇದ್ದಾನಲ್ಲ ಅವನ ಮೂಲಕ ನಾಳಿನ ಪ್ರಪಂಚ ಕೌರವ ಹೇಗಿದ್ದ ಅಂತ ಯಥಾರ್ಥವನ್ನ ಅರಿಯಬೇಕು.
1: ಹೌದು ಪ್ರಭು,
0: ಆ ಅರಿವಾಗಿ ಅಪ್ಪನಿಗೆ ಬೆಳಕಾಗಿ ಒದಗಿದವನು ಕೌರವನ ಕುರಿತಾದ ಅರಿವಾಗಿ ಹೊಮ್ಮಬೇಕು. ಹಾಗೆ ಹೊಮ್ಮುವಂತಾಗಲಿ, ಯಥಾರ್ಥವೇ ಕೌರವನ ಕುರಿತಾಗಿ ಸರ್ವರು ತಿಳಿಯುವಂತಾಗಲಿ. ಈ ಶುಭ ಪ್ರತೀಕ್ಷೆಯಿಂದ ಆತ್ಮಸ್ಥವಾದದ್ದನ್ನು ಅರುಹಿದಂತಹ ತೃಪ್ತಿಯಲ್ಲಿ ಇದೋ
1: ಒಮ್ಮೆ
0: ಬಿಗಿದಾಗಿ ಬರಸೆಳೆದ ಆಲಿಂಗಿಸಿಕೊಂಡಿದ್ದೆ.
1: ಅಪ್ಪಿದ್ದೇನೆ ಪ್ರಭು, ಅಪ್ಪಿದ್ದೇನೆ,
0: ಹೋಗು,
1: ಹೋಗಿ ಬರ್ತೇನೆ.
0: ಮತ್ತೆ ನೀ ಬರಬೇಡ, ಕಾಣುವ ಯೋಗ ಇದ್ರೆ ಅಲ್ಲಿಗೆ ನಾ ಬರ್ತೇನೆ.
1: ನಿನ್ನ ಬರವಿನ ನಿರೀಕ್ಷೆಯಲ್ಲೇ.

0: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

0: ಯಾರ್ಗೋ ಇದು ಸಾವೆಟ್?
1: ನಿಮ್ಮ ಅಪ್ಪನ ಎಣಕಪ್ಪ.
0: ಮತ್ ನನ್ ಮುಂದೆ ಯಾಕೆ ಹೊಡಿತೀಯ? ಬದುಕಿರೋ ಅವನ್ಗೆ ಬ್ಯಾಂಡ್ ಸೆಟ್, ಅವ್ರೆಲ್ಲ
1: ಕುಡಿದ್ ಮಲಗಾರಪ್ಪ.
0: ಓಡ್ದು ಎಪ್ಸು ಹುಟ್ಟು

ரேடியோ ಹಾಡಿದ

Thank you.

0: Sarang 107.8 FM. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: Adito, la la la la la la la la la la la la la la la la la la la la la la la la la la la la la. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಒಂಚೂರು ಇಂಚಿಗೆ ಇಲ್ಲಿಗೆ ಕ್ಯಾನ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಿಂದಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡೆ.